107.8 FM Radio Saran. Ega app nalu kuda labhya.

107.8 FM. Radio Sarang. Ega app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang. 107.8 FM.
1: Radio Sarang. 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕಲ್ಯಾಣದಲ್ಲಿ ಸಂಬೋಳಿಯ ನಾಗಿದೇವ ಅಂತೊಬ್ಬ ಮಹಾ ಶಿವಭಕ್ತ ಇದ್ದ. ನಾಗಿದೇವ ಅಂತ ಶಿವಭಕ್ತ, ಅವನ ಜಾತಿಯಲ್ಲಿ ಹೊಲೆಯ. ಆದ್ರೆ ಬಸವಣ್ಣ ಆತನ ಬಗ್ಗೆ ಎಷ್ಟು ಗೌರವ ಇಟ್ಟುಕೊಂಡಿದ್ರು ಅಂದ್ರೆ ಸಾಧ್ಯ ಆದಾಗಲಿಲ್ಲ. ಎರಡು ದಿವಸಕ್ಕೊಂದ್ಸಲ ಹೊಲಗೇರಿಗೆ ಹೋಗ್ಬೇಕು, ಆ ನಾಗಿದೇವರ ಮನೆಗೆ ಹೋಗ್ಬೇಕು, ಅವನ ಮನೆಯಲ್ಲಿ ಊಟ ಮಾಡಿ ಬರಬೇಕು. ಇದು ಸಾಕಷ್ಟು ಪ್ರಚಾರ ಆಯಿತು. ಎಷ್ಟರ ಮಟ್ಟಿಗೆ ಪ್ರಚಾರ ಆಯಿತು ಅಂದರೆ, ಬಸವಣ್ಣ ಭಂಡಾರಿ ಆಗಿದ್ದವನು, ಎಲ್ಲ ಆಧಿಪತ್ಯ ಬಿಜ್ಜಳ ನಂತರ ಅವನೇ ಮುಖ್ಯ, ಇಡೀ ಅಧಿಕಾರ ಕೈಲಿರುವಂಥ ದೊಡ್ಡ ಮನುಷ್ಯರಾದವರು ಹಾಗೆ ಹೊಲಿಗೇರಿಗೆ ಹೋಗಿ ಯಾವುದೋ ಒಬ್ಬ ನಾಗಿದೇವನ ಮನೆಯಲ್ಲಿ ತಿಂದು ಬರಬಹುದಾ? ಸಂಪ್ರದಾಯ ಬಿಡೋ ತುಂಬ ಕಷ್ಟ. ಹಾಗೆಲ್ಲ ತಕರಾರು ಬಂತು. ಕೆಲವರು ಹೋಗಿ ರಾಜನಿಗೆ ಹೇಳಿದರು, ಬಿಜ್ಜಳಿಗೆ ಹೇಳಿದರು, ನಿಮ್ಮ ಬಸವಣ್ಣ ಏನು ಮಾಡ್ತಿದ್ದಾರೆ ಗೊತ್ತಾ, ಆ ಹೊಲೆಯರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ಬಂದದಕ್ಕೆ ಏನಾಗಿದೆ ಗೊತ್ತಾ, ಆ ಸಂಬೋಳಿ ನಾಗಿದೇವ ಎಷ್ಟು ಜೋರಾಗಿದೆ ಗೊತ್ತಾ, ಅವನು ಯಾರನ್ನೂ ಕೇರೆ ಮಾಡಲ್ಲ. ಈಗ ಬಸವಣ್ಣವ್ರ ಮನೆಗೆ ಬಂದು ಹೋಗ್ತಾರೆ ರೀ, ಕಲ್ಪನೆ ಮಾಡ್ಕೊಂಡು ನಿಮ್ಮ ಮನೆಗೆ ಚೀಫ್ ಮಿನಿಸ್ಟರ್ ದಿನ ಬಂದು ಹೋಗ್ತೀರಿ, ನಿಮ್ಗೆ ಯಾರು ಅದು ಹೆದರ್ತಾರ? ನೀವೇ ಹೆದರಲ್ಲ ಯಾರಿಗೂ. ಯಾಕಂದರೆ ಬಸವಣ್ಣನೇ ಬಂದು ಹೋಗ್ತಾರೆ ಮನೆಗೆ ಅಂದಾಗ ಈತನಿಗೇನು ಧೈರ್ಯ ಬಂತಂದು ಯಾರಿಗೂ ಹೆದರಲ್ಲ, ಆರಾಮಾಗಿ ಅಡ್ಡಾಡ್ತಾನೆ. ಮೊದಲು ಹೇಗಿರಬೇಕಾಗಿತ್ತು ಹೊಲಿಯರು, ಹಾಗಿಲ್ಲ ಇವನು ಜೋರಾಗಿದ್ದಾನೆ ಅಂತ ಕಂಪ್ಲೇಂಟ್ ಶುರು ಮಾಡಿದರು. ಅದೂ ಅಲ್ಲದೆ ಇವನು ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರಲ್ಲ, ಹೋಗಿ ಊಟ ಮಾಡಿ ಅರಮನೆಗೆ ಬರ್ತಾರೆ. ಸ್ವಾಮಿ ಚಾಡ ಹೇಳೋರು ಹೆಂಗಿರ್ತಾರೆ ನೋಡಿ, ಅರಮನೆಗೆ ಬರ್ತಾರೆ. ಅರಮನೆಯಲ್ಲಿ ಮಡಿ ಇಲ್ವಾ? ಎಲ್ಲ ಮಡಿ ಹೋಗ್ಬಿಟ್ಟಿದೆ, ಎಲ್ಲನು ಹೊಲಿಗೆಲ್ಸಿ ಹೋಗ್ಬಿಟ್ಟಿದೆ, ಎಲ್ಲ ಕೆಟ್ಟೋಗಿದೆ ನಮ್ದೆಲ್ಲನು, ಭಾಳ ಅಸಹ್ಯ ಆಗಿದೆ. ಆದ್ದರಿಂದ ಬಸವಣ್ಣನ ಸ್ಟಾಪ್ ಮಾಡಿ ಅಂತ ಶುರು ಮಾಡಿದ್ದೆ.

0: रेडियो सारंग 107.8 FM
1: ಈ ರಾಜರಿಗೂ ಟೈಮ್ ಇರೋದು ಕಮ್ಮಿ. ಒಂದೇ ಸುಳ್ಳನ್ನು 10 ಸಲ ಹೇಳಿದಾಗ ಸತ್ಯ ಅನಿಸ್ಬಿಡುತ್ತೆ. ಯಾವಾಗಲೂ ರಾಜರದು ಹಿತ್ತಾಳೆ ಕಿವಿ ಅಂತ ಹೇಳ್ತಾರೆ. ಯಾಕೆ ಹಿತ್ತಾಳೆ ಕಿವಿ ಅಂದರೆ ಪಾಪ ತಪ್ಪೆ ಅನ್ನೋದು ಇರಲಿಲ್ಲ. ಅದು ಆ ಟೈಮ್ ಸಿಗೋದೇ ಕಮ್ಮಿ. ಸಿಕ್ಕಾಗಲೊಮ್ಮೆ ಬರೀ ಇಂಥದ್ದೇ ಹೇಳ್ತಾ ಇದ್ರೆ ಹೌದಪ್ಪ ಅನಿಸ್ಬಿಡುತ್ತೆ ಒಂದ್ಸಲ ಅವನಂತ. ಹಾಗಾದ್ರೆ ಎಲ್ಲಿದ್ದಾನೆ?

ಹಿರಿಯ ಭಕ್ತ ಮಹೇಶ್ವರ ಅಂತ ಕರಿತೀಯಲ್ಲ, ಬಂದೆಯಲ್ಲ ನೀನು, ಮಾತೆಷ್ಟು ಚಂದ ನೋಡಿ, ಹರಿಹರನ ಮಾತದು ಚೆನ್ನದ ಮಾತು. ಬಂದ ತಕ್ಷಣ ಹೇಳುವಂಥ ಮಾತು, ಎಲೆ ಬಸವಣ್ಣ ಮಾತು ಎಷ್ಟು ಹೊಗಳಬೇಕು ಒಂದು ಕಡೆಗೆ, ನೀ ಇಂಥವನ್ನ ಇಂಥ ಕೆಲಸ ಮಾಡ್ಬೋದೇನಪ್ಪ ಅನ್ನೋ ಹಾಗೆ. ಎಲೆ ಬಸವಣ್ಣ, ಸುವರ್ಣಕ್ಕೆ ಸುವಾಸನೆ ಬಂದಂತೆ ಸತ್ಕುಲ ಪ್ರಸೂತನಾದ ನಿನ್ನಲ್ಲಿ ಶಿವಭಕ್ತಿ ಇರುವಾಗ ಸದಾಚಾರದಿಂದ ವರ್ತಿಸದೆ ಅತಿಭಕ್ತಿ ತಲೆಗೇರಿ ಹಿರಿಯ ಮಹೇಶ್ವರರೆಂದು ಹೊಲಗೇರಿಗೆ ಹೋಗಿ ಅವರಲ್ಲಿ ಉಂಡುದಲ್ಲದೆ ಇಲ್ಲಿಯೂ ಬಂದು ಎಲ್ಲರನ್ನು ಮೈಲಿಗೆ ಮಾಡುವುದು ಸರಿಯಲ್ಲ ಬಸವಣ್ಣ. ಹೆಂಗಿದೆ ನೋಡಿ ಮಾತು, ಒಂದು ಕಡೆ ಹೊಗಳದಂಗಿರ್ಬೇಕು. ಹೆಂಗಿದೆ, ನೀನು ಹೇಗಿದ್ದೀಯಪ್ಪ ಅಂದರೆ ಸುವರ್ಣಕ್ಕೆ ಸುವಾಸನೆ ಬಂದಂತೆ ಅಂತ. ಬಂಗಾರಕ್ಕೆ ವಾಸನೆ ಇಲ್ಲ, ಅದೊಂದೇ ಕರ್ತೆ. ಅದಕ್ಕೆ ಬಂಗಾರಕ್ಕೆ ಸುವಾಸನೆ ಬಂದುಬಿಟ್ರೆ ಎಂಥ ಚಂದ ಅದು. ಅದಕ್ಕೆ ಸುವರ್ಣಕ್ಕೆ ಸುವಾಸನೆ ಬಂದಂತೆ ಸತ್ಕುಲ ಪ್ರಸೂತನಾದ ನೀನು, ನಿನಗೆ ಎರಡೂ ಸೇರ್ಕೊಂಡಿದೆ. ಸುವರ್ಣಕ್ಕೆ ವಾಸನೆ ಬಂದರೆ ಹೇಗಿರುತ್ತೋ ಹಾಗೆ ನೀನು ಮೊದಲೇ ಸತ್ಕುಲದಲ್ಲಿ ಹುಟ್ಟಿದವನು, ಒಳ್ಳೆ ಉಚ್ಚ ಕುಲದಲ್ಲಿ ಹುಟ್ಟಿದವನು, ಅದ್ರ ಜೊತೆ ಶಿವಭಕ್ತಿ ಬೇರೆ ಸೇರ್ಕೊಂಡ್ಬಿಟ್ಟಿದೆ ನಿನಗೆ. ಸತ್ಕುಲ ಪ್ರಸೂತನೂ ಹೌದು, ಶಿವಭಕ್ತಿನೇ ಸೇರ್ಕೊಂಡೋದ್ರಿಂದ ಸುವರ್ಣಕ್ಕೆ ಸುವಾಸನೆ ಬಂದಂಗೆ ಆಗ್ಬಿಟ್ಟಿದೆ ನಿನಗೆ. ಅಂಥವನು ಸದಾಚಾರದಿಂದ ವರ್ತಿಸದೆ ಒಳ್ಳೆ ಆಚಾರದಿಂದ ಇರೋ ಬದಲು ಅತಿಭಕ್ತಿ ತಲೆಗೇರಿ. ಹೆಂಗಿದೆ ನೋಡಿ ಮಾತು, ಭಕ್ತಿ ಇರಬೇಕಪ್ಪ ಒಪ್ಕೋಣ, ಅತಿಭಕ್ತಿ ಆದರೆ ಡೇಂಜರ್ ಅದು. ಅತಿಭಕ್ತಿ ತಲೆಗೇರಿಬಿಟ್ಟಿದೆ ನಿನಗೆ. ಹಿರಿಯ ಮಹೇಶ್ವರರೆಂದು ಹೊಲಗೇರಿಗೆ ಹೋಗಿ, ಹಿರಿಯ ಮಹೇಶ್ವರರು ಅಂಥೇಳಿ ಹೊಲಗೇರಿಗೆ ಹೋಗಿ ಅಲ್ಲಿ ಊಟ ಮಾಡಿ, ಅದಷ್ಟೇ ಅಲ್ಲ ಇಲ್ಲಿಗೂ ಬಂದು ಎಲ್ಲರೊಂದಿಗೆ ಮೈಲಿಗೆ ಮಾಡುವುದು ಸರಿಯಲ್ಲ, ಇಲ್ಲಿಗೂ ಬರ್ತೀಯ ಎಲ್ಲರೂ ಮೈಲಿಗೆ ಮಾಡಿಬಿಡ್ತೀಯಾ ಅಂತ ಹೇಳಿದರು.

0: Radio Sarang 107.8 FM.
1: ಇಲ್ಲಿಗೂ ಬರ್ತೀಯ, ಎಲ್ಲರೂ ಮೈಲಿಗೆ ಮಾಡಿಬಿಡ್ತೀಯಾ ಅಂತ ಹೇಳಿದಂತೆ. ಹೇಳಿದಾಗ ಬಸವಣ್ಣನ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ದಂಡಾಧಿಪ ಆದಂಥ ಬಸವಣ್ಣ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ. ಎಲೆ ಬುದ್ಧಿ ಇಲ್ಲದ ರಾಜ, ಇದು ಬೇಕು ಸ್ವಾಮಿ. ಇವತ್ತು ಅಂಥ ಮಂತ್ರಿಗಳು ಬೇಕು, ಬುದ್ಧಿ ಇಲ್ಲದ ರಾಜ ಅಂತ ಹೇಳೋರು ಬೇಕು. ಬುದ್ಧಿ ಇರೋಲ್ಲ ಸಾಮಾನ್ಯವಾಗಿ, ಇಲ್ಲ ಅಂತ ಹೇಳೋ ಧೈರ್ಯನೂ ಇಲ್ದಂಗೆ ಆಗುತ್ತೆ. ನನಗೆ ನೆನಪಿದೆ, ಫ್ರಾನ್ಸ್ ದೇಶದಲ್ಲಿ ಲೂಯಿ ದ ಫೋರ್ಟೀನ್ತ್ ರಾಜ ಆದಾಗ, ಅವನು ಮಹಾಜ್ಞಾನಿ. ಲೂಯಿ ದ ಫೋರ್ಟೀನ್ ಸಾಕಷ್ಟು ಓದ್ಕೊಂಡವನು. ಅವನಿಗೆ ವಾದ ವಿವಾದ ಮಾಡೋ ಹುಚ್ಚು ಜಾಸ್ತಿ, ಚರ್ಚೆ ಮಾಡಬೇಕು. ಅವನೊಂದ್ಸಲ ಸಭಾಕ್ಕೆ ಕೂತಿದ್ದಾರೆ, ಯಾವುದೋ ವಿಷಯದ ಬಗ್ಗೆ ಚರ್ಚೆ ಶುರುವಾಯಿತು. ಅವನು ಲೂಯಿ ಫೋರ್ಟೀನ್ತನ್ನು ವಾದ ಇಟ್ಟ, ಅದಕ್ಕೆ ಪ್ರತಿವಾದ ಅವ್ರು ಮಾಡಿದರು ಪಂಡಿತರು. ವಾದ ವಿವಾದ ಜೋರಾಗ್ಬಿಡ್ತು. ಕೊನೆಗೆ ಯಾರು ಗೆದ್ದರು ಯಾರು ಸೋತರು ಗೊತ್ತಾಗಲಿಲ್ಲ. ಲೂಯಿ ದ ಫೋರ್ಟೀನ್ ಹೇಳಿದ, ನಾನು ಗೆದ್ದೆ ಅಂದ್ಕೊಂಡ. ಅವ್ರ ಸಭಾಸದರು ನಾವು ಗೆದ್ದಿವಿ ಅಂದ್ಕೊಂಡ್ರು. ಆ ಹೊತ್ತಿಗೆ ಡಿ ಗ್ರೆಮಾಂಟ್ ಅಂತ ಮಹಾಮೇಧಾವಿ, ಆಗಿನ ಕಾಲದ ಮಹಾಜ್ಞಾನಿ, ತತ್ವಜ್ಞಾನಿ, ಅವನು ಒಳಗಡೆ ಬಂದ. ಬಂದ ತಕ್ಷಣ ರಾಜನಿಗೆ ಬಹಳ ಖುಷಿಯಾಯಿತು. ಅವನಕ್ಕಿಂತ ಜ್ಞಾನಿಗಳು ಯಾರಿದ್ದಾರೆ ನಮ್ಮ ರಾಜ್ಯದಲ್ಲಿ? ಅವನೇ ಬಂದ್ಬಿಟ್ಟಲ್ಲ. ಓಡಿ ಹೋಗಿ ಹೇಳಿದಂತೆ ಡಿ ಗ್ರೆಮಾಂಟ್ನ ಕೈ ಹಿಡ್ಕೊಂಡು, ಗ್ರೆಮಾಂಟ್ ಕರೆಕ್ಟ್ ಟೈಮ್ ಬಂದಿದೆಯಾ ನೀನೀಗ? ನಮ್ಮ ದೊಡ್ಡ ಚರ್ಚೆ ಆಗ್ತಾ ಇದೆ, ನಾನು ಗೆದ್ದಿದ್ದೇನೋ ಅವ್ರು ಗೆದ್ದಿದ್ದೇನೋ ಗೊತ್ತಾಗ್ತಾ ಇಲ್ಲ, ನಾನು ಗೆದ್ದದ್ದೇ ಅಂತ ಹೇಳ್ತೇನೆ ಕೇಳು ಅಂತ ಹೇಳಿ, ಯಾರು ಗೆದ್ದದ್ದು ನೀನೇ ತೀರ್ಮಾನ ಮಾಡು ಅಂದ. ಇನ್ನು ವಾದ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ, ಅವನಿಗೇನು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಗೊತ್ತಿಲ್ಲ, ಯಾರು ಗೆದ್ದರು ಹೇಳು ಅಂದ. ಅಂದ ತಕ್ಷಣ ಒಂದು ನಿಮಿಷ ಕೈ ಹಿಂಗೆ ಮಾಡಿ ಆ ಡೆಗ್ರೆಮೌಂಟ್ ಎಲ್ಲರೂ ನೋಡಿದ್ದಂತೆ. ನೋಡಿಬಿಟ್ಟು ಹೇಳಿದಂತೆ, ಸಾರಿ ಮಹಾರಾಜರೇ, ಕ್ಷಮಿಸ್ಬೇಕು, ನೀವು ಪೂರ್ತಿ ಸೋತು ಹೋಗಿದ್ದೀರಿ ವಾದ ವಿವಾದದಲ್ಲಿ ಅಂದಂತ. ರಾಜನ ಸಿಟ್ಟು ಬಂತು. ಡಿ ಗ್ರೆಮಾಂಟ್, ನೀನು ಕೇಳೇ ಇಲ್ಲ ಯಾವ ವಿಷಯದ ಬಗ್ಗೆ ಚರ್ಚೆ, ನಾನೇನು ಹೇಳಿದೆ ಅವರೇನು ಹೇಳಿದ್ರು ಗೊತ್ತೇ ಇಲ್ಲ ನಿನಗೆ, ಕೇಳೋದಕ್ಕೆ ಮೊದಲೇ ತೀರ್ಮಾನ ಕೊಡ್ತೀಯಲ್ಲ ನೀನು ಅಂತ. ಅದಕ್ಕೆ ಅವನು ಹೇಳುವಂಥ ಮಾತು ಹೇಗಿದೆ ಗೊತ್ತಾ, ಸಾಮಾನ್ಯವಾಗಿ ರಾಜನ ದರ್ಬಾರದಲ್ಲಿ 80% ಮಂದಿ ರಾಜ ಗೆದ್ದ ಅಂತ ಒಂದು ಸುಳು ಸಿಕ್ಕರೆ ಸಾಕು, ಹೋದ್ಕೊಂಡಾಡಿ ಬಿಡ್ತಾರೆ. ರಾಜ ಗೆದ್ದ ಅಂತಾರೆ, ಬೆಂಬಲಿಸ್ಬೇಕಲ್ಲ, ಅವನು ಚಪ್ಪಾಳೆ ತಟ್ಟಬೇಕಲ್ಲ, ಅವನು ಹಿಂದೆ ಹೋಗ್ಬೇಕು, ಹೊಗಳ್ಬೇಕು, ಹೊಗಳ ಬಟ್ಟಂಗಿಗಳವರೆಲ್ಲ. 80% ಮಂದಿ ಹಾಗೆ ಇರ್ತಾರೆ, ರಾಜ ಗೆದ್ದಿದ್ದಾನೆ ಅಂತ ಒಂದು ಚೂರು ಅನಿಸಿದ್ರೆ ಸಾಕು, ಎಲ್ಲರೂ ಚಪ್ಪಾಳೆ ತಟ್ಟಿ ಹೋ ಅಂದ್ಬಿಡ್ತಾರೆ. ಇವತ್ತೆಲ್ಲ ನೋಡಿದ್ರೆ ಸುಮ್ಮನೆ ಕೂತಿದ್ದಾರೆ. ಅವ್ರು ಸುಮ್ಮನೆ ಕೂತಿದ್ರೆ ನೀನು ಪೂರ್ತಿಯಾಗಿ ಸೋತು ಹೋಗಿದ್ಯಾ ಅಂತ, ಸ್ವಲ್ಪ ಗೆದ್ದಿದ್ಯಾ ಅಂದ್ರೆ ಕೂಡ ಹಾರಾಡ್ಬಿಡ್ತಿದ್ರು ಅವರು. ಅವ್ರು ಪೂರ್ತಿ ಸುಮ್ಮನೆ ಕೂತಿದ್ದು ನೋಡಿದ್ರೆ ಗೊತ್ತಾಗುತ್ತೆ ನೀನು ಪೂರ್ತಿ ಸೋತಿದ್ದೀಯಾ ಅಂತ. ಸಭಿಕರು ಹಿಂಗಿರ್ತಾರೆ.

0: रेडियो सारंग 107.8 एफएम
1: ರಾಜ ಒಂಚೂರ್ ಗೆದ್ದಿದ್ದಾನೆ ಅಂದ್ರೆ ತೋರಿಸುವಂತವ್ರು. ಆದ್ರೆ ಬಸವಣ್ಣ ಎಂಥ ಮಂತ್ರಿ ಆಗಿದ್ರು ಅಂತಂದ್ರೆ ಹೇಳ್ತಾರೆ, ಎಲೆ ಬುದ್ಧಿ ಇಲ್ಲದ ರಾಜ. ಎರಗಿವಿಯ ಮರುಳೆ, ಎರಗುಲ್ ತಂದಂತ ಕಿವಿ ಇದು. ಮರುಳೆ, ನಾರಣ ಕ್ರಮಿತರ ಕೇರಿಯನ್ನು ಹೊಕ್ಕೆನೆ. ಈ ಮಾತು ಸ್ವಲ್ಪ ಬಹಳ ಗಟ್ಟಿ ಮಾತು. ನಾರಣ ಕ್ರಮಿತರ ಕೇರಿಯನ್ನು ಹೊಕ್ಕೆನೆ, ದಾಮೋದರ ಭಟ್ಟರನ್ನು ನಾನೇನಾದರೂ ಮುಟ್ಟಿದ್ದೇನೆ, ಶಿವನನ್ನು ಅರಿಯದ ಹೊಲೆಯರ ಮನೆಯನ್ನು ಹೊಕ್ಕು ಉಣಲಿಲ್ಲ ಎನ್ನುವರು. ನಾನು ಯಾರ ಮನೆಗೆ ಹೋಗಿದ್ದೇನೆ? ನಾರಣ ಕ್ರಮಿತರ ಮನೆಗೆ ಹೋಗಿದ್ದೇನೆ. ನಾರಣನ ಆಕ್ರಮಿತರಾದಂಥವ್ರು ವೈಷ್ಣವರೇನು ಆಕ್ರಮಿತಾಗಿದ್ದ ಅವ್ರ ಮನೆಗೆ ಹೋಗಿದ್ದೇನೆ. ನಾನು ದಾಮೋದರ ಭಟ್ಟರ ಮನೆಗೆ ಹೋಗಿದ್ದೇನೆ, ನಾನು ಬ್ರಾಹ್ಮಣರ ಮನೆಗೆ ಹೋಗಿಲ್ಲ ನಾನು ಅಂತ ಹೇಳಿಬಿಟ್ಟು, ಶಿವನನ್ನು ಅರಿಯದ ಹೊಲೆಯರ ಮನೆಯನ್ನು ಹೊಕ್ಕು ಉಣಲಿಲ್ಲ. ಯಾರು ಶಿವನನ್ನು ಅರಿತಿದ್ದಾರೋ ಅವರು ದೊಡ್ಡವರು, ಸತ್ಕುಲ ಪರಿಶುದ್ಧರು. ಯಾರು ಶಿವನನ್ನು ಅರಿಯಲಿಲ್ಲವೋ ಅವರೆಲ್ಲರೂ ಹೊಲೆಯರು. ಅದಕ್ಕೆ ಹೇಳ್ತಾರೆ, ಶಿವನನ್ನು ಅರಿಯದ ಹೊಲೆಯರ ಮನೆಯನ್ನು ಹೊಕ್ಕು ಉಣಲಿಲ್ಲ ಅನ್ನುತ್ತಾರೆ. ಹುಟ್ಟಿನಿಂದ ಯಾವುದೇ ಕುಲ ಆದರೂ ಕೂಡ ಶಿವಭಕ್ತಿ ಇಲ್ಲದವರು ಹೊಲೆಯರು. ಶಿವಭಕ್ತಿ ಉಳ್ಳವರು ಯಾವುದೇ ಕುಲದವರಾಗಲಿ ಅವರು ಸತ್ಕುಲ ಪ್ರಸೂತರು ಅನ್ನುವಂಥದ್ದು ಅಂತ ಹೇಳಿ ಅಷ್ಟನ್ನು ಬಸವಣ್ಣ ಹೇಳ್ತಾರೆ. ಆಗ ಬಿಜ್ಜಳಕ್ಕೆ ಸಿಟ್ಟು ಬರ್ಬಿಡ್ತದೆ. ಸಿಟ್ಟು ಬಂದು ವಿಪ್ರರನ್ನು ಹೊಲೆಯರಿಗೂ ಶಿವಭಕ್ತರಾದ ಹೊಲೆಯರನ್ನು ಉತ್ತಮರೆಂದು ಕರೆಯಲು ಆಧಾರವೇನು? ಏನು ಆಧಾರ ನಿಮಗೆ? ಶಿವಭಕ್ತರಾದವರು ದೊಡ್ಡವರು, ಶಿವಭಕ್ತರಲ್ಲದವರೆಲ್ಲ ಹೊಲೆಯರು ಅಂತ ಹೇಳ್ತೀಯಲ್ಲ, ಅದಕ್ಕೆ ಆಧಾರ ಏನಾದರೂ ಇದೆಯಾ ಅಂತ ಹೇಳಿದ ಮಾತು ಕೇಳ್ತಾನೆ. ವಿಪ್ರರ ಮೈಯನ್ನು ಕೊಯ್ದರೆ ನೆತ್ತರು ಸುರಿದು, ಭಕ್ತರ ಮೈಯನ್ನು ಕೊರೆದರೆ ಹಾಲು ಸುರಿಯುವುದೇ. ನೀವು ಬ್ರಾಹ್ಮಣರ ಕೈ ಕೊರೆದ್ರೆ, ಮೈ ಕೊರೆದ್ರೆ ರಕ್ತ ಬರ್ತದೆ. ನಿನ್ನ ಭಕ್ತರಿದ್ದಾರಲ್ಲ ಶಿವಭಕ್ತರು, ಅವ್ರ ಮೈ ಕೊರೆದ್ರೆ ಹಾಲು ಸುರಿತದ ಅಂತ ಬಿಜ್ಜಳ ಕೇಳ್ತಾನೆ. ಕೇಳಿದಾಗ ಬಸವಣ್ಣ ಆಯಿತು ತೋರಿಸುತ್ತೇನೆ ಅಂತಾರೆ. ತೋರಿಸುತ್ತೇನೆ ಅಂದ್ಬಿಟ್ಟು ಒಂದು ಪಲ್ಲಕ್ಕಿ ತಗೊಂಡು ಹೋಗ್ತಾರೆ ಮೆರವಣಿಗೆಗೆ. ಪೂರ್ತಿ ಮೆರವಣಿಗೆಯಲ್ಲಿ ಆ

0: Radio Sarang 107.8 FM.
1: ಮೆರವಣಿಗೆ ಸಮೇತ ಅಲ್ಲಿಂದ ಹೊಲಿಗೇರಿಯಿಂದ ಕರ್ಕೊಂಡು ಊದ್ಕೊಂಡು ಬಾರಿಸ್ಕೊಂಡು ಪಲ್ಲಕ್ಕಿಯಲ್ಲಿ ಎತ್ಕೊಂಡು ಬರ್ತಾರೆ. ಸಂಭ್ರಮದ ಮೆರವಣಿಗೆ ಮಾಡಿಸ್ಕೊಂಡು ಇಲ್ಲಿ ಬಂದು ಆ ಸಂಬೋಳಿ ನಾಗಿದೇವಿ ಇರ್ತಾನಲ್ಲ ರಾಜನ ಮುಂದೆ ಇಳಿಸಿ ಪಲ್ಲಕ್ಕಿಯಲ್ಲಿ ಇಳಿಸಿ ಅವನ ಕೈ ಬೆರಳಿನ ಹಿಂಡಿ ಹಿಂಡುತ್ತಾರಂತ. ಹಿಂಗೆ ಹಿಂಡಿದಾಗ ಬರೀ ಹಾಲು ಬರ್ತದೆ ಬೆರಳೊಳಗೆ ಅಂತ, ಅದೊಂದು ಪವಾಡ. ಅವನ ಬೆರಳನ್ನು ಹಿಂಡಿದಾಗ ರಕ್ತ ಬರದೇನೆ ಹಾಲು ಬಂತು ಅಂತ ಹೇಳ್ತಾರೆ. ಇದು ಪವಾಡ ದೃಷ್ಟಿಯಿಂದ ಒಂದು ರೀತಿ ನೋಡೋದು. ಇದರಲ್ಲಿ ಯಾವುದನ್ನು ಒಪ್ಪಬಹುದು, ಯಾವುದನ್ನು ಒಪ್ಪಲಿಕ್ಕಿಲ್ಲ ಅಂತ ನೋಡ್ಕೊಳ್ಳೋಣ. ಕೊನೆಯದನ್ನು ಒಪ್ಪೋದು ಕಷ್ಟ, ಕೆಲವು ಆಧುನಿಕರು ಒಪ್ಪಲಿಕ್ಕಿಲ್ಲ. ಬೆರಳನ್ನು ಹಿಂಡಿದಾಗ ಹಾಲು ಹೇಗೆ ಬರ್ತದೆ ರೀ, ಮೈಯಲ್ಲಿ ಹಾಲು ಇರ್ತಾ ಏನಾದರೂ ಅಂತ ಅನ್ಬೋದು. ಅದು ಬೇಡ ನಮಗೆ, ಆ ವಿಷಯ ಚರ್ಚೆ ವಿಷಯ ಬೇಡ. ಅಂದರೆ ಅರ್ಥ ಇಷ್ಟೇ, ಬಸವಣ್ಣನವರಿಗೆ ಹುಟ್ಟಿನಿಂದ ಬಂದಂತಹ ಕುಲ ದೊಡ್ಡದಲ್ಲ, ತಮ್ಮ ಭಾವನೆಯಿಂದ ಶಿವಭಕ್ತರಾದವರು ಮಾತ್ರ ಸತ್ಕುಲ ಪ್ರಸೂತರು. ಎಷ್ಟೋ ಜನ ದೊಡ್ಡವರು ಒಳ್ಳೆ ಮನೆತನದಲ್ಲಿ ಹುಟ್ಟಿ ಕೆಟ್ಟ ಕೆಲಸ ಮಾಡಿದ್ದನ್ನು ನೋಡಲಿಲ್ವಾ? ಅದು ಹೇಳ್ತಾರೆ ಅವರು. ಹೇಳಿ ದೇವ ಕರ್ಕೊಂಬಂದು ಹೇಳ್ತಾರೆ, ದೇವ ಭಕ್ತ ದೈಹಿಕ ದೇವ. ಮಾತು ಹೆಂಗಿದೆ ನೋಡಿ, ಭಕ್ತ ದೈಹಿಕ ದೇವ, ಭಕ್ತರ ದೇಹದಲ್ಲಿ ಸೇರ್ಕೊಂಡಂಥ ದೇವ ನೀನು. ನೀ ಹೊಕ್ಕಲ್ಲಿ ಹೊಕ್ಕು, ಅವರೊಕ್ಕುದನ್ನು ಕೊಂಡೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಗೊತ್ತಪ್ಪ, ನಾನು ತಪ್ಪಿಗೆ ಜಾಗಕ್ಕೆ ಹೋಗಿಲ್ಲ, ಹೊಲಿಗೇರಿಗೆ ಹೋಗಲೇ ಇಲ್ಲ, ನಾನು ಅವ್ರ ಪ್ರಕಾರ ಹೋಗಲಿಲ್ಲ. ನೀ ಹೊಕ್ಕಲ್ಲಿ ಹೊಕ್ಕು, ನೀ ಎಲ್ಲೆಲ್ಲಿ ಹೋಗಿದ್ದೀಯೋ ಅಲ್ಲಿ ಹೋಗಿದ್ದೇನೆ, ನೀನು ಅಲ್ಲಿದ್ದರೆ ಅಲ್ಲಿ ಬಂದಿದ್ದೇನೆ, ಇಲ್ಲಿದ್ದರೆ ಇಲ್ಲಿ ಬಂದಿದ್ದೇನೆ. ಹೊಕ್ಕಲ್ಲಿ ಹೊಕ್ಕು, ಅವರು ಒಕ್ಕುದನ್ನು ಕೊಂಡೆ. ಅವ್ರು ಏನು ಕೊಟ್ಟರೋ ಅದನ್ನು ಕೊಂಡ್ಕೊಂಡಿದ್ದೇನೆ, ತೊಗೊಂಡಿದ್ದೆ ನಾನು. ನೀನಿದ್ದ ಕುಲವೇ ಸತ್ಕುಲ, ನಿನಗಿಂತ ನಾನು ಸತ್ಕುಲ ಜನೇ. ನೀನು ಎಲ್ಲಿದ್ದೀಯೋ ಅದೇ ಸತ್ಕುಲ, ನೀನಿದ್ದ ಕುಲವೇ ಸತ್ಕುಲ, ನಿನಗಿಂತ ನಾನು ಸತ್ಕುಲನೇ. ಕೂಡಲ ಸಂಗಮ ದೇವ ಕರುಣಿಸು ಅಂತ ಹೇಳಿ ಆ ಪವಾಡವನ್ನು ತೋರಿಸಿದರು ಅಂತ. ಇದರ ಮೂಲ ಉದ್ದೇಶ ಇಷ್ಟೇ, ಅವ್ರು ಹೇಳಬೇಕಾಗಿತ್ತು, ನೀನು ಹುಟ್ಟಿನಿಂದ ಕುಲಜೆ ಆಗಲಿಕ್ಕಿಲ್ಲ, ಆದರೆ ಮನಸ್ಸಿನಿಂದ ಭಕ್ತಿಯಿಂದ ಕುಲಜೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು.

0: Radio Sarang 107.8 FM.
1: ಮುಂದೆ ಇನ್ನೊಂದು ವಚನ ತಗೋಬೇಕು. ನಾವು ಸಾಮಾಜಿಕ ಚಿಂತನೆಗಳು ಅಂದಾಗ ಒಂದು ಸಮೃದ್ಧ ಸಮಾಜ ಚೆನ್ನಾಗಿರಬೇಕಾದ್ರೆ ಎಲ್ಲರೂ ಸಮಾನವಾಗಿರಬೇಕು ಅಂತ ನೋಡ್ಕೊಂಡ್ವಿ. ವರ್ಗ ಸಮಾನತೆ, ವರ್ಣ ಸಮಾನತೆ ನೋಡ್ಕೊಂಡ್ವಿ. ಅದರ ಜೊತೆಗೆ ಹಂಚಿ ತಿನ್ನುವಂಥದ್ದು ಅನ್ನೋ ವ್ಯವಸ್ಥೆ ಆಗಬೇಕಲ್ಲ. ಎಲ್ಲರೂ ಒಂದೇ ಕಡೆ ಇರೋದ್ರೆ, ಇವತ್ತು ಹೇಳ್ತಾರೆ 10% ಆಫ್ ದ ಪೀಪಲ್ ಹ್ಯಾವ್ ಸೋ ಮಚ್ ರಿಸೋರ್ಸ್ ಇನಫ್ ಫಾರ್ 90% ಆಫ್ ದ ಪೀಪಲ್. 90% ಜನಕ್ಕೆ ಬೇಕಾಗುವಷ್ಟು ವಸ್ತು ಸಾಮಗ್ರಿಗಳು 10% ಜನರ ಕಡೆ ಇರೋದ್ರಿಂದ ಆ ವ್ಯತ್ಯಾಸ ಆಗ್ತಾ ಇದೆ ಅಂತ. ಹಂಚಿಕೊಂಡು ತಿನ್ನಬೇಕು ಅನ್ನೋದನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಎಷ್ಟು ಚೆಂದ ಹೇಳ್ತಾರೆ ನೋಡಬೇಕು. ವಚನ ಎಷ್ಟು ಚೆನ್ನಾಗಿದೆ. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಆಯುಷ್ಯವ ತೀರಿ ಪ್ರಳಯ ಬಂದರೆ ಅರ್ಥವ ನುಂಬುವರಿಲ್ಲ. ನೆಲ ನಗಿದು ಮಡುಗದರ ನೆಲ ನುಂಗಿದೆಡೆ ಉಗುಳುವುದೇ. ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹರಹಿ ಉಣ್ಣದೇ ಹೋಗದಿರ. ನಿನ್ನ ಮಡದಿಗಿರಲೆಂದೆಡೆ ಮಡದಿಯ ಕೃತಕ ಬೇರೆ. ನಿನ್ನೊಡಲು ಕೆಡೆಯಲು ಮತ್ತೊಬ್ಬನಲ್ಲಿ ಗಡಗದೆ ಮಾಳ್ಪಳೆ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ. ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಸುವುದು. ಕೊನೆಗೆ ಸೊಲ್ಯೂಷನ್ನು ಕೊಡ್ತಾ ಇರೋದು. ಮೊದಲು ಹೆಂಗಿದೆ ನೋಡಿ, ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ನಾವು ಆಯುಷ್ಯ ಬೇಕಾದಷ್ಟಿದೆ. ಅದು ಎಷ್ಟು ದಿವಸ ಇದೆ ನಮಗೆ ಯಾರಿಗೂ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಬದುಕಿರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಇತ್ತೀಚೆಗೆ ಒಂದು 4-5 ದಿವಸದ ಕೆಳಗೆ ನಮ್ಮ ಮನೆ ಎದುರಿಗೆ ಆ ಹುಡುಗ ಓಂಕಾರ ಅಂತ ಒಂದು ದೊಡ್ಡ ಫ್ಯಾಮಿಲಿ ಇದೆ. ಆ ಹುಡುಗನ ಮದುವೆ ಗೊತ್ತಾಯಿತು. ಎಂಗೇಜ್ಮೆಂಟ್ ಅಂತ ಹೋದರು, ಮುಗಿಸ್ಕೊಂಬಂದರು. ಈ ಓಂಕಾರ ಅಂತ ಏನಿದ್ದಾರೆ, ಅವ್ರ ತಂಗಿ ಗೋವಾದಲ್ಲಿರ್ತಾರೆ. ಈಗೆಲ್ಲ ಫೋಟೋ ಕಳಿಸ್ಬೋದಲ್ಲ ಇಮೇಲ್ ಮೂಲಕ. ಆ ಎಂಗೇಜ್ಮೆಂಟ್ ಆದ ಫೋಟೋ ಎಲ್ಲ ಕಳಿಸಿದರು. ಸಾಯಂಕಾಲ ಹೋಯಿತು. 8:00 ಅವ್ರು ಫೋನ್ ಮಾಡಿದರು. ತಂಗಿ ಗಂಡ ಫೋನ್ ಮಾಡಿ, ಏ ಫೋಟೋ ತುಂಬ ಚೆನ್ನಾಗಿ ಬಂದಿದೆಯೋ, ಭಾಳ ಚೆನ್ನಾಗಿದೆ ಫೋಟೋ, ಇನ್ನೊಂದಿಷ್ಟಿದ್ರೆ ಕಳಿಸೋ ಅಂತ ಹೇಳಿ ನಕ್ಕೊಂಡ್ರು, ಮಾತಾಡಿದ್ರು. ಆರೋಗ್ಯ ಹೇಗಿದೆ ಅಂತ, ನಾನು ಆರೋಗ್ಯಕ್ಕೇನೋ ಭಾರಿ ಜೋರಾಗಿದ್ದೀನಿ ಅಂತೆಲ್ಲ ಹೇಳಿದರು. ಅಷ್ಟು ಹೇಳಿ ಊಟಕ್ಕೆ ಹೋಗ್ತೀನಿ ನಾನು ಅಂದರು. ಅವ್ರು ಊಟಕ್ಕೆ ಹೋದರು ಗೋವಾದಲ್ಲಿ. ಇವರಿಲ್ಲಿ 9:30 ಫೋನ್ ಬಂತು, ಅವರಿಲ್ಲ ಈಗ ಅಂತ. ಕುರ್ಚಿಯಲ್ಲಿ ಕೂತಲ್ಲೇ ಹಾರ್ಟ್ ಅಟ್ಯಾಕ್. ನಂಬ್ಕೊಂಡಿದ್ದೇನೋ, ಇನ್ನಿಷ್ಟು ಫೋಟೋ ಕಳಿಸು ಅಂತ. ನೋಡೋಕೆ ಸಮಯ ಇಲ್ಲಿದೆ ನೋಡೋದಕ್ಕೆ. ನಾವೆಲ್ಲರೂ ಹಾಗೇನೆ, ವಿ ಆರ್ ಆಲ್ ಪೆರಿಷಬಲ್ ಕಮೋಡಿಟೀಸ್ ವಿತ್ ಎ ಶಾರ್ಟ್ ಶೆಲ್ಫ್ ಲೈಫ್. ಯಾವಾಗ ಮುಗೀತದೆ ಅಂತ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಆದರೆ ಆಯುಷ್ಯ ಉಂಟು ಪ್ರಳಯ ಇಲ್ಲ, ಪ್ರಳಯ ಆಗೋ ಸಾಧ್ಯನೇ ಇಲ್ಲ ಅಂತ ಹೇಳಿ ಅರ್ಥವ ಮಡುಗುವಿರಿ. ಗಳಿಸಿ ಗಳಿಸಿ ಗಳಿಸಿ ಗಳಿಸಿ ಇಡ್ತೀರಿ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾನ್ಲೆ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಷೇರುಪೇಟೆಗೆ ಮಣಿಪಾಲ್ ಪೇಮೆಂಟ್ ಆ್ಯಂಡ್ ಐಡೆಂಟಿಟಿ ಸೊಲ್ಯೂಷನ್ಸ್ ಲಿಮಿಟೆಡ್ September 9 MPI IPO ಆರಂಭ. ಬಳ್ಳಾರಿ ಚಲೋ ಪಾದಯಾತ್ರೆಗೆ ಹೆದರಿ 5 ನಿರ್ಧಾರ ಕೈಬಿಟ್ಟ ಸರ್ಕಾರ ಎಂದಿದೆ ಸುದ್ದಿ. ವಿಧವೇತನ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನಕ್ಕೆ ಆಗ್ರಹ. ಬನ್ನಿ ಈಗ ಸುದ್ದಿಗಳ ವಿವರ. ಇಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಕರಾವಳಿಯ 3 ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅಶೋಕ್ ತೆಕ್ಕಟ್ಟೆ, ರೋಷನ್ ಮತ್ತು ಎಂ ಇಬ್ರಾಹಿಂ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ 2 ಮತ್ತು ಉಡುಪಿಯ 1 ಶಿಕ್ಷಕರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಘೋಷಣೆಯಾಗಿದೆ. ಕುಂದಾಪುರ ತಾಲೂಕಿನ ಎಸ್ಕುತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಅಶೋಕ್ ತೆಕ್ಕಟ್ಟೆ, ಬಂಟ್ವಾಳ ಮೊಡಂಕ ಕಾರ್ಮೆಲ್ ಪ್ರೌಢಶಾಲೆಯ ರೋಷನ್ ಅಲೆಕ್ಸಾಂಡರ್ ಪಿಂಟು ಮತ್ತು ಉಪ್ಪಿನಂಗಡಿ ಸರ್ಕಾರಿ ಪಿಯು ಕಾಲೇಜಿನ ಉಪನ್ಯಾಸಕ ಎಂ ಇಬ್ರಾಹಿಂ ಇವರಿಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಪ್ರಜಾಸೇವೆಗೆ ಇಂದು ಚಾಲನೆ. ಕೂಡ್ಲಿಗಿಯಲ್ಲಿ ಸಿಎಂ ಉದ್ಘಾಟನೆ. ಇನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಹಾರ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಅವರದೇ ಊರಿನಲ್ಲಿ ನಿಗದಿತ ಕಾಲಮಿತಿಯೊಳಗೆ ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೂಪಿಸಿರುವ ನೂತನ ಪ್ರಜಾಸೇವೆ ಇಲಾಖೆ ಮತ್ತು ಪ್ರಜಾಸೇವೆ ಆಂದೋಲನ ಸಭೆಗೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಇಂದು ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಬಳ್ಳಾರಿ ಚಲೋ ಪಾದಯಾತ್ರೆಗೆ ದರೆ 5 ನಿರ್ಧಾರ ಕೈಬಿಟ್ಟ ಸರ್ಕಾರ ಎಂದಿದ್ದಾರೆ ವಿಜಯೇಂದ್ರ. ನಾಗೇಂದ್ರ ರಾಜೀನಾಮೆ, ಪಾರ್ಕ್ ಬಿಲ್ ಪಾಸ್ ವಾಪಸ್ ಸಹಿತ 5 ನಿರ್ಧಾರ ಕೈಗೊಂಡ ಸರ್ಕಾರ ಜನಾಂದೋಲನವಾಗಿ ಪರಿವರ್ತನೆಯಾದ ಪಾದಯಾತ್ರೆಯಿಂದಾಗಿ ಈ ನಿರ್ಧಾರಗಳನ್ನು ಕೈಬಿಟ್ಟಿದೆ ಎಂದು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯುತ್ತಿರುವ ಪಾದಯಾತ್ರೆಯಲ್ಲಿ 4 ದಿನ ವಿಧವಾ ವೇತನ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅತಿಥಿ ಉಪನ್ಯಾಸಕರ ವೇತನ ನೀಡದರ ಕುರಿತು ಬೆಳಕು ಚೆಲ್ಲಲಾಯಿತು ಎಂದು ಕೂಡ ವರದಿಯಲ್ಲಿ ಹೇಳಲಾಗಿದೆ. ರೈತರ ಸಾಲ ಮನ್ನಾ ನೆರವಿಗಾಗಿ ಸಹಾಯಾಚನೆ, ಸಿಎಂ ಡಿಕೆಶಿ ಘೋಷಣೆ, ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಎಂದಿದೆ ಇನ್ನೊಂದು ಸುದ್ದಿ. ಈ ನಡುವೆ ಷೇರುಪೇಟೆಗೆ ಮಣಿಪಾಲ್ ಪೇಮೆಂಟ್ ಆ್ಯಂಡ್ ಐಡೆಂಟಿಟಿ ಸೊಲ್ಯೂಷನ್ಸ್ ಲಿಮಿಟೆಡ್ September 9 MPI IPO ಆರಂಭ. ಮಣಿಪಾಲ್ ಪೇಮೆಂಟ್ಸ್ ಆ್ಯಂಡ್ ಐಡೆಂಟಿಟಿ ಸೊಲ್ಯೂಷನ್ಸ್ ಲಿಮಿಟೆಡ್ MPI ಷೇರು ಮಾರುಕಟ್ಟೆಗೆ ಪ್ರವೇಶಿಸಿದ್ದು ಆರಂಭಿಕ ಸಾರ್ವಜನಿಕ ಷೇರು ಕೊಡುಗೆ IPO ವಿವರಗಳನ್ನು ಪ್ರಕಟಿಸಿದೆ ಎಂದು ವರದಿ ಹೇಳಿದೆ. ಈ IPO ಒಟ್ಟು 320 ಕೋಟಿ ರೂಪಾಯಿ ಮೌಲ್ಯದ ಹೊಸ ಷೇರುಗಳ ವಿತರಣೆ ಮತ್ತು ಪ್ರವರ್ತಕ ಸಂಸ್ಥೆ ಎಂದಿದೆ ವರದಿ. IPO ಆರಂಭ September 9, ಮುಕ್ತಾಯ 11. ಕನಿಷ್ಠ ಹೂಡಿಕೆ 44 ಷೇರುಗಳು. ಪ್ರತಿ ಷೇರು ಬೆಲೆ 322 ರೂಪಾಯಿ ರೂಪಾಯಿ. ಆಂಕರ್ ಬಿಡ್ಡಿಂಗ್ 8 ನಡೆಯಲಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಉಡುಪಿಯಲ್ಲಿ ಸಂಭ್ರಮದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗಿದೆ ಎಂದು ಕೂಡ ವರದಿ ಹೇಳಿದೆ. ಜೊತೆಗೆ ಕೆಲವೊಂದು ವಿಚಾರಗಳನ್ನು ಇನ್ನಷ್ಟು ನಾವು ನೋಡುವುದಾದರೆ, ಬದುಕಿಗೆ ಬೆಳಕಾಗಬೇಕಾದ ಗುರುಗಳಿಗೆ ಗೌರವ ಎಂದಿದೆ ವರದಿ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡುಬಿದಿರೆ ವಲಯದ 9 ಶಿಕ್ಷಕರ ಒಂದು ವಿಚಾರಗಳನ್ನು ನಾವು ನೋಡೋದಾದರೆ, ಮಂಗಳೂರು ಉತ್ತರದಿಂದ ಉಮಾಲಕ್ಷ್ಮಿ, ಇಂದಿರಾ ಎಸ್ ಮತ್ತು ಪ್ರವೀಣ್ ಕುಟಿನ್ ಅವರು ಈ ಒಂದು ಗೌರವವನ್ನು ಪಡೆದಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಸ್ಯಾಂಡ್ಪಿಟ್ ಬೆಂಗ್ರೆ ಇಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಉಮಾಲಕ್ಷ್ಮಿ ಅವರು 94 ವೀರಕಂಬ ಮಾಜಿ ಸರ್ಕಾರಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಆರಂಭಿಸಿದ ನಂತರ 23 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಬಲ್ಮಠ ಶಾಲೆಯಲ್ಲಿ ಅವರು ಬಳಿ ಸ್ಥಾಪಿಸಿದ ಸ್ಯಾಂಡ್ಪಿಟ್ ಶಾಲೆಗೆ ಮುಖ್ಯವಾಗಿ ಶಿಕ್ಷಕರಾಗಿ ನೇಮಕಗೊಂಡಿದ್ದರು ಎಂದು ಕೂಡ ನಾವು ನೋಡಬಹುದು. ಇಂದಿರಾ ಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳ 3 ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ರಾಯಚೂರಿನಲ್ಲಿ ಒಂದು ವೃತ್ತಿ ಆರಂಭಿಸಿದ್ದರು. ಒಡಿಸಿ ನತ್ಯದಲ್ಲಿ 5 ಬಾರಿ ಜಿಲ್ಲಾ ಪ್ರಥಮ, ರಾಜ್ಯ ಮಟ್ಟದಲ್ಲಿ ಪ್ರಥಮ, ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದರು ಎಂದು ಕೂಡ ನಾವು ನೋಡಬಹುದು. ಸಂತ ಅಲೋಷಸ್ ಕೋಡಿಯಲ್ ಬಯಲ್ ಸಂಸ್ಥೆಯಲ್ಲಿ 1996 ಪ್ರೌಢಶಾಲೆಯ ಶಿಕ್ಷಕರಾಗಿ ಕಳೆದ 30 ವರ್ಷದಿಂದ ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಪ್ರವೀಣ್ ಕುಟಿನರ್ ಅವರು ಈ ಬಾರಿ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ನಡುವೆ ಫ್ಲೇವಿ ಜೆಸಿಂತ ಮಿರಾಂದ ದಕ್ಷಿಣ ಕನ್ನಡ ಪ್ರಾಥಮಿಕ ಶಾಲೆ ಬದ್ರಿಯಾನಗರ ಮಲ್ಲೂರಲ್ಲಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. 1986 ವಿವಿಧೆಡೆ ಸೇವೆ ಸಲ್ಲಿಸಿ 2003 ಸರ್ಕಾರಿ ಶಿಕ್ಷಕಿಯಾಗಿ ವಿಟ್ಲ ಮುಡ್ನೂರು ನಾಟಿಕಲ್ ಶಾಲೆಯಲ್ಲಿ ಸೇವೆ ಆರಂಭಿಸಿದ ಬಳಿಕ ಕಳೆದ 19 ಬದ್ರಿಯಾನಗರ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜ್ಯಮಟ್ಟಕ್ಕೆ ನಲಿಕಲಿ ತರಬೇತಿಯನ್ನು ಪಡೆದುಕೊಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ವಿವಿಧ ಶಾಲೆಗಳ ಶಿಕ್ಷಕರಿಗೆ ನಲಿಕಲಿ ತರಬೇತಿ ನೀಡಿದ್ದಾರೆ ಎಂದು ಕೂಡ ಇಲ್ಲಿ ನಾವು ನೆನಪಿಸಬಹುದು. ಹರೀಶ್ ಕುಮಾರ್ ಬಿಎಂ
ಇವರು PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಶಿಕ್ಷಕರು. ಕಿಶೋರ್ ಕೂಡ ಇದ್ದಾರೆ ಇದರಲ್ಲಿ. ಇವರು ಸರ್ಕಾರಿ ಪ್ರೌಢಶಾಲೆ ಮುಚ್ಚೂರಿನ ಶಿಕ್ಷಕರಾಗಿದ್ದಾರೆ. ಮೂಡುಬಿದಿರೆ ವಲಯದಲ್ಲಿ ಶ್ರೀವಾಣಿ ಸರ್ಕಾರಿ ಪ್ರಾಥಮಿಕ ಶಾಲೆ ಪೆಂಜಾರು, ಸುಕುಮಾರ್ ಪುಚ್ಚಮಗುರು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಜಾನ್ ರೊನಾಲ್ಡ್ ಡಿಸೋಸ ಅವರು ಮೂಡುಮಾರ್ನಾಡ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ನಡುವೆ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡಿದೆ. ದೆಹಲಿಯಲ್ಲಿ ನಾವು ಒಬ್ಬರು ಗಾಂಜಾ ಸೇವಿಸಿ ಪುಕೆಟ್ ದೆಹಲಿ ಏರ್ ಇಂಡಿಯಾ ವಿಮಾನ ಚಲಾಯಿಸಿದ ಪೈಲಟ್ ವಜಾ. ಪುಕೆಟ್ನಿಂದ ದೆಹಲಿಗೆ ಸಂಚರಿಸಿದ ಏರ್ ಇಂಡಿಯಾ ವಿಮಾನ ಆಕಾಶದಲ್ಲಿ ಪಲ್ಟಿಯಾಗಿ 300 ಕೆಳಕ್ಕೆ ಜಾರಿತ್ತು. ಇದನ್ನು ಹಲವು ಪ್ರಯಾಣಿಕರು ಗಾಯಗೊಂಡಿದ್ದರು. ಈ ಬಳಿಕ ವೈದ್ಯಕೀಯ ತಪಾಸಣೆಯಲ್ಲಿ ಮುಖ್ಯ ಪೈಲಟ್ ಗಾಂಜಾ ಸೇವಿಸಿರುವುದು ಪತ್ತೆಯಾಗಿತ್ತು. ಅಸ್ಸಾಂನಲ್ಲಿ ಏರ್ ಇಂಡಿಯಾ ತಕ್ಷಣ ಪ್ರತಿಕ್ರಿಯಿಸಲು ನಿರಾಕರಿಸಿದರು. ನಾಗರಿಕ ವಿಮಾನಯಾನ ನಿಯಮಗಳಿಗೆ ಅನುಗುಣವಾಗಿ ತಾನು ಸಿಬ್ಬಂದಿಯ ಮಾದಕ ದ್ರವ್ಯ ಪರೀಕ್ಷೆಗಳನ್ನು ನಿಯಮಿತವಾಗಿ ನಡೆಸುತ್ತಿರುವುದಾಗಿ ಮತ್ತು ಅಧಿಕಾರಿಗಳೊಂದಿಗೆ ಸಹಕರಿಸಿದ್ದಾಗಿ ಸ್ಪಷ್ಟಪಡಿಸಿದೆ. ಇದೀಗ ಆ ಪೈಲಟ್ನನ್ನು ಸೇವೆಯಿಂದ ವಜಗೊಳಿಸಿ ಆದೇಶ ಹೊರಡಿಸಿದೆ. ಆಗಸ್ಟ್ 4ರಂದು ಪುಕೆಟ್ನಿಂದ ದೆಹಲಿಗೆ ಬರುತ್ತಿದ್ದ ಏರ್ಬಸ್ A320 ವಿಮಾನವು ಆಕಾಶದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ನಿಯಂತ್ರಣ ಕಳೆದುಕೊಂಡಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ನಡೆಸಿದ ಪ್ರಾಥಮಿಕ ವರದಿಯ ಬೆನ್ನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. 137 ಪ್ರಯಾಣಿಕರು, 8 ಸಿಬ್ಬಂದಿದ್ದ ವಿಮಾನವು ಹಾರಾಟ ನಡೆಸುತ್ತಿದ್ದಾಗ ಹಠಾತ್ತಾಗಿ 300 ಕೆಳಕ್ಕೆ ಜಾರಿತ್ತು. ನಂತರ ವಿಮಾನವನ್ನು ನಿಯಂತ್ರಣಕ್ಕೆ ತಂದು ದೆಹಲಿಯಲ್ಲಿ ಸುರಕ್ಷಿತವಾಗಿ ಇಳಿಸಲಾಯಿತಾದರೂ ವಿಮಾನದಲ್ಲಿದ್ದ ಹಲವಾರು ಪ್ರಯಾಣಿಕರಿಗೆ ಗಾಯಗಳಾಗಿದ್ದವು. ಸಿಬ್ಬಂದಿಯೊಬ್ಬರು ಬೆನ್ನುಮೂಳೆ ಮತ್ತು ಕುತ್ತಿಗೆಯ ಗಂಭೀರ ಗಾಯಕ್ಕೆ ಒಳಗಾಗಿದೆ. ಈ ಘಟನೆ ನಂತರ ನಾಗರಿಕ ವಿಮಾನಯಾನ ಸಚಿವಾಲಯ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಯಮನ್ ಹೌತಿಗಳು ಸೌದಿ ಬೆಂಬಲಿತ ಸರ್ಕಾರಿ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 81 ಜನರು ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ. ಈ ನಡುವೆ ಪುತ್ತೂರಿನಲ್ಲಿ ಹೆದ್ದಾರಿ ಬದಿ ನಿಲ್ಲಿಸಿದ ವಾಹನಗಳಿಂದ ಡೀಸೆಲ್ ಕಳ್ಳತನ ಪ್ರಕರಣ, ಇಬ್ಬರ ಬಂಧನ ಎಂದಿದೆ ಇನ್ನೊಂದು ವರದಿ. ದೆಹಲಿಯಲ್ಲಿ ಭಾರೀ ಮಳೆ, ಏರ್ಪೋರ್ಟ್ ಜಲಾವೃತಗೊಂಡಿದೆ. ಇದು ಇವತ್ತಿನ ಪತ್ರಿಕೆಯ ಮತ್ತೊಂದು ಸುದ್ದಿ. ಈ ನಡುವೆ ಮಂಗಳೂರಿನಲ್ಲಿ ಇಂದು ಮತ್ತೊಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಪ್ರಯೋಗಿಕ ಸಂಚಾರ ನಡೀತಾ ಇದೆ. ಈ ನಡುವೆ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ಗಮನಿಸುವುದಾದರೆ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಲ್ಯಾಂಡಿಂಗ್ ವೇಳೆ ಪಾರ್ಕಿಂಗ್ ಕಂಬಕ್ಕೆ ಡಿಕ್ಕಿ ಹೊಡೆದ ಇಂಡಿಗೋ ವಿಮಾನ. ಲ್ಯಾಂಡಿಂಗ್ ಮಾಡುವ ವೇಳೆ ಇಂಡಿಗೋ ವಿಮಾನವು ರನ್ವೇ ಪಾರ್ಕಿಂಗ್ ಪ್ರದೇಶದಲ್ಲಿ ಕಂಬಕ್ಕೆ ಡಿಕ್ಕಿ ಹೊಡೆದು ಅಪಘಾತಕ್ಕೆ ಈಡಾಗಿರುವ ಒಂದು ಘಟನೆ ನಡೆದಿದೆ. ನವಿ ಮುಂಬೈನಿಂದ ಬಂದಿದ್ದ ಇಂಡಿಗೋ ವಿಮಾನ ಬೆಳಗ್ಗೆ 9:02 ಹೊತ್ತಿಗೆ ಶ್ರೀನಗರ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ವಿಮಾನದ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು ಸುರಕ್ಷಿತವಾಗಿದ್ದಾರೆ ಎಂದು ವರದಿ ಹೇಳಿದೆ. ವಿಮಾನವು ವಿಜುವಲ್ ಡಾಕಿಂಗ್ ಗೈಡೆನ್ಸ್ ಸಿಸ್ಟಮ್ ಕಂಬಕ್ಕೆ ಡಿಕ್ಕಿ ಹೊಡೆದ ನಂತರ ತನಿಖೆಗೆ ಆದೇಶಿಸಲಾಗಿದೆ. ಅಪಘಾತದ ಬಳಿಕ ಘಟನೆಗೆ ಕಾರಣ ಏನೆಂಬುದನ್ನು ತಿಳಿಯಲು ತನಿಖೆಗೆ ಆದೇಶಿಸಲಾಗಿದೆ. ವಿಚಾರಣೆ ಪೂರ್ಣಗೊಂಡ ಬಳಿಕವೇ ನಿಖರ ಕಾರಣ ತಿಳಿಯಲಿದೆ. ಅಲ್ಲಿಯವರೆಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರದು ಎಂದು ಅಧಿಕಾರಿಗಳು ನೀಡಿದ್ದಾರೆ. ಡಿಕ್ಕಿಯ ರಭಸಕ್ಕೆ ವಿಮಾನದ ಮುಂಭಾಗಕ್ಕೆ ಸ್ವಲ್ಪ ಹಾನಿಯಾಗಿದೆ. ಅಪಘಾತದ ಬೆನ್ನಲ್ಲೇ ವಿಮಾನ ನಿಲ್ದಾಣದ ರಕ್ಷಣಾ ಸಿಬ್ಬಂದಿಗಳು ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ. ಸದ್ಯ ಹಾನಿಗೊಳಗಾದ ವಿಮಾನವನ್ನು ತಾಂತ್ರಿಕ ತಪಾಸಣೆಗಾಗಿ ಗ್ರೌಂಡ್ ಮಾಡಲಾಗಿದ್ದು ಪರಿಶೀಲನೆ ಮುಂದುವರೆದಿದೆ ಎಂದು ವರದಿ ಹೇಳಿದೆ. ವಿಮಾನದ ಮೂತಿಗೆ ಗಾಯವಾಗಿದೆ. ಏಷ್ಯನ್ ಗೇಮ್ಸ್ಗೆ ಮುನ್ನ ಜಪಾನ್ ಎದುರು ಭಾರತ ಐತಿಹಾಸಿಕ T20. ಭಾರತ ಮತ್ತು ಜಪಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ 75 ವರ್ಷ ಪೂರೈಸಿದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ September 22 ಜಪಾನ್ ಸ್ಥಾನದಲ್ಲಿ ಉಭಯ ದೇಶಗಳ ಪುರುಷರ ತಂಡಗಳು ಚಾರಿತ್ರಿಕ T20 ಪಂದ್ಯವನ್ನು ಆಡಲಿದ್ದಾರೆ. ಐಚಿ ನಗೋಯದಲ್ಲಿ September 19 to October 4 ನಡೆಯಲಿರುವಂತಹ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾಕ್ಕೆ ಪಂದ್ಯ ಅತ್ಯುತ್ತಮ ಅಭ್ಯಾಸ ಒದಗಿಸಲಿದೆ. ಜೊತೆಗೆ

0: ಇಂದಿನಿಂದ ಅಂತಾರಾಷ್ಟ್ರೀಯ ಆರ್ಚರಿ ಶೀತಲ್ ಆಕರ್ಷಣೆ, ಜೊತೆಗೆ ಜ್ವೆರೆವ್ ಕೊಬೊಲ್ಟಿ ಟಿಎಟ್ ಮುನ್ನಡೆ, ವಿಶ್ವದ 7ನೇ ಶ್ರೇಯಾಂಕಿತ ಆಸ್ಟ್ರೇಲಿಯಾದ ಅಲೆಕ್ಸ್ ಡಿ ಮನೋರ್ಗೆ ಆಘಾತ, ಯುಎಸ್ ಓಪನ್ನ ಫಲಿತಾಂಶ. ವನಿತಾ ಏಷ್ಯಾಕಪ್ನಲ್ಲಿ ಇಂದು ಭಾರತ ಪಾಕ್ ಮುಖಾಮುಖಿ, ಪಾಕ್ ವಿರುದ್ಧ ಒಂದೇ ಹೆಜ್ಜೆ ಮುಂದೆ ಭಾರತ ಎಂದಿದೆ ದೀಪ್ತಿ. ಈ ನಡುವೆ ಕ್ರಿಕೆಟಿಗರಿಗೆ ಬಿಡುವು ಮುಖ್ಯ, ಬಿಸಿಸಿಐ ಹೇಳಿದೆ. 2027 ವಿಶ್ವಕಪ್ ರೋಹಿತ್ ನಿರಾಳ ಎಂದಿದೆ ಇನ್ನೊಂದು ಸುದ್ದಿ. ಅಗರ್ಕರ್ ಬದಲಾವಣೆ ಸದ್ಯಕ್ಕಿಲ್ಲ. ಚಿನ್ನಧಾರಣೆ 14,360, 120 ರೂಪಾಯಷ್ಟು ಏರಿಕೆಯಾಗಿದೆ. ಬೆಳ್ಳಿ ಧಾರಣೆ 1,800 ರೂಪಾಯಷ್ಟು ಏರಿಕೆ ಕಂಡಿದ್ದು 2,42,400 ರೂಪಾಯಿ. ಬರ ಪೀಡಿತ ತಾಲೂಕುಗಳ ಸಂಖ್ಯೆ 200 ಸಾಧ್ಯತೆ ಎಂದಿದೆ ಇನ್ನೊಂದು ಸುದ್ದಿ. ಪ್ರೌಢಶಾಲಾ ಹಂತದಲ್ಲೇ ಶಾಲೆ ತೊರೆದ ಸಾವಿರಾರು ಮಕ್ಕಳು, 3 ವರ್ಷದಲ್ಲಿ 10,710 ವಿದ್ಯಾರ್ಥಿಗಳು ಶಾಲೆ ಬಿಟ್ಟಿದ್ದಾರೆ. 6,523 ಬಾಲಕರು, 4,187 ಬಾಲಕಿಯರು ಇದರಲ್ಲಿ ಸೇರಿದ್ದಾರೆ. ಗ್ರಾಮೀಣ ಕೆರೆ ಒತ್ತುವರಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಪ್ರಥಮ ಎಂದಿದೆ ಇನ್ನೊಂದು ಸುದ್ದಿ. ಈ ನಡುವೆ ಇನ್ನಷ್ಟು ವರದಿಗಳು, ಇನ್ನಷ್ಟು ಸುದ್ದಿಗಳನ್ನು ಪ್ರಾದೇಶಿಕವಾಗಿ ನಾವು ನೋಡೋದಾದರೆ, ವಿಶೇಷವಾಗಿ ಎರಡೂ ಜಿಲ್ಲೆಗಳಲ್ಲಿ ಒಂದು ವಿಶೇಷವಾದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಕಟಗೊಂಡಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಶಿಕ್ಷಕರ ದಿನಾಚರಣೆಗೆ ಶಿಕ್ಷಕರಿಂದಲೇ ದೇಣಿಗೆ ಸಂಗ್ರಹ ಆರಂಭಗೊಂಡಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡೋದಾದರೆ, ಶ್ರೀಕೃಷ್ಣ ಜನ್ಮಾಷ್ಟಮಿ, ದಕ್ಷಿಣ ಕನ್ನಡದಲ್ಲಿ ಮದ್ಯ ಮಾರಾಟ ಕೆಲವು ಕಡೆ ನಿಷೇಧವಾಗಿತ್ತು ಎಂದು ಕೂಡ ವರದಿಯಲ್ಲಿ ಹೇಳಲಾಗಿದೆ. ಈ ನಡುವೆ ಬೆಟ್ಟಂಪಾಡಿ ದೇಗುಲದಿಂದ ಕಾಣಿಕೆ ಡಬ್ಬಿಗಳವು, ಅಂತಾರಾಜ್ಯ ಕಳ್ಳನ ಬಂಧನ. ಸತೀಶ 31 ಹರೆಯದವ, ಕಾಸರಗೋಡಿನ ಬಂಧಿತ ಕಳ್ಳ ಆಗಿದ್ದಾನೆ. ಗಾಂಜಾ ಸೇವನೆಯಲ್ಲಿ ಮಾರಾಟ ಸೆರೆ, ಇದು ಉಪ್ಪಿನಂಗಡಿಯ ಒಂದು ವರದಿಯಾಗಿದೆ. ಸೊ ಕೇಳುಗರೆ, ಇದು ಇಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು ಇನ್ನು ಕೆಲವು ಹೊತ್ತಲ್ಲೇ ನಮ್ಮ ಸಂವಿಧಾನ ಕಾರ್ಯಕ್ರಮ ಮೂಡಿ ಬರಲಿದೆ. 8:15, 8:30 ಕೊಂಕಣಿ ನಾಟಕ ಮದರ್ ತೆರೇಸಾ, ಇದರ ಎರಡನೇ ಕಂತು ಮೂಡಿ ಬರಲಿದೆ. ಅದೇ ರೀತಿ ಅಂತಿಮ ಕಂತು ಸೋಮವಾರದಂದು ಮೂಡಿ ಬರುತ್ತೆ. 9:00 ಸುತ್ತಮುತ್ತ ಕಾರ್ಯಕ್ರಮ ಮೂಡಿ ಬರಲಿದೆ. 10:00 ಸಾರಂಗ್ ಸಂಗಮ, 11:00 ಇವತ್ತಿನ ಯಕ್ಷಗಾನ ಮೂಡಿ ಬರಲಿದೆ. ಈ ದಿನದ ಯಕ್ಷಗಾನ ಸ್ನೇಹಿತರೆ, ನಿಮಗೋಸ್ಕರ ವಿಶೇಷವಾಗಿ ಮಹಿಮೆದ ಬಾಲೆ ಶ್ರೀಕೃಷ್ಣ ಕಂತು 5. ನಂತರದಲ್ಲಿ ತುಳು ಕಾರ್ಯಕ್ರಮ ಮೂಡಿ ಬರಲಿದೆ. ಅದೇ ರೀತಿ ಬಹುಭಾಷಾಡುಗಳು 10:30 ಮೂಡಿ ಬರುತ್ತೆ. ಮಧ್ಯಾಹ್ನ 3:00 ವೃತ್ತಿ ಸಂತೃಪ್ತಿ, ಅದೇ ರೀತಿ ಸಂಜೆ 6:00 ಧ್ವನಿಮುದ್ರಿತ ಕಾರ್ಯಕ್ರಮಗಳು. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
3: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
4: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
5: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
6: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ. ವಿಷಯ ನ್ಯಾಯಾಂಗ ವ್ಯವಸ್ಥೆ.
4: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ನಮಸ್ಕಾರ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶವು ಪ್ರಜಾಪ್ರಭುತ್ವದ ದೊಡ್ಡ ಮಾದರಿಯಾಗಿದ್ದು, ಅದರ ಮುಖ್ಯ ಕಂಬಗಳಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಯು ಒಂದಾಗಿದೆ. ಈ ವ್ಯವಸ್ಥೆಯು ದೇಶದ ಕಾನೂನಿನ ಅಧಿಪತ್ಯವನ್ನು ಕಾಪಾಡುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದರಲ್ಲಿ ಮಾತ್ರ ಪಾತ್ರ ವಹಿಸುತ್ತದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸವು ಹಲವಾರು ಹಂತಗಳನ್ನು ದಾಟಿದೆ. ಪ್ರಾಚೀನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಧರ್ಮ ಮತ್ತು ನೀತಿಯ ಆಧಾರದ ಮೇಲೆ ನಡೆಯುತ್ತಿತ್ತು. ಇದರಲ್ಲಿ 3 ಪ್ರಮುಖ ಮೂಲಗಳಿವೆ. ಮೊದಲನೆಯದಾಗಿ ಮನುಸ್ಮೃತಿ. ಇದು ಹಿಂದೂ ಕಾನೂನಿನ ಪ್ರಮುಖ ಗ್ರಂಥವಾಗಿದ್ದು ಜನಜೀವನದ ಎಲ್ಲಾ ಕ್ಷೇತ್ರಗಳಿಗೆ ನಿಯಮಗಳನ್ನು ನೀಡುತ್ತಿತ್ತು. ಎರಡನೆಯದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ರಾಜಕೀಯ ಮತ್ತು ಆರ್ಥಿಕ ನೀತಿಗಳನ್ನು ಮಾತ್ರವಲ್ಲದೆ ನ್ಯಾಯಾಂಗದ ಪ್ರಮುಖ ಅಂಶಗಳನ್ನು ನಿರ್ಧರಿಸಿತ್ತು. ಮೂರನೆಯದಾಗಿ ಧರ್ಮಶಾಸ್ತ್ರಗಳು. ವಿವಿಧ ಧಾರ್ಮಿಕ ಗ್ರಂಥಗಳು ಕಾನೂನು ಮತ್ತು ನ್ಯಾಯಾಂಗದ ಆಧಾರವಾಗಿ ಸೇವೆ ಸಲ್ಲಿಸುತ್ತಿದ್ದವು. ಈ ಕಾಲಗಳಲ್ಲಿ ರಾಜರು ನ್ಯಾಯಾಧೀಶರಾಗಿದ್ದು ಗ್ರಾಮ ಪಂಚಾಯತಿಗಳು ಸ್ಥಳೀಯ ನ್ಯಾಯವನ್ನು ನಿರ್ವಹಿಸುತ್ತಿದ್ದವು. ತಕ್ಕ ಪ್ರತಿಫಲ ಅಥವಾ ಶಿಕ್ಷೆಯ ಮೂಲಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ತದನಂತರ ಮೊಘಲ್ ಆಳ್ವಿಕೆ ಪ್ರಾರಂಭವಾಯಿತು. ಮೊಘಲ್ ಅರಸುಗಳು ಶರಿಯತ್ ಕಾನೂನನ್ನು ಅನುಸರಿಸುತ್ತಿದ್ದರು. ಅಫ್ಘಾನಿ ಮತ್ತು ಪರ್ಷಿಯನ್ ಕಾನೂನು ಪ್ರಭಾವವನ್ನು ಹೊಂದಿತ್ತು. ಸ್ಥಳೀಯ ನ್ಯಾಯಗಳಲ್ಲಿ ಪಂಡಿತರು ಮತ್ತು ಖಾಜಿಗಳು ನ್ಯಾಯ ನಿರ್ವಹಿಸುತ್ತಿದ್ದರು. ನಂತರ ಪ್ರಾರಂಭವಾಯಿತು ಬ್ರಿಟಿಷರ ಆಳ್ವಿಕೆ. 1773 ವೆರೆನ್ ಹ್ಯಾಸ್ಟಿಂಗ್ ಭಾರತದಲ್ಲಿ ಪ್ರಥಮ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸಿದರು. 1861 ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. 1935 ಭಾರತ ಸರ್ಕಾರದ ಕಾಯ್ದೆಯು ನ್ಯಾಯಾಂಗವನ್ನು ಸ್ವತಂತ್ರಗೊಳಿಸಲು ಪ್ರಾರಂಭವಾಯಿತು. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1950 ಭಾರತದ ಸಂವಿಧಾನ ಜಾರಿಗೆ ಬಂದು ದೇಶವು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತು. ಇದರೊಂದಿಗೆ ಭಾರತದಲ್ಲಿ ನ್ಯಾಯಾಂಗವು ಪೂರ್ಣ ಸ್ವಾತಂತ್ರ್ಯವಾಗಿರಬೇಕೆಂಬ ಉದ್ದೇಶವನ್ನು ಹೊಂದಿ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪಿಸಲ್ಪಟ್ಟವು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮುಖ್ಯ ನ್ಯಾಯಾಧೀಶ ಮತ್ತು 33 ಸಹ ನ್ಯಾಯಮೂರ್ತಿಗಳನ್ನು ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಲವು ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೆಯದಾಗಿ ಸಂವಿಧಾನಾತ್ಮಕ ಅಧಿಕಾರ, ಅಂದರೆ ಇದು ಭಾರತದ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಯನ್ನು ನಿರ್ವಹಿಸುತ್ತದೆ. ಎರಡನೆಯದಾಗಿ ಮೇಲ್ಮನವಿ ನ್ಯಾಯಾಲಯ. ರಾಜ್ಯ ಮತ್ತು ಹೈಕೋರ್ಟ್ಗಳ ತೀರ್ಪುಗಳಿಗೆ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಮೂರನೆಯದಾಗಿ ಸಲಹಾ ಅಧಿಕಾರ. ರಾಷ್ಟ್ರಪತಿಗಳು ನ್ಯಾಯಾಂಗ ಸಲಹೆಗಾಗಿ ಸುಪ್ರೀಂಕೋರ್ಟ್ಗೆ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಾಲ್ಕನೆಯದಾಗಿ ಮೂಲ ನ್ಯಾಯಾಧಿಕಾರ. ಕೇಂದ್ರ ಮತ್ತು ರಾಜ್ಯಗಳ ಅಥವಾ ಎರಡು ಅಥವಾ ಮೂರು ರಾಜ್ಯಗಳ ನಡುವಿನ ವಿವಾದವನ್ನು ಸುಪ್ರೀಂಕೋರ್ಟ್ ನೇರವಾಗಿ ನಿರ್ಧರಿಸುತ್ತದೆ. ಉಚ್ಚ ನ್ಯಾಯಾಲಯ. ಪ್ರತಿ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಉಚ್ಚ ನ್ಯಾಯಾಲಯ ಇರಬಹುದು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಹಲವು ಸಹ ನ್ಯಾಯಾಧೀಶರು ಇರುತ್ತಾರೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೂ ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೇಲ್ಮನವಿ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಎರಡನೆಯದಾಗಿ ಸಾಂವಿಧಾನಿಕ ವ್ಯಾಖ್ಯಾನ. ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರವೂ ಇದೆ. ಮೂರನೆಯದಾಗಿ ಮೂಲ ನ್ಯಾಯಾಧಿಕಾರ. ಹಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ನೇರ ತೀರ್ಪನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ನ್ಯಾಯಾಲಯವು ಪ್ರತಿ ಜಿಲ್ಲೆಗೆ ಒಂದು ಮುಖ್ಯ ನ್ಯಾಯಾಧೀಶರು ಅಥವಾ ಸಹಾಯಕ ನ್ಯಾಯಾಧೀಶರನ್ನು ಇರಿಸುತ್ತಾರೆ. ಇವರನ್ನು ರಾಜ್ಯದ ರಾಜ್ಯಪಾಲಕರು ನೇಮಕ ಮಾಡುತ್ತಾರೆ. ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯವು ನೀಡುತ್ತದೆ. ಆರ್ಥಿಕ ಅಪರಾಧ, ಕುಟುಂಬ ವಿವಾದ, ಆಸ್ತಿ ವಿವಾದಗಳನ್ನು ಜಿಲ್ಲಾ ನ್ಯಾಯಾಲಯವು ನಿರ್ವಹಿಸುತ್ತದೆ. ನ್ಯಾಯಾಂಗದ ಅಭಿವೃದ್ಧಿಯಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ತೀರ್ಪುಗಳು ಮಹತ್ವವಾಗಿವೆ. ಉದಾಹರಣೆಗೆ ಕೇಶವನಂದ ಭಾರತಿ ಪ್ರಕರಣ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮಹತ್ವವನ್ನು ಈ ಪ್ರಕರಣ ನಿರ್ಧರಿಸಿತು. ಹಾಗೆಯೇ ಮೇನಕಾ ಗಾಂಧಿ ಪ್ರಕರಣ ಪ್ರಜೆಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿಹಿಡಿದ ತೀರ್ಪಾಗಿತ್ತು. ಶಾಬಾನು ಪ್ರಕರಣ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ತೀರ್ಪಾಗಿತ್ತು. ವಿಶಾಖ ಪ್ರಕರಣ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ನೀಡಿದ ತೀರ್ಪಾಗಿತ್ತು. ಆದರ್ಶ್ ಹೌಸಿಂಗ್ ಸ್ಕ್ಯಾಂಡಲ್ ಮತ್ತು ಹವಾಲಾ ಕೇಸ್, ಭ್ರಷ್ಟಾಚಾರದ ವಿರುದ್ಧ ತೀರ್ಪುಗಳು, ಇವು ಮತ್ತು ಇತರ ಹಲವು ತೀರ್ಪುಗಳು ಜನರ ಹಕ್ಕುಗಳನ್ನು ರಕ್ಷಿಸುವ ನಿಷ್ಪಕ್ಷಪಾತ, ಪಕ್ಷಪಾತವಿಲ್ಲದ ಮತ್ತು ಪ್ರಬಲ ನಿರ್ಧಾರಗಳನ್ನು ನೀಡುವ ನ್ಯಾಯಾಲಯದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಭಾವ ಬಹಳ ಮಹತ್ವವಾಗಿದೆ. ಇದು ಕಾನೂನಿನ ಉಲ್ಲಂಘನೆಗಳನ್ನು ತಡೆದು ನ್ಯಾಯವನ್ನು ಒದಗಿಸುವ ಒಂದು ಪ್ರಮುಖ ಸಾಧನವಾಗಿದೆ. ನ್ಯಾಯಾಂಗದ ಪ್ರಮುಖ ಕಾರ್ಯಗಳು: ಅಪರಾಧವನ್ನು ತಡೆಹಿಡಿಯುವುದು, ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸುವ ಮೂಲಕ ಸಮಾಜದಲ್ಲಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡಲಾಗುತ್ತದೆ. ಸುಪ್ರೀಂಕೋರ್ಟ್ ಯಾವುದೇ ಕಾನೂನು ಸಂವಿಧಾನದ ವಿರುದ್ಧವಾದರೆ ಅದನ್ನು ರದ್ದುಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೆಯದಾಗಿ ನ್ಯಾಯ ಮತ್ತು ಸಮಾನತೆ. ಪ್ರಜೆಗಳ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ನಿರಂತರವಾಗಿ ಶ್ರಮಿಸುತ್ತವೆ. ಸಾಮಾಜಿಕ ನ್ಯಾಯ. ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪರಿಸರ ರಕ್ಷಣೆಗಾಗಿ ಮಹತ್ವದ ತೀರ್ಪುಗಳನ್ನು ನೀಡಲಾಗುತ್ತಿದೆ. ಉದಾಹರಣೆಗೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಜೀವಂತ ಸತ್ವಗಳಾಗಿ ಪರಿಗಣಿಸುವ ತೀರ್ಪು ನೀಡಿತ್ತು. ಹೊಸ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣದ ಮೂಲಕ ನ್ಯಾಯಾಂಗವು ದಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಹೀಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಶಕ್ತಿಶಾಲಿಯಾಗಿದ್ದರೂ ಅದರಲ್ಲಿ ಹಲವಾರು ಸವಾಲುಗಳು ಇವೆ. ಮೊದಲನೆಯದಾಗಿ ನ್ಯಾಯ ವಿಳಂಬ. ಹಲವಾರು ವರ್ಷಗಳಿಂದ ಅಪಾರ ಪ್ರಮಾಣದ ಮೊಕದ್ದಮೆಗಳು ನಿರ್ಧಾರಕ್ಕಾಗಿ ಕಾಯುತ್ತಿವೆ. ಇದರಿಂದಾಗಿ ಜನರಿಗೆ ತ್ವರಿತ ನ್ಯಾಯ ದೊರಕುವುದಿಲ್ಲ. ನ್ಯಾಯವನ್ನು ಜನಸಾಮಾನ್ಯರಿಗೆ ಸುಲಭಗೊಳಿಸುವ ಅಗತ್ಯವಿದೆ. ದೇಶದ ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ನ್ಯಾಯ ದೊರಕಲು ಇನ್ನಷ್ಟು ಸುಧಾರಣೆಗಳು ಅಗತ್ಯವಿದೆ. ನ್ಯಾಯದ ವ್ಯವಸ್ಥೆಯಲ್ಲಿ ದೌರ್ಬಲ್ಯಗಳು. ಕೆಲವೊಮ್ಮೆ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಗಳು ನ್ಯಾಯಾಂಗದ ಪ್ರಭಾವವನ್ನು ಕುಂದಿಸಲು ಯತ್ನಿಸುತ್ತವೆ. ನ್ಯಾಯಾಲಯಗಳಲ್ಲಿ ಕಡಿಮೆ ತಂತ್ರಜ್ಞಾನದ ಬಳಕೆಯೂ ಇದೆ. ಈಗಿನ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿಲ್ಲದೆ ದಸ್ತಾವೇಜು ಕಾರ್ಯಗಳು ಇನ್ನೂ ಹಳೆಯ ಪದ್ಧತಿಗಳನ್ನು ಅನುಸರಿಸುತ್ತವೆ. ನ್ಯಾಯಾಧೀಶರ ಕೊರತೆಗಳು ಎದ್ದು ಕಾಣುತ್ತವೆ. ಭಾರತದಲ್ಲಿ ಸಾಕಷ್ಟು ನ್ಯಾಯಾಧೀಶರ ಕೊರತೆ ಇದೆ. ಇದರಿಂದಾಗಿ ದೊಡ್ಡ ಸಂಖ್ಯೆಯ ಪ್ರಕರಣಗಳು ನಿರ್ಧಾರಕ್ಕೆ ಬರುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕೊನೆಯದಾಗಿ ಭ್ರಷ್ಟಾಚಾರ. ಕೆಲವೊಮ್ಮೆ ನ್ಯಾಯಾಂಗದ ವಿವಿಧ ಹಂತಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತವೆ. ನಮ್ಮ ನ್ಯಾಯಾಂಗವನ್ನು ಇನ್ನಷ್ಟು ಬಲವರ್ಧಿಗೊಳಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕು. ತ್ವರಿತ ಮತ್ತು ಪರಿಣಾಮಕಾರಿ ತೀರ್ಪುಗಳನ್ನು ನಿರ್ಧರಿಸಲು ಹೊಸ ನೀತಿಗಳು ರೂಪುಗೊಳಿಸಬೇಕು. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸಲು ಸರ್ಕಾರ ಮತ್ತು ನ್ಯಾಯಾಂಗ ಒಂದಾಗಬೇಕು. ಎಲ್ಲಾ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಒಯ್ಯುವ ಮೂಲಕ ಕಾರ್ಯಪದ್ಧತಿಗಳನ್ನು ಸುಗಮಗೊಳಿಸಬೇಕು. ಭಿನ್ನ ಭಿನ್ನ ವಿಷಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ನಿಯಂತ್ರಿಸಲು ಹೆಚ್ಚು ನ್ಯಾಯಾಧೀಶರನ್ನು ನೇಮಿಸಬೇಕು. ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ನ್ಯಾಯ ಪ್ರಕ್ರಿಯೆಯ ವೇಗವನ್ನು ಹೆಚ್ಚಿಸಬೇಕು. ಇದರ ಜೊತೆಗೆ ಮಧ್ಯಸ್ಥತೆ, ವಾಣಿಜ್ಯ ನ್ಯಾಯಾಲಯ, ಗ್ರಾಹಕರ ನ್ಯಾಯಾಲಯಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸಬೇಕು. ಭಾರತದ ನ್ಯಾಯಾಂಗವು ವಿಶ್ವದ ದೊಡ್ಡ ಮತ್ತು ಪ್ರಭಾವಶಾಲಿ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವದ ಬೆನ್ನುಲುಬಾಗಿದೆ. ಇದು ಕಾನೂನಿನ ಆಧಿಪತ್ಯವನ್ನು ಖಚಿತಗೊಳಿಸುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ನ್ಯಾಯಾಂಗದ ಶಕ್ತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ನ್ಯಾಯಾಂಗದ ಪಾತ್ರವನ್ನು ನಾವು ಗೌರವಿಸಬೇಕು ಮತ್ತು ಅದನ್ನು ಬಲಪಡಿಸಲು ನಮ್ಮದೇ ಆದ ಕೊಡುಗೆ ನೀಡಬೇಕು. ಇಂತಹ ಮಹತ್ವದ ವಿಷಯದ ಬಗ್ಗೆ ಮಾತಾಡಲು ಅವಕಾಶ ನೀಡಿದ ರೇಡಿಯೋ ಸಾರಂಗ್ನ ಆಡಳಿತ ಮಂಡಳಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸದಾ ಬಲಶಾಲಿಯಾಗಿ ಪ್ರಜಾಪ್ರಭುತ್ವದ ಸಮಾನತೆ ಮತ್ತು ನ್ಯಾಯ ತತ್ವಗಳನ್ನು ಉಳಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
3: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
0: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.
5: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
6: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
7: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
7: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
8: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
9: ಕರುಣಾಳುಬೆಳಕೆ. ನಾನು ಡಾಕ್ಟರ್ ಗುರುರಾಜ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

0: ಬೀಣಿ ಹಂಗ ಪಳೆ ಅಳೆ ಹಂಗ ಪಳೆ
1: ಮುಚ್ಚಾ ಜೇಸು
2: ಯಾ ನಿಂಡ್ ತುಲ್ಯಾ ಬುರ್ಗ್ಯಾಚಿ ಗತ್ ಪೊಳೆ ಮದರ್ ಮೇಳೆ ಗಲ್ಚಾ ಯಾ ಕಸ್ರ್ಯಾ ಡಬ್ಬ್ಯಾನ್ ಏಕ್ ಅಂಜಾಳ್ ಬುರ್ಗೆ
0: ಅಂಜಾಳ್ ಬುರ್ಗೆ ಮಳೆ ಬುಯ್ನಿ ತುವೆ ತುಕ 2000 ವರ್ಷ ಅದ್ನೆ ಗಡೀತ್ ಉಡಾಸಾಗಿಯೇನ
2: ಗಡೀತ್ ಕಂಚೆ ಗಡೀತ್ ಮದರ್
0: ಅಂಸು ಜೇಸು ಕ್ರೀಸ್ತ್ ಗೋರ್ವಾಂಗುಟ್ಯಾನ್ ಜಲ್ಮಾಲ್ಲೆ
2: ಮಾಫ್ ಕರ್ ಮದರ್ ಹಾವ್ ಗುಸ್ಪೋಡ್ಲಿ
0: ಒಡ್ನಾ ಬುಯ್ನಿ ಮಕಾ ಹ್ಯಾ ಬಾಳಾತೆ ಅಂಸು ಜೇಸುಸ್ ದಿಸ್ತಾ
2: ಒಯ್ ಮದರ್ ಹೇ ಕಿತೆ ಮದರ್ ಬಾಳಾಚಾ ತೊಂಡಾರ್ ಮುಯೋ
0: ಒಯ್ ಬುಯ್ನಿ ಮುಯೋ ಯಾ ಬಾಳಾಚಾ ಸಕ್ಲ ಅಂಗಾರ್ ಸರ್ತಾರ್ ಸರ್ ಯಾ ಅಮಿ ಜಾತಾ ತಿತ್ಲೆ ವೆಗಿ ಯಾ ಬಾಳಾಕ್ ಅಮಿ ಆಸ್ಪತ್ರೆಗ್ ಒರಿಜೆ ಯಾ ಬುರ್ಗ್ಯಾ ಸೋ ಜೀವ್ ವಾನ್ಸೈ ಜೆ ದೇವಾನ್ ಅಮ್ಚೆ ಕತೀರ್ ಯಾ ಬುರ್ಗ್ಯಾ ವಾನ್ಸೋಂಗ್ ಸುಡ್ಲಾ ಅಸ್ತಲೆ ಅಮಿ ಯಾ ತುರ್ತಕರ್
3: एक नहीं दोन नहीं तीन नहीं बगार शंबर आने निर्गतिक बाळा मदर तेरेजाचा पासलेंत आयली कांची तोणा सडली बागेट्यो कुडी वाडल्यो पूण गोणयेंतली वरवी जिरोन आयली पयशे किरोन गेले कुमोक पातळ जाली पूण मदर तेरेजान धैर सांडले ना ना तिचे थंय तिचो सोमी आसुल्लो तिचे थंय सोम्याचेर विश्वास आसुल्लो आनी तिचे थंय भरपूर आत्मविश्वास आसुल्लो जेन्ना कुमकेचो आदार संपून आयलो तेन्ना मादर तेरेजा खुद्द थळाक देवली कलकत्ताच्या रस्त्यांनी भोंवली गल्ल्यांनी गेली आनी अनाथां पासून कुमोक मागा लागली

0: ಸಂಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.85. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಯಾಣ ಮಕ್ಕಳ ಸಾನ್ನಿಧ್ಯ. ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯ ಮಕ್ಕಳ ವಸತಿಯುತ ಶಾಲೆಯಿಂದ ಕಾರ್ಯಕ್ರಮ ಇದೀಗ ಮೂಡಿ ಬರ್ತಾ ಇದೆ.

0: ಹೌದು ಕೇಳುಗರೆ, ಮಂಗಳೂರಿನ ಸಾನ್ನಿಧ್ಯ ವಸತಿಯುತ ಶಾಲೆ ರಾಜ್ಯಕ್ಕೆ ಮಾದರಿ ಎನಿಸುವ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ. ಇಲ್ಲಿನ ವಿಶೇಷ ಮಕ್ಕಳು ಸಾಮಾನ್ಯ ಮಕ್ಕಳಿಗಿಂತಲೂ ಶ್ರೇಷ್ಠವಾದ ಸಾಂಸ್ಕೃತಿಕ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಸಾನ್ನಿಧ್ಯ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕುಂಭಕರ್ಣನನ್ನ ಗಾಢ ನಿದ್ರೆಯಿಂದ ಎಬ್ಬಿಸಲ್ಪಡುವ ನಾಗಾಸ್ತ್ರ ಕುಂಭಕರ್ಣ ಕಾಳಗ ಎಂಬ ಅದ್ಭುತ ಯಕ್ಷಗಾನ, ನಯನ ಮನೋಹರ ಸಮೂಹ ನೃತ್ಯ, ಕಲ್ಲುರ್ಟಿ ಕಲ್ಕುಡ ಎಂಬ ದೈವಾರಾಧನೆ ಹಾಗೂ ಭಕ್ತಿ ಪ್ರಧಾನವಾದ ನಾಟಕವನ್ನು ಪ್ರದರ್ಶಿಸುವ ಮೂಲಕ ಅದೆಷ್ಟೋ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳು. ಈ ಮಾನಸಿಕ ಭಿನ್ನ ಸಾಮರ್ಥ್ಯವುಳ್ಳವರ ಪ್ರತಿಭೆಯನ್ನು ಗುರುತಿಸಿಕೊಂಡು ಅದಕ್ಕೆ ತಕ್ಕುದಾದ ತರಬೇತಿಯನ್ನು ನೀಡಿದ್ದಲ್ಲಿ ಭಿನ್ನ ಸಾಮರ್ಥ್ಯದವರು ಮುಖ್ಯವಾಹಿನಿಗೆ ಸೇರುವಲ್ಲಿ ಯಾವುದೇ ಅಡೆತಡೆಗಳು ಇರದು ಎಂಬ ರೀತಿಯಲ್ಲಿ ಈ ಸಾನ್ನಿಧ್ಯ ವಸತಿ ಶಾಲೆ ಸೇವೆ ನಿರ್ವಹಿಸ್ತಾ ಇದೆ. ಈ ಸಾನ್ನಿಧ್ಯ ಶಾಲೆಯ ಕುರಿತು ಇಲ್ಲಿನ ಸಾನ್ನಿಧ್ಯ ವಸತಿ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ ಶೆಟ್ಟಿ ಅವರು ಮಾತನಾಡುವುದು ಹೀಗೆ.
1: ನಾನು ಡಾಕ್ಟರ್ ವಸಂತ ಕುಮಾರ್ ಶೆಟ್ಟಿ. ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯ ಆಡಳಿತಾಧಿಕಾರಿ. ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳನ್ನೆಲ್ಲ ಬಹಳಷ್ಟು ಪ್ರಸಾರ ಮಾಡಿದ ಒಂದು ಮಾಧ್ಯಮ ಅಂತ ಹೇಳಬಹುದು ಸಾನ್ನಿಧ್ಯ. ಸಾನ್ನಿಧ್ಯ ಅಂದರೆ ಅಬೌಡ್ ಆಫ್ ಗಾಡ್, ದೇವರ ಸ್ಥಳ. ಯಾರು ದೇವರು? ಈ ವಿಶೇಷ ಮಕ್ಕಳು. ನಿಷ್ಕಳಂಕ ಹೃದಯವನ್ನು ಹೊಂದಿರತಕ್ಕಂಥ ಈ ವಿಶೇಷ ಮಕ್ಕಳೇ ದೇವರು. ಅವರಲ್ಲಿ ಯಾವುದೇ ರೀತಿಯ ಕಶ್ಮಲ ಇಲ್ಲ. ನಮ್ಮಲ್ಲಿರತಕ್ಕಂಥ ಕಶ್ಮಲಗಳನ್ನು ಯಾವುದರಿಂದ ತೊಳೆದಿರೋ ಅದು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಒಂದು ದೇವರ ಸ್ಥಳದಲ್ಲಿ ನಾವಿದ್ದುಕೊಂಡು ಆ ವಿಶೇಷ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಒಂದು ನಿರಂತರ ಪ್ರಯತ್ನ. ಸಾನ್ನಿಧ್ಯ ಎಂಬ ಹೆಸರನ್ನು ಇಡುವಾಗ, ಒಂದು ಹೆಸರು ಏನು ಇಡಬೇಕು ಅಂತ ಆಲೋಚನೆ ಮಾಡುವಾಗ, ಅಂದಿನ ನಮ್ಮ ಜಿಲ್ಲಾ ವಿಕಲಚೇತನರ ಸಬಲೀಕರಣಾಧಿಕಾರಿ ಸನ್ಮಾನ್ಯ ಪುಟ್ಟಸ್ವಾಮಿಯವರು ಸಾನ್ನಿಧ್ಯ ಅಂತ ಇಡುವ ಅಂತ ಹೇಳಿದರು. ಇವತ್ತು ಒಂದು ಪ್ರಭಾವಿ ಹೆಸರಾಗಿ ಮೂಡಿಬಂದಿದೆ. ಬರೇ ಒಂದು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಸಾನ್ನಿಧ್ಯಕ್ಕೆ ಒಂದು ಹೆಸರಿದೆ. ಅಲ್ಲ, ನಾನು ಇದನ್ನು ನನ್ನಷ್ಟಕ್ಕೆ ನಾನು ಹೇಳಿಕೊಳ್ತೇನೆ ಅಂತ ಹೊಗಳಿಕೆಗೆ ಹೇಳ್ತಾ ಇಲ್ಲ. ಸಾನ್ನಿಧ್ಯ ಆ ಮಟ್ಟದಲ್ಲಿ ಕೆಲಸ ಮಾಡಿದೆ. ಯಾಕೆಂತೇಳಿದರೆ ಇಲ್ಲಿಯ ಮಕ್ಕಳು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ತಮ್ಮ ಒಂದು ಕಲಾ ಕೌಶಲಗಳನ್ನು ತೋರಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲೇ ನಮ್ಮ ಮಕ್ಕಳ ಒಂದು ದಕ್ಷಿಣ ಕನ್ನಡದ ಮಹತ್ವವನ್ನು ಪ್ರತಿಬಿಂಬಿಸಬಲ್ಲಂಥ ಒಂದು ಕಾರ್ಯಕ್ರಮ ಅಂದಿನ ಮುಖ್ಯಮಂತ್ರಿಯವರ ಮುಂದುಗಡೆ ಆಗಿತ್ತು. ಎಲ್ಲ ಕಡೆಗಳಲ್ಲಿ, ಮೈಸೂರಿನಲ್ಲಿ ಎಲ್ಲ ಕಡೆಗಳಲ್ಲಿ ಮಾತ್ರ ಅಲ್ಲ, ವಿದೇಶಕ್ಕೆ ಕೂಡ ಹೋಗಿದ್ದಾರೆ. ಕತಾರ್ ಮತ್ತು ದುಬೈಗೆ ಕೂಡ ನಮ್ಮ ಮಕ್ಕಳು ಹೋಗಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದ್ದಾರೆ. ಬರೇ ಸಾಂಸ್ಕೃತಿಕ ಮಾತ್ರ ಅಲ್ಲ, ಎರಡು ಮಕ್ಕಳಿಂದ ಪ್ರಾರಂಭವಾಯಿತು ನಮ್ಮ ಸಂಸ್ಥೆ 2003. ಇವತ್ತಿಗೆ 170 ಮಕ್ಕಳಿದ್ದಾರೆ. 5 52 ವರ್ಷದವರೆಗಿನ ಅವರು 170 ಮಕ್ಕಳಿದ್ದಾರೆ. ಅಂದರೆ ಯುವಕರು ಯುವತಿಯರು ಎಲ್ಲ. ಇಲ್ಲಿ ಒಂದು ಬೇಸರದ ವಿಷಯ ಕೂಡ ಇದೆ. 25 ನಂತರದವರಿಗೆ ಸರ್ಕಾರ ಯಾವುದೇ ಸಹಾಯಧನ ಕೊಡುವುದಿಲ್ಲ. ಹಾಗಾದರೆ ಅವರ ಜವಾಬ್ದಾರಿ ಯಾರದು? ಇಲ್ಲಿ ಸರ್ಕಾರದ ವಿಚಾರ ಹೇಳೋದಾದರೆ, ಸರ್ಕಾರ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಒಂದು ಶಾಲೆಯನ್ನು ಕೂಡ ಕರ್ನಾಟಕದಲ್ಲಿ ನಡೆಸುವುದಿಲ್ಲ. ಹಾಗಾದರೆ ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುವ ಸಂಸ್ಥೆಗಳಿಗೆ ಪೂರ್ಣವಾದ ಬೆಂಬಲ ಕೊಡಬೇಕು. ಅದು ಬೆಂಬಲ ಅಗತ್ಯವಾಗಿರಬೇಕು. ಈಗ ನಮ್ಮದೇನು ಅಂತ ಹೇಳಿದರೆ, ಈ ನಮ್ಮ ಸಂಸ್ಥೆಗಳು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಬರ್ತದೆ. ಆದರೆ ಈ ಇಲಾಖೆ ಇರುವುದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಈ ಸಾಗರದ ನಡುವೆ ಇಲ್ಲಿ ಒಂದು ಚಿಕ್ಕ ಒಂದು ಒಂದು ತಂಬಿಗೆಯೋ ಅಥವಾ ಒಂದು ಕೊಡಪಣ ಹೇಳ್ತೇವಲ್ಲ ಅಂತ ನೀರಿರುವಂಥ ವ್ಯವಸ್ಥೆ ಇದ್ರೆ ಎಲ್ಲಿಗೆ ಅದಕ್ಕೆ ಸಿಗುತ್ತೆ ವ್ಯವಸ್ಥೆ? ನಾನು ಎಷ್ಟೋ ಸಲ ಹೇಳುತ್ತಾ ಬಂದಿದ್ದೆ, ಇಲಾಖೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೇರ್ಪಡಿಸಿ ಪ್ರತ್ಯೇಕವಾದಂಥ, ಇದಕ್ಕೆ ಕಾರ್ಯದರ್ಶಿ ಮುಂತಾದವರೆಲ್ಲ ನಿರ್ದೇಶಕರೆಲ್ಲ ಇರಬೇಕು, ಆಗ ಇದಕ್ಕೆ ಪ್ರಯೋಜನ. ಹಾಗಾದರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಗೆ ಬಲ ಬರ್ತದೆ. ಅದನ್ನು ಅದರಿಂದ ಬೇರ್ಪಡಿಸಬೇಕು ಎಂಬುದನ್ನು ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈಗ ಮಕ್ಕಳು, ಈಗ ನಮ್ಮಲ್ಲಿ ಸುಮಾರು 60 ಸಿಬ್ಬಂದಿಗಳು, ಅಲ್ಲಿ ಸ್ಪೆಷಲ್ ಎಡ್ಯುಕೇಟರ್ಸ್ ಇರ್ಬೋದು,
2: ಕರಕುಶಲ ತರಬೇತಿದಾರರಿರ್ಬಹುದು ಅಥವಾ ಕೇರ್ಟೇಕರ್ಸ್, ದಿನದ 24 ಗಂಟೆ ಕೆಲಸ ಮಾಡ್ತಾರೆ ಕೇರ್ಟೇಕರ್ಸ್, ಅವರನ್ನು ನೋಡ್ಕೊಳ್ಳೋದು, ಸ್ನಾನ ಮಾಡೋದು, ಬ್ರಷ್ ಮಾಡೋದು, ಅವ್ರನ್ನ ಊಟ ಮಾಡಿಸೋದು, ಅವರಿಗೆ ವಸ್ತ್ರ ಹಾಕೋದು, ಇಂಥದ್ದೆಲ್ಲ ನಿರಂತರವಾಗಿ ನಡೆಯುತ್ತಾ ಇರ್ತದೆ. ಒಂದು ರೀತಿಯ ಬಾಂಧವ್ಯ ಈ ವಿಶೇಷ ಮಕ್ಕಳಿಗೆ ಮತ್ತು ನಮ್ಮ ಶಿಕ್ಷಕ ವರ್ಗಕ್ಕೆ, ಸಿಬ್ಬಂದಿ ವರ್ಗಕ್ಕೆ ಅದು ಅನ್ಯೋನ್ಯ. ಅಂದರೆ ಇಲ್ಲಿ ಏನು ಅಂತ ಹೇಳಿದರೆ, ಒಂದು ಮಾತು ನಾವು ನೆನಪಿಟ್ಕೊಳ್ಬೇಕಾಗ್ತದೆ, ಎಲ್ಲರೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸಾಧ್ಯವೇ ಇಲ್ಲ ಕೆಲಸ ಮಾಡಲಿಕ್ಕೆ. ಅಂಥ ಒಂದು ಏನು ಆಂತರಿಕವಾದಂಥ ಒಂದು ವಿಚಾರ ಅವರಲ್ಲಿ ಇದ್ದರೆ ಮಾತ್ರ ಆ ಕ್ಷೇತ್ರದ. ಈಗ ನಾನು 42 ವರ್ಷ ಆಯ್ತು ಈ ಫೀಲ್ಡಲ್ಲಿ, ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಏನಿಲ್ಲ, ಏನೂ ಮಾಡಿಲ್ಲ. ಎಂಥ ಗಣ್ಯ ವ್ಯಕ್ತಿಗಳನ್ನು ನಾವು ರೂಪ ಮಾಡಿಲ್ಲ. ನಮ್ಮದು ಪ್ರಯತ್ನ ಏನು ಅಂತ ಹೇಳಿದರೆ, ಆ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕು. ಈಗ ಎಷ್ಟೋ ಮಕ್ಕಳು, ನಮ್ಮ ಮಕ್ಕಳು ಅವರೇ ಕವರ್ ಮಾಡ್ತಾರೆ, ಅವರೇ ಫಿನೈಲ್ ಮಾಡ್ತಾರೆ, ಅವರೇ ಹೂ ತಯಾರು ಮಾಡ್ತಾರೆ. ಇದಕ್ಕೊಂದು ಒಳ್ಳೆ ಮಾರ್ಕೆಟ್ ಉಂಟು ಇದಕ್ಕೆಲ್ಲ. ಇಂಥದ್ದಾಗಬೇಕು. ಇವತ್ತು ಯಾವ ಮಕ್ಕಳು ಕೂಡ ನಮ್ಮ ಹೆತ್ತವರಿಗೆ ಹೊರೆ ಆಗಬಾರದು. ಆ ಹೆತ್ತವರಿಗೆ ಹೊರೆ ಆಗದ ರೀತಿಯಲ್ಲಿ ಅವರನ್ನು ನಡೆಸ್ಕೊಂಡು ಹೋಗತಕ್ಕಂಥ ವಿಚಾರಗಳು ಆ ರೀತಿಯಾಗಿರಬೇಕು. ಇದು ಮಾತ್ರ ಅಲ್ಲ, ನಾವೀಗ 2022 ಜನವರಿ ತಿಂಗಳಲ್ಲಿ ಆಟಿಸಮ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಕೆಲವು ವೈದ್ಯರು ಹೇಳ್ತಾರೆ, ಆಟಿಸ್ಟಿಕ್ ಮಕ್ಕಳನ್ನು ಅವರ ಹತ್ರ ಕಳ್ಕೊಂಡಿದ್ರೆ ಇದು ಸ್ಪೆಷಲ್ ಸ್ಕೂಲ್ಗೆಲ್ಲ ಈ ನಿಮ್ಮ ಮಕ್ಕಳನ್ನು ಹಾಕಬೇಡಿ ಅಂತ ಹೇಳಿಕೊಂಡು ಸ್ಪೆಷಲ್ ಸ್ಕೂಲಿಗೆ ಕಳಿಸಬೇಡಿ. ಸರಿ, ಅವರು ಹೇಳೋದು ಕರಿ. ಯಾಕಂತ ಹೇಳಿದರೆ ಆಟಿಸಮ್ ಇಸ್ ನಾಟ್ ಎ ಮೆಂಟಲ್ ರಿಟಾರ್ಡೇಷನ್. ಅವರಲ್ಲಿ ಚೆನ್ನಾಗಿ ಐ ಕ್ಯೂ ಕೂಡ ಇರುತ್ತೆ, ಬಟ್ ಅವರಲ್ಲಿರುವ ವರ್ತನೆಯ ಸಮಸ್ಯೆಗಳನ್ನು ಹೋಗಲಾಡಿಸಬೇಕಾದ್ರೆ, ಅವರಿಗೆ 1:1 ಟ್ರೈನಿಂಗ್ ಸಿಗಬೇಕಾದ್ರೆ ಅದು ಇಂತ

ಪರಿಸ್ಮಾ ಸೆಂಟರ್ನ ಸುರೇಶ್ ಆರೂರ್ ಅವರು ಏನೋ ಲೆಟ್ರ್ ಕೊಟ್ಟರು ನಮಗೆ, ಸರ್ ಈ ಎರಡು ಮಕ್ಕಳನ್ನ ನಿಮ್ಮಲ್ಲಿ ಅಡ್ಮಿಟ್ ಮಾಡಿ ಅಂತ ಹೇಳಿಕೊಂಡು ಗುಲ್ಬರ್ಗದಿಂದ ನಾನು ಇದು ಮಾಡಲಿಕ್ಕೆ ಹೋಗಿಲ್ಲ, ಅಡ್ಮಿಷನ್ ಮಾಡಿಲ್ಲ, ಬೇಡಮ್ಮ. ಆಗ ಅವರಿಗೆ 4 ವರ್ಷ ಆ ಇಬ್ಬರು ಮಕ್ಕಳಿಗೆ, ಅಣ್ಣ ತಮ್ಮಂದಿರು. ಒಂದು ಥರ ಏನು ಅಂತ ಹೇಳಿದರೆ ಅಷ್ಟು ಡಿಸ್ಟ್ರಾಕ್ಟಿವ್, ಅಷ್ಟು ಏನು ಅಷ್ಟು ರೀತಿಯಲ್ಲಿ ಅವರು ಹೊರಳಾಡುವುದು ಒಂದು ಥರ ಎರೆಹುರುಳದಾಗೆ ಆ ರೀತಿಯಾಗಿ. ಇಲ್ಲಮ್ಮ ನಮಗೆ ಆಗಲಿಕ್ಕಿಲ್ಲ. ಯಾಕೆಂದರೆ ನೋಡಿ, ನಾವು ಮಕ್ಕಳನ್ನು ತೆಗೆದುಕೊಂಡ್ರೆ ಆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಇಲ್ಲದಿದ್ದರೆ ನಾವು ತೆಗೆದುಕೊಂಡು ಏನು ಪ್ರಯೋಜನ? ಅದಕ್ಕೆ ಸರಿಯಾಗಿ ಕೊರೋನಾ ಬಂತು, ಚೆನ್ನಾಗಿ ಕೊರೋನಾ ಬಂತು. ಅವರು 19ಕ್ಕೆ ಏನೋ ತಂದಿದ್ರು ಇಲ್ಲಿ, 20, 21, 22ಕ್ಕೆ ಮತ್ತೆ ತಗೊಂಡು ಬಂದರು. ಆಗ ಮಗುವಿಗೆ, ಮಕ್ಕಳಿಗೆ 7 ವರ್ಷ. ಆಗ ಅವರು, ನಾವು ಗುಲ್ಬರ್ಗದಿಂದ ಈಗ ಧಾರವಾಡಕ್ಕೆ ಟ್ರಾನ್ಸ್ಫರ್, ಅವರು ಉರ್ದು ಟೀಚರ್ ಇಬ್ಬರು ಕೂಡ ಧಾರವಾಡಕ್ಕೆ ಟ್ರಾನ್ಸ್ಫರ್ ಮಾಡಿದೆ. ಆ ಇಬ್ಬರು ಮಕ್ಕಳಲ್ಲಿ ಕೂಡ ಏನೊಂದು ಬೆಳವಣಿಗೆ ಆಯಿತು ಅಂತ ಹೇಳಿದರೆ ನಮಗೆ ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ. ಆ ರೀತಿಯ ಈ ಆಟಿಸಮ್ ಸೆಂಟರಲ್ಲಿ ಅವರಲ್ಲಿ ತುಂಬ ಮಕ್ಕಳಿದ್ದಾರೆ, ಸುಮಾರು 40 ಮಕ್ಕಳು ಆ ಸೆಕ್ಷನಲ್ಲಿದ್ದಾರೆ. ಅವರಿಗೆ ತರಬೇತಿ ಆಗ್ತಾ ಉಂಟು. ನಾನು ಆವಾಗಲೇ ಹೇಳಿದೆ, ಕೆಲವೊಂದು ಹೆತ್ತವರಿಗೆ ಯಾಕೆ ನಮಗೆ ದೇವರು ಈ ರೀತಿಯ ಮಗುವನ್ನು ಕೊಟ್ಟಿದ್ದಾರೆ ಅಂತ ಬರುವಾಗ ಇನ್ನೊಂದು ಪ್ರಶ್ನೆ ಎದ್ದೇಳ್ತದೆ, ನನ್ನ ನಂತರ ಯಾರು ಈ ಮಕ್ಕಳಿಗೆ ಅಂತ ಹೇಳಿಕೊಂಡು. ಅದಕ್ಕೆ ಯಾರು ನಾವು ಉತ್ತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ದಾನಿಗಳನ್ನು, ಕೆಲವೊಂದು ಹೆತ್ತವರನ್ನೆಲ್ಲ ಸೇರಿಸಿಕೊಂಡು ನಾವು ಒಂದು ಶಾಶ್ವತ ಜೀವನ ಪರ್ಯಂತ ನಿಲ್ಲುವಂಥ ಒಂದು ಮನೆಯನ್ನು ಮಾಡಿದೆವು. ಈಗ ಒಂದು 3 ಕುಟುಂಬದವರು ಅದರಲ್ಲಿ ನಿಂತಿದ್ದಾರೆ, ಆಲ್ರೆಡಿ ಇದ್ದಾರೆ, ಗೊತ್ತಾಯ್ತಲ್ಲ. ಅಂದರೆ ನಮ್ಮ ಮಟ್ಟಿನಲ್ಲಿ ಒಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು. ಇನ್ನು 2019ರಲ್ಲಿ ನಾವು ಆರೋಗ್ಯ ಇಲಾಖೆ ಸರ್ಕಾರದ ಮುಖಾಂತರ ನಮ್ಮಲ್ಲಿ ಕೇಳಿಕೊಂಡಿತ್ತು, ಉಜಿರೆಯಲ್ಲಿ ಒಂದು ಸಂಸ್ಥೆ ನೀವು ಮಾಡಬೇಕು ಅಂತ ಹೇಳಿಕೊಂಡು. ನಾನು ಮಾಡೋದೇ ಇಲ್ಲ, ಇದರಲ್ಲೇ ಕಷ್ಟ ಇದೆ, ಇದನ್ನೇ ನಡೆಸೋದು ನಮಗೆ ಕಷ್ಟ, ಅದರಡಿಯಲ್ಲಿ ಅಲ್ಲಿ ಮಾಡಿ ಮತ್ತೇನು, ಇಲ್ಲ ಇಲ್ಲ ನಿಮಗೆ ಬೇಕಾದೆಲ್ಲ ಅನುದಾನ ಅದಿದೆಲ್ಲ ಕೊಡ್ತೇವೆ ಅಂತೇಳಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಕಲ್ಯಾಣ ಇಲಾಖೆ ಹಾಗೆ ಒಪ್ಪಿಕೊಂಡು. ಅಲ್ಲಿಗ ಅಲ್ಲಿ 40 ಮಕ್ಕಳಿದ್ದಾರೆ, ಅಲ್ಲಿ ಒಂದು 15 ಜನ ಸಿಬ್ಬಂದಿ ವರ್ಗದವರ ಮಕ್ಕಳನ್ನು ಡೇ ಕೇರ್ ಸೆಂಟ್ರ್ ಅದು ಮಾಡ್ತಾ ಇದೆ. ಸೊ ಈ ರೀತಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಇನ್ನೂ ಭಾಳಷ್ಟು ಆಶೆಗಳೆಲ್ಲ ಇದೆ, ಮಾಡಬೇಕು ಮಾಡಬೇಕು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೇವೆ. ಕನಸನ್ನು ನೆನಸು ಮಾಡಲಿಕ್ಕೆ ಆರ್ಥಿಕ ಸೌಲಭ್ಯ ಕೂಡ ಬೇಕಲ್ಲ. ಆದರೆ ಈ ಎಷ್ಟು ಎತ್ತರಕ್ಕೆ ಬೆಳೆಸಿರುವುದು ನಮ್ಮನ್ನು ದಾನಿಗಳು, ದಾನಿಗಳ ಒಂದು ನೆರವಿನಿಂದ ಇಷ್ಟು ಈಗ ಸುಮಾರು 10-12 ಕೋಟಿ ವೆಚ್ಚದಲ್ಲಿ ಇದನ್ನೆಲ್ಲ ಮಾಡಿಕೊಂಡಿದ್ದೇವೆ. ಇನ್ನಷ್ಟು ಮಾಡಬೇಕು, ಸಾಕಾಗುವುದಿಲ್ಲ. ಈಗ ಒಬ್ಬರು ಬಾಂಬೆಯಿಂದ ಬಂದಂಥ ಒಬ್ಬರು ಪೇರೆಂಟ್, ಅವರು ಅವರಾಗಿ ಅವರ ಸ್ನೇಹಿತರನ್ನು ಕೂಡಿಸಿಕೊಂಡು ಸುಮಾರು 18 ಲಕ್ಷ ವೆಚ್ಚದ ಅಕ್ವಾಥೆರಪಿ ಅಂದರೆ ಒಂದು ಇದು ಏನು ನೀರಿನ ಮುಖಾಂತರ ಒಂದು ತರಬೇತಿ ಕೊಡ್ತಕ್ಕಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಅದನ್ನೆಲ್ಲ ಆಗ್ತಾ ಇದೆ. ಕರ್ನಾಟಕ ಬ್ಯಾಂಕ್ ಅಂದರೆ 25 ವರ್ಷ ಮೀರಿದ ಯುವಕರಿಗೆ ಏನು ಸರ್ಕಾರದ ಇಲ್ಲ ಅಂತ ಹೇಳುವಾಗ ಕರ್ನಾಟಕ ಬ್ಯಾಂಕ್ ಒಬ್ಬರು ಹೆತ್ತವರವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರ ಒಂದು ದೊಡ್ಡ ಸುಮಾರು ಬೇರೆ ಎಲ್ಲ ಸಹಕಾರದಿಂದ ಒಂದು 10-12 ಲಕ್ಷ ವೆಚ್ಚದ ಡೋಬಿ ವ್ಯವಸ್ಥೆ ಬಟ್ಟೆಯನ್ನು ವಾಶ್ ಮಾಡಿ ಕೊಡುವಂಥದ್ದು. ಇನ್ನೂ ಸಂಪರ್ಕ ಮಾಡಿಲ್ಲ, ಎಲ್ಲ ಸೆಟ್ಟಿಂಗ್ ಆಗಿದೆ, ನೋಡಬೇಕಷ್ಟೇ. ಇನ್ನು ನಮ್ಮ ವೃತ್ತಿಪರ ಶಿಕ್ಷಣ ಕೇಂದ್ರದ ರೂಮ್ಗಳು ಮೇಲೆ ತಯಾರಾಗ್ತಾ ಇದೆ, ಅರ್ಧದಲ್ಲಿ ನಿಂತಿದೆ. ಇನ್ನೂ ದಾನಿಗಳು ಬರಲಿಲ್ಲ, ಬರುವರು. ದೇವರು ಕಳಿಸೋದಲ್ಲ, ದಾನಿಗಳನ್ನು ಕೂಡ ದೇವರು ಕಳಿಸ್ತಾರೆ. ಈಗ ಏನು ಹೇಳೋದು, ನಮ್ಮ ಮೋತಿ ಶ್ಯಾಮ್ ಅವರು ಪ್ರತಿ ತಿಂಗಳು 10,000 ಕೊಡ್ತಾರೆ. ನಮ್ಮ ಶಾಂಬಶಿವರಾವ್ ಸುಮಾರು 115 ಲೀಟ್ರ್ ಎಣ್ಣೆ ಕೊಡ್ತಾರೆ. ನಮ್ಮ ಮ್ಯಾಂಗ್ಳೂರ್ ಫ್ಲೋರ್ ಮಿಲ್ಸಿನವರು 50 ಕೆಜಿ ಗೋಧಿ ಹಿಟ್ಟು, 50 ಕೆಜಿ ಮೈದಾ, 50 ಕೆಜಿ ಸಜ್ಜಿಗೆ ಇದೆಲ್ಲವನ್ನು ಕೊಡ್ತಾರೆ. ಡಾಕ್ಟರ್ ಅಶೋಕ್ ಪಂಡಿತ್ ಪ್ರತಿ ತಿಂಗಳು 1 ಕ್ವಿಂಟಲ್ ಹಾಕಿ ಕಳಿಸ್ತಾರೆ. ಹೀಗೆ ದಾನಿಗಳು ಬರ್ತಾ ಇದ್ದಾರೆ. ದಾನಿಗಳು ಬರುವುದರಿಂದ ಮಾತ್ರ ಸಂಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಆಗ್ತದೆ. ದಾನಿಗಳು ಬೇಕು. ಕೆಲವೊಮ್ಮೆ ನಾವು ಕೇಳಿದರೂ ನಮಗೆ ಸಿಗುವುದಿಲ್ಲ, ಇನ್ನು ಕೆಲವರು ಕೇಳದೇ ಕೊಡ್ತಾ ಇದ್ದಾರೆ. ಇದು ಈ ರೀತಿಯೆಲ್ಲ ನೋಡಿದರೆ ಸಾನ್ನಿಧ್ಯ ಇವತ್ತು ದಾನಿಗಳ ಒಂದು ಶ್ರಮದ ಫಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಖಂಡಿತವಾಗಿ ಹೇಳೋದಾದರೆ. ಅನ್ನು ಅದೇ ರೀತಿಯಲ್ಲಿ ನಮಗೆ ಕೂಡ ಏನು ಅಂತ ಹೇಳಿದರೆ ಈ ಮಕ್ಕಳನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಅದೊಂದು ಹಂಬಲ ಇದೆ. ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ನಡೀತಾ ಇದೆ. ನಮ್ಮ ಟೀಚರ್ಸ್ ಅವರು ಕೂಡ, ನಮ್ಮ ಕೇರ್ಟೇಕರ್ಸ್ ಆಗಲಿ ಟೀಚರ್ಸ್ ಆಗಲಿ, ಒಂದು ಒಳ್ಳೆ ರೀತಿಯ ಒಂದು ಏನು ಅರ್ಪಣಾ ಮನೋಭಾವದ ಸೇವೆಯನ್ನು ಇವರಿಗೆ ಕೊಡ್ತಾ ಇದ್ದಾರೆ. ಊಟ ತಿಂಡಿ ಕೂಡ ಹಾಗೆ, ಕೆಲವರೆಲ್ಲ ಊಟ ಕಳಿಸ್ತಾ ಇರ್ತಾರೆ. ಊಟ ಬರ್ತದೆ, ಊಟ ನಾವೊಂದು ನಮ್ದು ಇವತ್ತು ಹುಟ್ಟಿದ ಹಬ್ಬ, ನಮ್ದು ಇವತ್ತು ಹಿರಿಯರ ದೀವನ, ನಮ್ದು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಊಟ

ತಗೊಳ್ಳಿ. ನಮ್ಮಲ್ಲಿ ಉಳಿದಿದೆ ಸ್ವಲ್ಪ ತೆಗೆದುಕೊಳ್ಳಿ ಅಂತ ಹೇಳಿದರೆ ನಾವು ತಗೊಳ್ಳೋದಿಲ್ಲ, ಅದನ್ನು ತಗೊಳ್ಳಿ. ಯಾರಿಗೆ ಬೇಸರ ಆದರೂ ಪರವಾಗಿಲ್ಲ, ನಮ್ದು ಇವತ್ತೊಂದು ಕಾರ್ಯಕ್ರಮ ಇತ್ತು, ನಮ್ಮದೊಂದು ಮದುವೆ ಇತ್ತು, ನಮ್ಮಲ್ಲಿ ಸ್ವಲ್ಪ ಉಳಿದಿದೆ ಕಳಿಸ್ತೇವೆ ಅಂತ ಹೇಳಿದರೆ ನಾವು ಖಂಡಿತ ತಗೊಳ್ಳೋದಿಲ್ಲ ಅಂತದನ್ನು. ಪ್ರೀತಿಯಿಂದ ನಾವು ಊಟ ಮಾಡೋ ಮೊದಲು ಇಂಥ ಮಕ್ಕಳಿಗೂ ಕೊಡುವ ಅಂತ ಯಾರಾದರೂ ಕೊಡ್ತಾರಂತಾದರೆ ಅಂಥದ್ದನ್ನು ತಗೊಳ್ತೀವಿ. ಉಳಿದದ್ದನ್ನು ನಾವು ತಗೊಳ್ಳಿಕ್ಕಿಲ್ಲ, ಅಂಥದ್ದನ್ನು ಇಲ್ಲ ನಾವು ತಗೊಳ್ಳೋದಿಲ್ಲ ಅಂತಲೇ ನೇರವಾಗಿ ಹೇಳಿಬಿಡ್ತೀವಿ. ಬರ್ತದೆ ಕೆಲವೊಮ್ಮೆ ಎಲ್ಲ, ಈಗ ನೋಡಿ ಈಗ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೀತದೆ. ಈಗ ನಾಡ್ದು ನಮ್ಮದು 18ನೇ ತಾರೀಕು ಇಲ್ಲಿ NSS ಮ್ಯಾಂಗ್ಳೂರು ಯೂನಿವರ್ಸಿಟಿ, ಮಂಗಳೂರು ವಿಶ್ವವಿದ್ಯಾನಿಲಯ ಗೌರ್ಮೆಂಟ್ ಕಾಲೇಜಿದ್ದು NSS ಕ್ಯಾಂಪ್ ನಡೀತದೆ ಇಲ್ಲಿ ನಾಲ್ಯಪದವು ಶಾಲೆಯಲ್ಲಿ, ಕುವೆಂಪು ಮಾದರಿ ಶಾಲೆಯಲ್ಲಿ. ಅಲ್ಲಿ ಒಂದು ಕಾರ್ಯಕ್ರಮ ಕೇಳಿದ್ದಾರೆ, 18ನೇ ತಾರೀಕು ನಮ್ಮ ಮಕ್ಕಳು ಇದೇ ಅಮರ್ ಜವಾನ್ ಕಾರ್ಯಕ್ರಮವನ್ನು ಅಲ್ಲಿ ನಡೆಸ್ತಾರೆ, ಮತ್ತು 25ನೇ ತಾರೀಕು ಬೆಳ್ತಂಗಡಿಯಲ್ಲಿ ನಮ್ಮ ಮಕ್ಕಳಿಂದ ನಾಗಾಸ್ತ್ರ, ಕುಂಭಕರ್ಣ ಕಾಳಗ ಮತ್ತು ಕಲ್ಲುಟಿಕಲ್ ಕೂಡ ನಾಟಕ ನಡೆಯುತ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಕೇಳ್ತಾರೆ. ಆ ಕಾರ್ಯಕ್ರಮ ಕೊಡೋದು ಯಾಕೆ ಕೊಡ್ತೇವೆ ನಾವು? ಸಾಮಾಜಿಕವಾಗಿ ಒಂದು ಎಚ್ಚರವನ್ನು ಮೂಡಿಸೋದು, ಈ ಮಕ್ಕಳಿಂದಲೂ ಸಾಧ್ಯ ಇದೆ, ಮಾಡ್ತಾರೆ ಮಕ್ಕಳು. ಅದನ್ನು ತರಬೇತಿ ಮಾಡೋದು ನಮ್ಮ ಟೀಚರ್ಸ್ನವರದು ಒಂದು ಶ್ರಮದ ಕೆಲಸ ಮಾಡ್ತಾರೆ. ಅವರು ಅವರ ಸ್ವಂತಿಕೆಯನ್ನು ಮರೆತು ಕೆಲಸ ಮಾಡ್ತಾರೆ. ಶನಿವಾರ ಇರಲಿ ಆದಿತ್ಯವಾರ ಇರಲಿ ಬನ್ನಿ ಅಂತ ಹೇಳಿದರೆ ಬಂದು ಕರ್ಕೊಂಡು ಹೋಗ್ತಾರೆ. ರಜೆಯ ಬಗ್ಗೆ ಅಷ್ಟೊಂದು ಗಮನ ಇರುವುದಿಲ್ಲ. ಇದು ಮುಖ್ಯ, ಅದಕ್ಕಾಗಿ ಸಾನ್ನಿಧ್ಯ ಬೆಳೆದಿದೆ. ಅದೇ ರೀತಿ ನಮ್ಮ ಟ್ರಸ್ಟಿನ ನಮ್ಮ ಟೀಮ್ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವು ಯಾವುದನ್ನು ಒಳ್ಳೆಯದನ್ನು ಸೂಚನೆ ಕೊಡ್ತಾ ಇದೆ ಅವ್ರು ಯಾವಾಗಲೂ ಬೇಡ ಅಂತ ಹೇಳಿದ್ರೆ ಶ್ರೀ ಗಣೇಶ ಸೇವಾ ಟ್ರಸ್ಟ್. ಅದೇ ರೀತಿ ನಮ್ಮ ಸ್ವಯಂ ಸೇವಕರ ಒಂದು ತಂಡ ಇದೆ ಇಲ್ಲಿ, ಸಾನ್ನಿಧ್ಯ ಸೇವಕ್ ಅಂತ ಹೇಳಿಕೊಂಡು ಸ್ವಯಂ ಸೇವಕರು ಅವರಾಗೇ ಬಂದು ಕೆಲಸ ಮಾಡ್ತಾರೆ.

ಸಾನ್ನಿಧ್ಯದ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಮತ್ತು ಆಸಕ್ತಿಯಿಂದ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ತಮ್ಮ ಸತತ ಪ್ರಯತ್ನದಿಂದ ತಯಾರಿಸಿದ ಹಲವಾರು ಬಗೆಯ ವೈವಿಧ್ಯಮಯ ವರ್ಣರಂಜಿತ ವಸ್ತುಗಳಾದ ಹೂದಾನಿಗಳು, ಹೂವುಗಳು, ಕ್ಯಾನ್ವಾಸ್ ಪೈಂಟಿಂಗ್, ಆಕರ್ಷಕ ಕಿವಿಯೋಲೆ ಹಾಗೂ ಬ್ರೇಸ್ಲೇಟ್ಗಳು, ಕಾಲ್ಗೆಜ್ಜೆ, ಕೀಬಂಚುಗಳು, ಹ್ಯಾಂಡ್ ಬ್ಯಾಗ್ಗಳು, ಮಿನಿ ಪರ್ಸ್ಗಳು, ಗೊಂಬೆಗಳು, ಯಕ್ಷಗಾನ ಕಿರೀಟ, ಟೇಬಲ್ ಮ್ಯಾಟ್ ಹಾಗೂ ಬೆಡ್ಶೀಟ್, ತಲೆದಿಂಬು ಹಾಗೂ ಅದರ ಕವರುಗಳು, ಏಪ್ರಾನ್, ರುಚಿಕರ ಹೋಮ್ಮೇಡ್ ಚಾಕ್ಲೇಟ್ಸ್, ಪಿನೈಲ್, ಕ್ಯಾಂಡಲ್ಸ್ ಮತ್ತು ಆಡಿನ ಗೊಬ್ಬರ ಮುಂತಾದ ವಸ್ತುಗಳ ಪ್ರದರ್ಶನ ಉತ್ತಮ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ.

0: ವಿಶೇಷ ಶಾಲೆಯಲ್ಲಿ ವಿಶೇಷ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ವಿವಿಧ ರೀತಿಯ ಕರಕುಶಲ ವಸ್ತುಗಳನ್ನು ಸಿದ್ಧಪಡಿಸ್ತಾರೆ. ತಾವೇ ಹೆಣಿಗೆಯಿಂದ ಅಥವಾ ಬೇರೆ ಬೇರೆ ಗೊಂಬೆಗಳನ್ನು ತಯಾರಿಸ್ತಾರೆ, ಯಕ್ಷಗಾನದ ಆಕೃತಿಗಳನ್ನು ಮಾಡುವಂಥದ್ದು, ಈ ರೀತಿಯ ಬೇರೆ ಬೇರೆ ಒಂದು ಕಸದಿಂದ ರಸ ಅಂತ ಹೇಳಬಹುದು. ಈ ಥರ ಒಂದು ಕೆಲವೊಂದು ಕರಕುಶಲ ವಸ್ತುಗಳನ್ನು ಕ್ರಾಫ್ಟನ್ನೆಲ್ಲ ಮಾಡಿಕೊಂಡು ಈ ಒಂದು ಕಲೆಗಾರಿಕೆ ಎಲ್ಲರೂ ಮೆಚ್ಚುವಂಥದ್ದು. ಈಗ ಒಬ್ಬರು ಇಲ್ಲಿಯ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ, ಕರಕುಶಲ ವಸ್ತುವನ್ನು ಮಾಡಿ. ಇವರು ಏನು ಮಾಡ್ತಾರೆ ಅಂದರೆ ಒಂದು ಯಕ್ಷಗಾನದ ಆಕೃತಿಯನ್ನು ಇವರು ಮಾಡ್ತಾರೆ. ಇವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ, ನಿನ್ನ ಹೆಸರು?
1: ಅನೂಪ್ ಬಾಳೆಗಂತ. ನಾನು ಯಕ್ಷಗಾನ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ನಾವು ತುಂಬ ವಿಷಯನಲ್ಲಿ ಆಟ ಮಾಡ್ತಾಯಿದ್ದೆ, ತುಂಬ ಹೆಲ್ಪ್ ಮಾಡ್ತಾಯಿದ್ದೆ. ಅವರು ಮೇಕಪ್ ಮಾಡ್ತಾಯಿದ್ದೆ, ಮತ್ತು ಪೇಂಟಿಂಗ್ ಸಹ ಮಾಡ್ತಾಯಿದ್ದೆ, ಮತ್ತು ಯಕ್ಷಗಾನ ಮೋಲ್ಡಲ್ಲಿ ಎಲ್ಲ ಪೇಂಟಿಂಗ್ ಎಲ್ಲ ಪ್ರಿಪೇರ್ ಮಾಡಿ ಕಣ್ಣೆಲ್ಲ ಹಾಕ್ತೇವೆ, ನಾಮವನ್ನು ಹಾಕ್ತೇವೆ, ಸೈಡ್ ನಾಮಗಳನ್ನು ಪ್ರಿಪೇರ್ ಮಾಡ್ತೇವೆ, ಮತ್ತು ಫಿನಿಶಿಂಗ್ ನಾವೆಲ್ಲ ಮಾಡ್ತೇವೆ, ಮತ್ತು ಲೈಫ್ ಸ್ಟೇ ಹೋಮಲ್ಲಿ ಸ್ಟೇ ಮಾಡ್ತೇವೆ.
0: ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ?
1: 17 ಇಯರ್ಸಿಂದ ಇಲ್ಲಿ ಇರ್ತೇವೆ.
0: ಯಾರು ಹೇಗೆ ಕಲಿತೀರಿ ಇದನ್ನೆಲ್ಲ, ಈ ಕರಕುಶಲ ವಸ್ತುಗಳು? ಇದೊಂದು ಯಕ್ಷಗಾನದ ಆಕೃತಿಯನ್ನು ಮಾಡಲಿಕ್ಕೆ ಹೇಗೆ ಕಲಿತೀರಿ?
1: ಶುಭಮಿಸ್ ಅಂತ ಇದ್ದಾರೆ, ಅವರು ಸುಮಮಿಸ್ ಅಂತ ಇದ್ದಾರೆ, ಧನ್ಯ ಮಿಸ್ ಇದ್ದಾರೆ, ಎಲ್ಲರೂ ಸೇರಿ ಯಕ್ಷಗಾನವನ್ನು ಹೆಲ್ಪ್ ಮಾಡ್ತೇವೆ.
0: ಇದು ಮಾಡುವಾಗ ತುಂಬ ಕಷ್ಟ ಆಗಿತ್ತಾ? ಕಷ್ಟ ಆಗಿತ್ತಾ ಮಾಡಲಿಕ್ಕೆ?
1: ಇಲ್ಲ, ಈಸಿ ಮಾಡಿ ಇಡ್ತೇವೆ.
0: ಒಂದು ಈ ಯಕ್ಷಗಾನದ ಗೊಂಬೆ ಮಾಡಲಿಕ್ಕೆ ಎಷ್ಟು ಸಮಯ ಸಾಕಾಗುತ್ತೆ?
1: 4 ದಿನ ಸಾಕು.
0: 4 ದಿನ ಸಾಕು? 4 ದಿನದಲ್ಲಿ ಆಗುತ್ತಾ? ಯಾವುದೆಲ್ಲ ವಸ್ತುಗಳು ಉಪಯೋಗ ಮಾಡ್ತೀರಿ?
1: ಪ್ಲಾಸ್ಟ್ರೋ ಪ್ಯಾಲೇಸ್ ಅಂತ ಹಾಕ್ತಾರೆ, ಅದರಲ್ಲಿ ಪ್ರಿಪೇರ್ ಮಾಡ್ತೇವೆ, ಮೌಂಡಲ್ಲಿ ಮಾಡಿ ಪ್ರಿಪೇರ್ ಮಾಡಿ ಕಣ್ಣು ವೇಷ ಹಾಕಿ ಕಣ್ಣು ನಾಮ ಹಾಕಿ
0: ಎಲ್ಲ ಪೇಂಟಿಂಗ್ ನೀವೇ ಮಾಡ್ತೀರಾ?
1: ಹೌದು, ಎಲ್ಲ ನಾವೇ ಮಾಡೋದು, ಕ್ಯಾನ್ವಾಸ್ ಪೇಂಟಿಂಗ್ ಎಲ್ಲ ನಾವೇ ಸೇರಿ ಎಲ್ಲ ಗಿಫ್ಟ್ ಕೊಡ್ತೇವೆ.
0: ಇದು ಯಕ್ಷಗಾನದ ಒಂದು ಆಕೃತಿ ಅಲ್ಲದೆ ಬೇರೆ ಯಾವುದೆಲ್ಲ ಏನು ಆಕೃತಿಗಳನ್ನು ಮಾಡ್ತೀರಿ?
1: 500 ರುಪೀಸ್ ಪೇವನ್ನು ಮಾಡಿ ನಾವು ಏರ್ ಬ್ಯಾಂಡ್ ಸಹ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ನಾ ಒಬ್ಬ ಕ್ಯಾರೆಟಿಕರ್ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು.
0: ಕಿಡುಗರೆ, ಹಾಗೆ ನಮ್ಮ ಜೊತೆ ಮತ್ತೋರ್ವ ವಿದ್ಯಾರ್ಥಿ ಇದ್ದಾರೆ, ಅವರು ಕೂಡ ಕರಕುಶಲ ವಸ್ತುಗಳನ್ನು ತಯಾರಿಸ್ತಾರೆ. ಇವರು ಏನು ಮಾಡ್ತಾರೆ ಮತ್ತು ಯಾವೆಲ್ಲ ವಸ್ತುಗಳನ್ನು ಇವರು ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವರಲ್ಲಿ ಕೇಳೋಣ. ನಿನ್ನ ಹೆಸರು?
2: ಸೂರಜ್.
0: ಸೂರಜ್ ಎಲ್ಲಿಂದ ಬಂದಿದ್ದೀರಾ?
2: ಹೊಸನಗರದಿಂದ ಬಂದಿದ್ದೇನೆ.
0: ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ?
2: 6 ವರ್ಷ ಆಗಿತ್ತು. ಟೀಚಿಂಗ್ ಮಾಡ್ತೇನೆ, ಯಕ್ಷಗಾನ ಕಿರೀಟ ಮಾಡ್ತೇನೆ, ಮತ್ತು ಹೂವಿನ ಚಿತ್ರ ಮಾಡ್ತೇನೆ, ಬ್ಯಾಗ್ ಮಾಡ್ತೇನೆ, ಅಷ್ಟು ಮಾಡ್ತೇನೆ.
0: ಎಲ್ಲಿ ಎಲ್ಲಿ ಎಲ್ಲೆಲ್ಲ ಮಾರಾಟ ಮಾಡಲಿಕ್ಕೆ ಹೋಗಿದ್ದೀರಿ?
2: ಅದು ಕದ್ರಿ ಪಾರ್ಕ್.
0: ಬೇರೆ ಕಡೆ ಹೋಗಿದ್ದೀರಾ? ಇಲ್ಲ,
2: ಹೋಗಿದ್ದೇನೆ. ಅದು ಇದು ಯಕ್ಷಗಾನಕ್ಕೆ ಹೋಗಿದ್ದೇನೆ.
0: ನೀವು ಯಕ್ಷಗಾನ ಪಾರ್ಟ್ ಮಾಡ್ತೀರಾ?
2: ಹೌದು.
0: ಯಾವ ಪಾತ್ರ ಮಾಡ್ತೀರಿ ಯಕ್ಷಗಾನ?
2: ಭಕ್ತ ಪರ್ವದಲ್ಲಿ ಇದು ಹಿರಣ್ಯಕಶ್ಯಪ ಮಾಡಿದ್ದೆ, ಮತ್ತು ಇದು ನಾಗಸ್ತ್ರ ಕುಂಭಕರ್ಣ ಇತ್ತು, ಅದರಲ್ಲಿ ಇಂದ್ರಜಿತ್ ಪಾಸ್ ಮಾಡಿದ್ದೆ. ಲಂಕದಹನದಲ್ಲಿ ರಾವಣ ಮಾಡಿದ್ದೆ, ಮತ್ತು ಸೀತಾಪರಾಣದಲ್ಲಿ ರಾಮನ್ ಪಾರ್ಟ್ ಮಾಡಿದ್ದೆ. ನುಳ್ಳಂಗ್ ಕಟ್ ಮಾಡ್ತೇನೆ, ಮತ್ತು ಇದು ಟೀಚಿಂಗ್ ಮಾಡ್ತೇನೆ, ಮತ್ತು ಕಂಪ್ಯೂಟರ್ ಮಾಡ್ತೇನೆ, ಡಾಟಾ ಎಂಟ್ರಿ ಕ್ಲಾಸ್.
0: ತುಂಬ ಕಷ್ಟ ಆಗಿತ್ತಾ ಇದೆಲ್ಲ ಕಲೀಲಿಕ್ಕೆ? ಕಷ್ಟ ಆಗ್ತಿತ್ತ?
2: ಇಲ್ಲ, ತುಂಬ ಕಷ್ಟ ಆಗಲಿಲ್ಲ. ಅದು ಹೇಳ್ಕೊಡ್ತಾರೆ, ಅದನ್ನು ಮಾಡಬೇಕು.
0: ಯಾವ ಚಿತ್ರ ಬಿಡಿಸಿದ್ರಿ ಇದುವರೆಗೂ?
2: ಅಲ್ಲಿವರೆಗೆ ಅದು ಮನೆ ಚಿತ್ರ ಬಿಡಿಸಿದ್ದೆ ಮೊದಲು, ಹೂವಿನ ಚಿತ್ರ ಬಿಡಿಸಿದ್ದೆ, ಮತ್ತು ಇದು ಕಿರೀಟ ಚಿತ್ರ ಬಿಡಿಸಿದ್ದೆ, ಮತ್ತು ಮರ ಚಿತ್ರ ಬಿಡಿಸಿದ್ದೆ.
0: ನಿಮ್ಮ ಹೆಸರು?
3: ನಿಶ್ಚಯ ಅಂತ. ಬ್ಯಾಂಗ್ಳೂರಿಂದ ಒಂದು ವಾಸ ಇದೆ ಹಿಂದಿದ್ದೀನಿ. ಕಾಫ್ಟ್ ಇದು ಇದು ಮಾಡ್ತೀವಿ, ಪೈಂಟ್, ಎಕ್ಸಗನ್ ಆಗಿದ್ದಕ್ಕೆ ಬ್ಯಾಗ್ಸ್, ಉಲ್ಲಂದು ಇದು ಮ್ಯಾಟ್ ಮಾಡ್ತೀವಿ. ಆಮೇಲೆ ಇದು ಮಿಸಿಂಗ್ ಟ್ರೈಲರ್ ಹೊಲಿತೀವಿ, ಮೆಷಿನರಿ, ಡಾಟಾ ಎಂಟ್ರಿ ಕಂಪ್ಯೂಟರ್ ಮಾಡ್ತೀವಿ, ಕೀ ಚೈನ್ಸ್ ಅದೆಲ್ಲ ಮಾಡ್ತೀವಿ. ಥ್ಯಾಂಕ್ ಯು.
4: ನನ್ನ ಹೆಸರು ಶುಭ ಅಂತ. ನಾನು ಸಾನ್ನಿಧ್ಯದಲ್ಲಿ ಒಂದು 15 ವರ್ಷ ಆಯಿತು ಕೆಲಸ ಮಾಡೋದು. ನಾನು ಕ್ರಾಫ್ಟ್ ಇನ್ಸ್ಟ್ರಕ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ನಾವು ಯಾವ ರೀತಿ ಕಲಿಸಬೇಕು ಅಂದರೆ, ಇವರು ನಾರ್ಮಲ್ ಮಕ್ಕಳಾಗೇ ಅಲ್ಲ, ಇವರಿಗೆ ನಾವು ಹಂತ ಹಂತವಾಗಿ, ಅದು ಅಂದರೆ 1 ವೀಕ್ ತಗೊಳ್ಬೋದು, 2 ವೀಕ್ಸ್, 1 ಮಂತ್ ತಗೊಳ್ಬೋದು. ಅವರಿಗೆ ಹಂತ ಹಂತವಾಗಿ ತಗೊಳ್ಳುವಾಗ ಅಂದರೆ, ಒಂದು ಕ್ಯಾನ್ವಸ್ ಬೋರ್ಡ್ ನಾವು ಈಗ ಪೇಂಟಿಂಗ್ ಮಾಡಬೇಕು ಅಂತಂದರೆ, ಅವರಿಗೆ ಪೇಂಟಿಂಗ್ ನಾವು ಬ್ರಷಲ್ಲಿ ಕಲಿಸ್ಲಿಕ್ಕೂ ಕಷ್ಟ ಆಗ್ತದೆ. ಕೆಲವು ಮಕ್ಕಳಿಗೆ ನಾವು ಸ್ಪಾಂಜ್, ಪ್ಲಾಸ್ಟಿಕ್ ಆ ರೀತಿಯಾಗಿ ಅದನ್ನು ಹಿಡ್ಕೊಂಡು ಅವರಿಗೆ ನಿಧಾನವಾಗಿ ನಾವು ಕಲಿಸ್ತಾ ಬರಬೇಕು. ಕೆಲವು ಮಕ್ಕಳು ಬೇಗನೆ ಅದನ್ನು ಕಲಿತಾರೆ, ಕೆಲವು ಮಕ್ಕಳು ನಿಧಾನವಾಗಿ ಕಲಿತಾರೆ. ಅದೇ ರೀತಿ ಕೆಲವು ಯಕ್ಷಗಾನ ಕಿರೀಟ, ಅದು ಹಂತವಂತವಾಗಿ ರಿಬ್ಬನ್ ಯಾವ ರೀತಿ ಹಾಕಬೇಕು, ಉಲನ್ ಯಾವ ರೀತಿ ಮಾಡಬೇಕು, ಅದು ಬೀಡ್ಸನ್ನು ಯಾವ ರೀತಿ ಅಂಟಿಸುವುದು ಅಂತ ನಾವು ಎಲ್ಲ ಹೇಳಿಕೊಡಬೇಕಾಗ್ತದೆ. ಒಳ್ಳೆ ರೀತಿಯಲ್ಲಿ ಅವರು ಸ್ಪಂದನೆ ಕೊಡ್ತಾರೆ ನಮಗೆ. ಅದೇ ರೀತಿ ಅವರು ನಮ್ಮ ಕ್ರಾಫ್ಟ್ ಮಾಡುವುದಲ್ಲದೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದ್ದಾರೆ, ಸ್ಪೋರ್ಟ್ಸಲ್ಲಿ, ಮತ್ತು ಡ್ಯಾನ್ಸಿಂಗ್, ಯಕ್ಷಗಾನ, ಸಾಂಗ್ ಎಲ್ಲ ಹೇಳ್ತಾರೆ. ಕೆಲವು ಮಕ್ಕಳಿಗೆ ಯಕ್ಷಗಾನ ಪ್ರೊಫೆಷ್ನಲ್ ಆರ್ಟಿಸ್ಟ್ನವರು ಬಂದು ನಮಗೆ ಸರ್ನವರು ಬಂದು ಕಲಿಸ್ತಾರೆ. ಅದನ್ನು ನಾವು ದಿವಾಸಾಗಲ್ಲ ಅವರಿಗೆ, ಫಸ್ಟ್ ಸ್ಟೇಜ್ ನಾವು ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಸಬೇಕಾದ್ರೆ ಒಂದೂವರೆ ವರ್ಷವೇ ಅವರಿಗೆ ತಾಗ್ತದೆ. ಈಗ ಅವರು ಅದನ್ನು ಬೇಗ ಕಲಿತಾರೆ, ಆ ಬೀಟ್ಸ್ಗೆ ತಕ್ಕ ಮಾಡ್ತಾರೆ. ಮಕ್ಕಳಿಗೆ ಹೇಳಲಿಕ್ಕೆ ಆಗುವುದಿಲ್ಲ, ಆದರೆ ನಾವು ರೆಕಾರ್ಡ್ ಮಾಡಿ ಅದನ್ನು ಕಲಿಸಬೇಕಾಗ್ತದೆ. ಅದೇ ರೀತಿ ಡ್ಯಾನ್ಸ್ ಕೂಡ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಬೀಡ್ಸ್ ಹಾಕಿ ಹಾಕಿ 1 2 3 ಸ್ಟೆಪ್ ಹೇಳಿಕೊಂಡು ನಾವು ಮಾಡಿಸ್ತೇವೆ. ಇವರು ಮಾಡುವಂಥ ವಸ್ತುಗಳು ನಾವು ಇಯರ್ಲಿ ನಾವು ಕದ್ರಿ ಪಾರ್ಕಲ್ಲಿ ಎಕ್ಸಿಬ್ಯೂಟ್ ಮಾಡ್ತೇವೆ. ಅಲ್ಲಿ ನಮಗೆ ತುಂಬ ಕೆಲವೊಮ್ಮೆ ಹೊರಗಿಂದ ಆರ್ಡರ್ ಅಲ್ಲಿಯೇ ಬರ್ತದೆ, ಅಲ್ಲಿ ಮತ್ತೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ಒಮ್ಮೊಮ್ಮೆ ನಮಗೆ ಬೇರೆ ಕಡೆ ಆರ್ಡ್ರ್ ಲಯನ್ಸ್ ಅವರು ಮತ್ತು ಬೇರೆ ಬೇರೆ ಸಂಸ್ಥೆಯವರು ಬಂದು ನಮಗೆ ಯಕ್ಷಗಾನ ಕಿರೀಟ 400 500 ಅಷ್ಟೆಲ್ಲ ತಗೊಂಡು ಹೋಗ್ತಾರೆ. ಎಲ್ಲ ಗ್ರೀಟಿಂಗ್ ಕಾರ್ಡ್ ಮತ್ತು ದೀಪಾವಳಿ ಟೈಮಲ್ಲಿ ಗ್ರೀಟಿಂಗ್ ಕಾರ್ಡ್ಸ್, ದೀಪ ದೀಯಾ ಉಂಟಲ್ಲ ಅದನ್ನೆಲ್ಲ ಡೆಕೋರೇಷನ್ ಮಾಡಿ ಮಕ್ಕಳು ಕೊಡ್ತಾರೆ. ಅಂದರೆ ಆರ್ಡ್ರ್ ಬರ್ತದೆ ನಮಗೆ, ಹೊರಗಿಂದ ಆರ್ಡ್ರ್ ಬಂದು ಅದನ್ನು ನಾವು ರೆಡಿ ಮಾಡಿ ಕೊಡ್ತೇವೆ. ಅದೇ ರೀತಿ ಬ್ಯಾಗ್ಸ್ ಅದನ್ನೆಲ್ಲ ರೆಡಿ ಮಾಡಿ ಯಕ್ಷಗಾನ ಕಿರೀಟ ಸ್ಮರಣಿಕೆ ನಮಗೆ ಸಮಾರಂಭಕ್ಕೆ ಎಲ್ಲ ತುಂಬ ಆರ್ಡ್ರ್ ಬರ್ತದೆ. ಅದೇ ರೀತಿ ಹೂವಿದ್ದು ಉಂಟು, ಅದು ಸಹ ತುಂಬ ನಮಗೆ ಹೊರಗಡೆಯಿಂದ ಆರ್ಡ್ರ್ ಬಂದು ತುಂಬ ತಗೊಂಡು ಹೋಗ್ತಾರೆ. ಮಕ್ಕಳಿಗೆ ನಾವು ಹೇಳಿಕೊಡುವಾಗ ಅಂದರೆ ಮಾಡ್ತಾರೆ, ಎಲ್ಲ ಮಕ್ಕಳು ಮಾಡ್ತಾರೆ. ಆಲ್ಮೋಸ್ಟ್ ಲಾಸ್ಟಿಗೆ ಸ್ವಲ್ಪ ಫಿನಿಷಿಂಗ್ ಎಲ್ಲ ನಾವು ಕೊಡಬೇಕಾಗ್ತದೆ, ಅಬ್ಸರ್ವೇಷನ್ ಇರಬೇಕಾಗ್ತದೆ ಮಕ್ಕಳಲ್ಲಿ. ನಾನು ಮೊದಲಿಗೆ ಬರುವಾಗ ನಾನು ಎನಿಸ್ತಾ ಇದ್ದೆ ಈ ಮಕ್ಕಳ ಜೊತೆ ತುಂಬ ಕಷ್ಟ ಆಗ್ಬೋದು ಅಂತ, ಆದರೆ ಈ ಮಕ್ಕಳ ಪ್ರೀತಿ ನಮಗೆ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಈಗ ನನಗೆ ಅವರೊಂದಿಗೆ ಕೆಲಸ ಮಾಡುವಾಗ ಯಾವ ರೀತಿಯ ತೊಂದರೆಗಳಾಗುವುದಿಲ್ಲ, ಯಾವುದು ಕಷ್ಟ ಅಂತ ಅನಿಸುವುದಿಲ್ಲ. ನಮ್ಮಕ್ಕಿಂತ ಅವರೇ ಹುಷಾರಿರ್ತಾರೆ, ಅವರೇ ಈ ರೀತಿ ಮಾಡಬೇಕು, ಮಿಸ್ ಅದು ಮಾಡುವ, ಮಿಸ್ ಇದು ಮಾಡುವ ಅಂತ ಹೇಳ್ತಾ ಇರ್ತಾರೆ.

0: ಹೆಸರು?
1: ಅರ್ಷಿತ.
0: ಎಲ್ಲಿಂದ ಬಂದಿದ್ದೀರಾ?
1: ಬಂಟ್ವಾಳ.
0: ಎಷ್ಟು ವರ್ಷ ಅಂತ ಇದ್ದೀರಾ?
1: 5 ವರ್ಷ. 15 ವರ್ಷ.
0: ಏನೆಲ್ಲ ಕ್ರಾಫ್ಟ್ ಮಾಡ್ತೀರಿ ನೀವು? ಏನೆಲ್ಲ ಮಾಡೋಕ್ಕೆ ಕಲ್ತಿದ್ದೀರಿ?
1: ಫಿನೈಲ್ ಮತ್ತೆ ಹೂ, ಕ್ಯಾಂಡಲ್, ಡ್ಯಾನ್ಸ್ ಮಾಡ್ತೇನೆ.
0: ಎಲ್ಲೆಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿದ್ದೀರಿ?
1: ದುಬೈಗೆ ಹೋಗಿದ್ದೇನೆ, ಕತಾರಿಗೆ ಹೋಗಿದ್ದೇನೆ.
0: ಬೇರೆ ಯಾವುದೆಲ್ಲ ಮಾಡ್ತೀರಿ? ಹೂ ಅಲ್ಲದೆ
1: ಪೇಪರ್ ಕವರ್ ಮಾಡ್ತೇನೆ. ಶೈಮ, ನಾನು ಮನೆಯಿಂದ ಮುಂಬೈ. 5 ವರ್ಷ.
0: ಏನೆಲ್ಲ ಕಲ್ತಿದ್ದೀರಿ ಇಲ್ಲಿ?
1: ತರಕಾರಿ ಕಟ್ ಮಾಡಿದ್ದು, ಬೇರೆ ಕವರು ಮಾಡುವುದು.
2: ನನ್ನ ಹೆಸರು ಪ್ರೀತಿ, ನನ್ನದು ಮನೆ ಮುಲ್ಕಿ.
0: ಏನೆಲ್ಲ ಕಲ್ತಿದ್ದೀರಿ ಇಲ್ಲಿ? ಏನೆಲ್ಲ ಮಾಡ್ತಾ ಇದ್ದೀನಿ?
2: ನಾನು ರಿಂಗ್ ಮಾಡ್ತಿದ್ದೇನೆ, ಮತ್ತು ಹೂ ಮಾಡ್ತೀನಿ, ತರಕಾರಿ ಕಟ್ ಮಾಡ್ತೀನಿ, ಮತ್ತು ಡ್ಯಾನ್ಸ್ ಮಾಡ್ತೀನಿ. ಹೌದು.
3: ನನ್ನ ಹೆಸರು ಅನನ್ಯ, ನನ್ನ ಊರು ಶೃಂಗೇರಿ. ತರಕಾರಿ ಕಟ್ಟಿಂಗು, ಹೂ ಮಾಡ್ತೀನಿ, ಕ್ಯಾಂಡಲ್.
4: ನನ್ನ ಹೆಸರು ಬೀನಾ, ನಾನಿಲ್ಲಿ 17 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಕೃತಕ ಹೂವು ಮಾಡೋದು, ಕ್ಯಾಂಡಲ್ ತಯಾರಿಕೆ, ಫಿನಾಯ್ಲ್ ತಯಾರಿಕೆ, ಮತ್ತು ಮಕ್ಕಳ ಎಬಿಲಿಟಿ ಪ್ರಕಾರ ಯಾವುದೆಲ್ಲ ಬೇಕೋ ಅದನ್ನು ನಾವು ಮಾಡಿಸ್ತಾ ಇದ್ದೇವೆ. ಬೆಳಿಗ್ಗೆ ಹಾಸ್ಟೆಲಿಗಿರುವ ವೆಜಿಟೇಬಲ್ಸ್ ಕಟ್ಟಿಂಗ್ ಅದು ಕೂಡ ಮಾಡ್ತೇವೆ. ಮತ್ತು ಮಕ್ಕಳಿಗೆ ಯಾವುದೆಲ್ಲ ಬೇಕು ಕಲಿಸ್ಲಿಕ್ಕೆ ಆಗುವಂಥದ್ದನ್ನು ನಾವು ಕಲಿಸ್ತಾ ಇದ್ದೇವೆ. ಒಂದು ಹೂವು ಮಾಡಲಿಕ್ಕೆ ಮಕ್ಕಳಿಗೆ, ಒಂದು ಮಗುವಿಗೆ 3 ತಿಂಗಳು ತಗೊಳ್ತೇವೆ. ಒಂದು ರಿಂಗ್ ಮಾಡೋದಾಗಲಿ, ಒಂದು ಕಟ್ಟಿಂಗ್ ಪ್ಲೇಯರ್ ಹಿಡಿಯೋದು ಕೂಡ ನಾವು ಕಲಿಸಬೇಕಾಗ್ತದೆ. ಕಟ್ಟಿಂಗ್ ಪ್ಲೇಯರ್, ಕತ್ತರಿ ಹಿಡಿಲಿಕ್ಕೆ ಅದನ್ನು ಕಲಿಸಿ ಮತ್ತು ಮಕ್ಕಳು ಲಾಸ್ಟಿಗೆ ಫೈನಲ್ ಹೂ ತಯಾರಿಕೆಯನ್ನು ಮಾಡ್ತಾರೆ. ಮತ್ತು ಫಿನಾಯಿಲ್ ಕೂಡ ಹಾಗೆ ಮಕ್ಕಳಿಗೆ ಕಲಿಸುವಾಗ ಮೆಥಡ್ ಪ್ರಕಾರ ಕಲಿಸ್ತಾ ಇದ್ದೇವೆ. ಕ್ಯಾಂಡಲ್ ಕೂಡ, ಕ್ಯಾಂಡಲ್ ಮಾಡುವಾಗ ಬೆಂಕಿಯಲ್ಲಿ ಮಾಡುವಾಗ ಅದನ್ನು ಸ್ವಲ್ಪ ಜಾಗೃತೆಯನ್ನು ಫಸ್ಟ್ ನಾವು ಕಲಿಸಬೇಕಾಗ್ತದೆ, ಮುಂಜಾಗ್ರತೆಯನ್ನು. ಮತ್ತು ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಹೋಗ್ತೇವೆ. ನಾವು ಹೇಳಿದರೆ ನಾವು ನಾರ್ಮಲ್ ಮಕ್ಕಳಾಗಿ ನಾವು ಈ ಮಕ್ಕಳನ್ನು ಟ್ರೀಟ್ ಮಾಡ್ತೇವೆ. ಅವರು ಸ್ಪೆಷಲ್ ಮಕ್ಕಳು ಅಂತ ನಮಗೆ ಒಂದು ದಿವಸವೂ ಬರುವುದಿಲ್ಲ ಭಾವನೆ. ಅವರೊಟ್ಟಿಗೆ ಖುಷಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತೇವೆ. ತುಂಬ ಇದೆ ಸರ್ ಬೇಡಿಕೆ. ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಮಂತ್ಲಿ ತುಂಬ ಫ್ಲವರ್ ಹೋಗ್ತದೆ. ಬೇಡಿಕೆ ಇದೆ, ತುಂಬ ಬೇಡಿಕೆ ಇದೆ. ಇಲ್ಲಿ ನನ್ನ ಕ್ಲಾಸಲ್ಲಿರೋ ಮಕ್ಕಳೆಲ್ಲ ಎಬೋ 14 ಇಯರ್ಸ್ ಗರ್ಲ್ಸ್. ಒಂದು ಮಗು ಮಾತ್ರ ಮನೆಗೆ ಹೋಗ್ತದೆ, ಮತ್ತೆ ಎಲ್ಲರೂ ಹಾಸ್ಟೆಲಲ್ಲಿ ಇರೋದು. ಟಿಲ್ 35 ಇಯರ್ಸ್ ವರೆಗೆ ಇದ್ದಾರೆ ಈ ಕ್ಲಾಸಲ್ಲಿ. ಓಮ್ ಸೈನ್ಸ್ ಕ್ಲಾಸ್ ಇದು.
0: ಮೊದಲು ಈ ಮಕ್ಕಳಾಗಿ ಮಕ್ಕಳಿಗೆ ಕಲಿಸುವಂಥ ಕೆಲಸ ಕಷ್ಟ ಅನಿಸುತ್ತೆ ನಿಮಗೆ?
4: ಇಲ್ಲ ಸರ್, ಕಷ್ಟ ಅಂತ ಹೇಳಿದರೆ ಯಾವಾಗಲೂ ಅದು ಕಷ್ಟನೇ. ಮಕ್ಕಳೊಟ್ಟಿಗೆ ಸೇರಿಕೊಂಡು ನಾವು ಕೂಡ ಹ್ಯಾಪಿಯಾಗಿ ಕಲಿಸ್ತಾ ಹೋಗ್ತೇವೆ. ಸಾಮಾನ್ಯರಾಗಿ ಈ ಮಕ್ಕಳನ್ನು ಕೂಡ ಸಮಾನವಾಗಿ ಸಮಾಜ ಗುರುತಿಸಬೇಕು. ಸಾಮಾನ್ಯರಾಗಿ ಇವರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು ಎಲ್ಲರೂ ಸೇರಿಕೊಂಡು.
5: ಈಗ ಸುಮಾರು 10 ಯಕ್ಷಗಾನದ ಪ್ರಸಂಗಗಳು ನಮ್ಮಲ್ಲಿ ನಮ್ಮ ಮಕ್ಕಳು ಪ್ರದರ್ಶನ ಮಾಡಿದ್ದಾರೆ. 10 ಯಕ್ಷಗಾನಗಳು ಶರತ್ ಕದ್ರಿ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಆದರೆ ಮುಖ್ಯವಾಗಿ ನಾನು ಹೇಳೋದು ಅಂತ ಹೇಳಿದರೆ, ದೀಕ್ಷಿತ್ ಮತ್ತು ಸುಚೇತ್ ಪ್ರತಿದಿನ ಅಪರಾಹ್ನ 1:30 ಗಂಟೆಗೆ ಬರ್ತಾರೆ ಇಲ್ಲಿಗೆ ಮಕ್ಕಳಿಗೆ ತರಬೇತಿ ಮಾಡಲಿಕ್ಕೆ. ಪ್ರತಿದಿನ 1:30 ಗಂಟೆಗೆ ಯಾವಾಗ ಆಯಿತು ಅಂತ ಗೊತ್ತಾಗಬೇಕಾದ್ರೆ ಅವರನ್ನು ನೋಡಬೇಕು ನಾವು. ಆ ರೀತಿಯಾಗಿ ನಡೀತಾ ಇದೆ, ಕೊಡ್ತಾರೆ. ಬಟ್ ಮಕ್ಕಳಿಗೆ ಆ ರೀತಿ, ಯಾಕೆಂದರೆ ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಶ್ರೇಷ್ಠ ಕಲೆ, ಗಂಡು ಕಲೆ. ನಮ್ಮ ಶರತ್ ಕುಮಾರ್ ಕದ್ರಿ ಹವ್ಯಾಸಿ ಕಲಾವಿದರು, ಅವರ ಸ್ನೇಹಿತರನ್ನೆಲ್ಲ ಸೇರಿಸಿಕೊಂಡು ಇದನ್ನು ಒಂದು ರೆಕಾರ್ಡ್ ಮಾಡೋದು, ಮಕ್ಕಳಿಗೆ ತರಬೇತಿ ಮಾಡೋದು ಭಾಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೇವೆ. ಡ್ಯಾನ್ಸ್ ಥೆರಪಿ ಇದೆ ನಮ್ಮಲ್ಲಿ, ದೊಡ್ಡ ದರ್ಪಣದ ಮುಂದೆ, ಕನ್ನಡಿಯ ಮುಂದೆ ಟೀಚರ್ಸ್ ಮತ್ತು ಮಕ್ಕಳು ನಿಂತುಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಅದೆಲ್ಲ ನಡೀತದೆ. ಪರಿಣಾಮಕಾರಿಯಾದಂಥ ಒಂದು ತರಬೇತಿಯ ಮುಖಾಂತರವೇ ಮಕ್ಕಳನ್ನು ಆ ಮಟ್ಟಕ್ಕೆ ತರಲಿಕ್ಕೆ. ಈಗ ಅಲ್ಲಿ ಭಾಗವತಿಗೆ ಒಬ್ಬ ಕೂತ್ಕೊಳ್ತಾನೆ ಭರತ್ ಅಂತ ಹೇಳಿಕೊಂಡು, ಅವನು ಭಾಗವತಿಗೆ ಹೇಳುವಾಗ ಅಲ್ಲಿ ಆ ಏನಾದರೂ ರೆಕಾರ್ಡ್ ಮಾಡಿದ್ದು ಅಂತ ಅಲ್ವೇ ಅಲ್ಲ ಅನಿಸ್ತದೆ, ಅವನೇ ಹೇಳುವಾಗೆ ಅನಿಸ್ತಾ ಇದೆ. ಎಷ್ಟೋ ಜನ ಕೇಳಿದ್ದಾರೆ ನಿಮ್ಮ, ಹೌದು ಅಷ್ಟೋ ಜನ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ, ಸೊ ಈ ರೀತಿಯ ಅಭಿನಯದಿಂದಲೇ ಜನರು ಹೇಳ್ತಾ ಇರೋದು ಅವರು ಅಲ್ಲಿಯ ಮಕ್ಕಳಲ್ಲ, ಕೆಲವೆಲ್ಲ ಹೊರಗಿನಿಂದ ತಂದು ಅವರು ಸೇರಿಸಿಕೊಳ್ತಾರೆ ಅಂತ ಹೇಳಿಕೊಂಡು. ಖಂಡಿತ ನಾವು ಆ ಕೆಲಸ ಮಾಡಿಲ್ಲ. ಅದೇ ರೀತಿ ಇದು ಕ್ರಾಫ್ಟ್ ಇದು ಕೂಡ, ಪ್ರತಿಯೊಂದು ವಿಚಾರ ಮಕ್ಕಳಿಗೆ ಕೂಡ ಕ್ರಾಫ್ಟ್ ಇದು. ಅಂದರೆ ಕ್ರಾಫ್ಟ್ ಅಂತ ಹೇಳಿದರೆ ಆ ಕೌಶಲಗಳು ಅದು ಏನು ಅಂತ ಹೇಳಿದರೆ ಅದು ನೋಡಬೇಕಾದ್ರೆ ಅಲ್ಲಿ ಒಬ್ಬರು ಟೀಚರ್ ಇರಬೇಕು. ಹೆಚ್ಚು ಜನ ಟೀಚರ್ಸ್ ಆ ವಿಭಾಗದಲ್ಲಿದ್ದಾರೆ. ಆ ಮಕ್ಕಳಿಗೆ ಆ ರೀತಿ ತರಬೇತಿ ಕೊಡುವ ಮೂಲಕ ಅದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಾರ್ಕೆಟಿಂಗ್ ಸಿಗುತ್ತೆ. ಅದಕ್ಕೆ ಆ ಚಂದ ಇದೆ, ಇದು ಈ ಮಕ್ಕಳು ಮಾಡಿದ ಒಂದು ಕೊಂಡೋಗುವ ಎಂಬ ಭಾವನೆ ಬರಬಾರ್ದು. ಇದು ನಮಗೆ ಉಪಯೋಗಕ್ಕೆ ಬರ್ತದೆ. ಎಷ್ಟೋ ಜನ ಇಲ್ಲಿಗೆ ಬಂದು ಫಿನಾಯ್ಲ್ ತಗೊಂಡೋಗ್ತಾರೆ, ನಿಮ್ಮದು ಫಿನಾಯ್ಲ್ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿಕೊಂಡು. ಎಷ್ಟು ಕಡೆಗಳಲ್ಲಿ ನಮ್ಮ ಪೇಪರ್ ಬ್ಯಾಗ್, ನ್ಯೂಸ್ ಪೇಪರ್ ಬ್ಯಾಗ್ಸ್ಗಳೆಲ್ಲ ಹೋಗ್ತಾ ಇದೆ, ಮತ್ತು ಬ್ರೌನ್ ಶೀಟ್ನಿಂದ ಕವರ್ಗಳು ಎಷ್ಟು ಮೆಡಿಕಲ್ಸಿಗೆಲ್ಲ, ಮತ್ತು ಫ್ಯಾನ್ಸಿ ಸ್ಟೋರಿಗೆಲ್ಲ ನಮ್ಮಿಂದ ಹೋಗ್ತಾ ಇದೆ. ಇದು ಒಂದು ರೀತಿಯ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ. ಯಾರೇ ಹೇಳಿದರು ಮೆಷನ್ ತಂದಿಡಿ ಬೇಗ ಆಗುತ್ತೆ ಅಂತ, ಆದರೆ ಮೆಷನ್ ತಂದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳಿಗೆ ಆ್ಯಕ್ಟಿವಿಟಿ ಸಿಗೋಲ್ಲ. ಅದಕ್ಕಾಗಿ ಇದೇನ್ನೇ ಮುಂದುವರಿಸಿದ್ದೇವೆ. ಪ್ರತಿಯೊಂದು ಕೆಲಸಗಳು ಕೂಡ, ಮತ್ತು ಯೋಗ ತರಬೇತಿ ಇದೆ, ಮತ್ತು ಗೇಮ್ಸ್ ಕೂಡ ತರಬೇತಿ ಕೊಡ್ತಾರೆ. ಎಲ್ಲದರಲ್ಲೂ ಕೂಡ ತರಬೇತಿ, ಎಲ್ಲ ಜ್ಞಾನ ಈಗ ಹೇಳೋದು. ಈ ತರಬೇತಿ ಕೊಡೋದ್ರಿಂದ ಅವರು ಸ್ವಸಮರ್ಥರು ಎನಿಸಿಕೊಂಡಿದ್ದಾರೆ. ಈಗ ಒಬ್ಬಳು ಹುಡುಗಿ ಇಲ್ಲಿದ್ಲು ನಮ್ಮ ಇದರಲ್ಲಿ ಸಾನ್ನಿಧ್ಯದಲ್ಲಿ, ಭಾಳ ಸಮಸ್ಯೆ ಇತ್ತು, ವರ್ತನೆಯ ಸಮಸ್ಯೆ ಭಾಳ ಇತ್ತು. ಈಗ ಇಡೀ ಮನೆಯನ್ನು ಅವಳು ನೋಡಿಕೊಳ್ತಾ ಇದ್ದಾಳೆ, ಇಡೀ ಮನೆಯನ್ನು. ಮನೆಯಲ್ಲಿ ಬೇಕಾದ ಎಲ್ಲ ಕೆಲಸ, ಎಲ್ಲ ಅಡುಗೆ ಮಾಡೋದು, ಎಲ್ಲ ಮಾಡೋದು, ಒರೆಸುವುದು, ಬಟ್ಟೆ ಒಗೆಯೋದು ಎಲ್ಲ ಮಾಡ್ತಾಳೆ. ಖುಷಿ ಅಲ್ವಾ? ಯಾರು ಮಾಡ್ತಾರೆ? ಇನ್ನೊಬ್ಬ ಹುಡುಗ ನಮ್ಮ ಈಗ ಬೆಂಗಳೂರಿನಲ್ಲಿ ಅವನು ಕೆಲಸ ಮಾಡ್ತಿದ್ದಾನೆ ಒಂದು ಕಚೇರಿಯಲ್ಲಿ. ನಮ್ಮ ಇಲ್ಲಿ ವಾಚ್ಮ್ಯಾನ್, ಇಡೀ ನಮ್ಮ ಶಾಲೆಯ ಪ್ರತಿಯೊಂದು ಕೀ ಕೂಡ ಅವನಿಗೆ ಗೊತ್ತಿದೆ. 10 ವರ್ಷ ವಯಸ್ಸಿನಲ್ಲಿ ಬಂದವ, ಇವತ್ತು ಸುಮಾರು 2.5 ಲಕ್ಷ ಫಿಕ್ಸೆಡ್ ಡಿಪಾಸಿಟ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡಿದ್ದಾನೆ. ನಾನು ಕೇಳಿದರೆ ನಾನು ಕೊಡೋದಿಲ್ಲ ಹಣ, ನಾನು ಸ್ವಲ್ಪ ತೆಗೀಬೇಕಾದ್ರಿಂದ ಹೇಳಿದರೆ ಬೇಡ ಅಂತ ಹೇಳ್ತಾನೆ. ಅವನ ತಂಗಿಯ ಮದುವೆಗೆ ಬೇಕಂತೆ. ನೋಡಿ ಎಷ್ಟು ಚಿಂತನೆ ಉಂಟು ಅಂತ ಅವನಲ್ಲಿ. ಅದೇ ರೀತಿ ಬೇರೆ ಮಕ್ಕಳಿಗೆ ಕೂಡ ಇದು ಮಾಡಿಕೊಂಡು ಅವರು ಸ್ವಸಮರ್ಥರು ಎನಿಸಿಕೊಳ್ಬೇಕು. ಸೆಲ್ಫ್ ಅಡ್ವೊಕಸಿ ಅಂತ ಹೇಳ್ತೇವೆ ನಾವು. ಆಗ ಎಣಿಸ್ಕೊಂಡ್ರೆ ಆಗ ಪೇರೆಂಟ್ಸಿಗೆ ಎಷ್ಟು ಖುಷಿ. ಅವನಿಗೂ ಮನೆಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಇನ್ನು ಕೆಲವು ಇಲ್ಲಿ ಹಾಸ್ಟೆಲ್ ಮಕ್ಕಳು ಇಲ್ಲಿ ಬಂದರೆ ಅವರಿಗೆ ಮನೆಗೆ ಹೋಗಲಿಕ್ಕೆ ಬೇಡ. ಒಂದು ತಾಯಿ ನನ್ನ ಹತ್ರ ಅಳುತ್ತಾ ಬಂದೊಮ್ಮೆ ಹೇಳಿದ್ದುಂಟು, ಸರ್ ಅವ ಬರುವುದಿಲ್ಲಂತೆ ಸರ್, ಅವನನ್ನು ಒಂದು ಕಳಿಸಿ ಸರ್ ಅಂತ ಹೇಳಿಕೊಂಡು ಕಾರವಾರದ ಒಬ್ಬ ಹುಡುಗ. ನಾನು ಮತ್ತೆ ಹೋಗಿ ನೋಡಮ್ಮ, ಅವನು ಸ್ವಲ್ಪ ಕೊಂಕಣಿಯಲ್ಲಿ ಮಾತಾಡಿ, ಅವರು ಕೊಂಕಣಿ ಇದ್ದರು, ಅವರಲ್ಲಿ ಮಾತಾಡಿ ನೀನು ಹೋಗು, ನಿನ್ನನ್ನು 2 ದಿವಸ ಕಳೆದ ಮೇಲೆ ತಂದು ಬಿಡ್ತಾರಂತೆ, ನೀನು ದಯಮಾಡಿ ಹೋಗು ಮಗ ಅಂತ ಹೇಳಿಕೊಂಡು ಹೇಳಿದ್ಮೇಲೆ ಅವು ಹೊರಟೋದ. ಸೊ ಈ ರೀತಿ ಅಂದರೆ ಇದೊಂದು ಬಾಂಧವ್ಯ, ಒಂದು ಬೆಸುಗೆ, ಒಂದು ಸ್ಪಂದನೆ. ಆ ರೀತಿಯಾಗಿ ಈ ಮಕ್ಕಳ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡಾಗ ಖಂಡಿತವಾಗಿ ಆ ಮಕ್ಕಳಿಗೆ, ನಾನು ಟೀಚರ್ಸ್ಗೆ ಹೇಳೋದದೇ, ನನ್ನ ಟೀಚರ್ಸಿಗೆ, ನಿಮ್ಮ ಐಶ್ವರ್ಯ, ಆಸ್ತಿ, ನಿಮ್ಮ ಸಂಪತ್ತು, ನಿಮ್ಮ ತಿಂಡಿ ತಿನಸು ಆ ಮಕ್ಕಳಿಗೆ ಯಾವುದು ಬೇಡ, ಒಂದು ಪ್ರೀತಿ ಮಾತ್ರ ಬೇಕು ಆ ಮಕ್ಕಳಿಗೆ. ಅದನ್ನು ಕೊಡಿ ನೀವು. ನೀವು ಶಾಲೆ ಒಳಗೆ ಬರುವಾಗ ನೀವೇನೋ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದರೆ ಗೇಟ್ನ ಹತ್ರ ಇಡಿ. ಒಳಗೆ ಬರುವಾಗ ಲವಲವಿಕೆಯಿಂದ ಬನ್ನಿ, ನಗುತ್ತಾ ಬನ್ನಿ, ಆ ಮಕ್ಕಳೊಟ್ಟಿಗೆ ನಗುತ್ತಾ ಇರಿ. ನಿಮ್ಮ ಚಿಂತೆ ನೆಲಗಳು ಸಂಜೆ ಹೋಗುವಾಗ ನೀವೇನು ಗೇಟ್ನ ಹತ್ರ ಇಟ್ಟಿದ್ದೀರಾ ಅದನ್ನು ಇಟ್ಕೊಂಡು ಹೋಗಿ, ಇನ್ನು ಬೇರೆ ಯಾರು ಕೊಂಡೋಗೋದು ಬೇಡ. ಸೊ ಆ ರೀತಿಯಾಗಿ, ಸೊ ಆ ರೀತಿಯ ಒಂದು ಹುಮ್ಮಸ ಈ ನಾವೀಗ ಮೊನ್ನೆ ಹೋಗಿ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿ ಬಂದೆವು ಮೈಸೂರಲ್ಲಿ. ಇಲ್ಲಿದ್ದೆ ಟೀಚರ್ಸನ್ನು ಕರ್ಕೊಂಡೋಗಿ ಮೈಸೂರು, ನಮ್ಮ ರೋಟ್ರಿ ಮಿಡ್ ಟೌನ್ ಅವರು ನಮ್ಮನ್ನು ಕರೆದರು. ಅವರು ಎಷ್ಟೋ ವರ್ಷದಿಂದ ಕರೀತಿದ್ದಾರೆ. ನಮ್ಮದೇ ಟೀಚರ್ಸ್ ನಾವು ಹೋಗಿ ಸುತ್ತೂರಲ್ಲಿ ಮೈಸೂರಲ್ಲೆಲ್ಲ ಅಲ್ಲಿಯ ಮೈಸೂರಿನ ಮಕ್ಕಳಿಗೂ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿ. ಈಗ ನಾಡ್ದು 21 ಜಾಗತಿಕ ಡೌನ್ ಸಿಂಡ್ರಮ್ ಡೇ. ಆ ಪ್ರತಿ ವರ್ಷದಿಂದ ಈಗ ನಾವು ಕೊರೋನಾದ ಟೈಮಲ್ಲಿ ಬಿಟ್ಟು ಹೋಯಿತು, ಪ್ರತಿ ವರ್ಷ ನಾವು ಬಾಚಿ ಕಾಂಪಿಟೀಷನ್ ಅಂತ ಕಂಡು, ಒಂದು ದೊಡ್ಡ ಬಾಲ್ ಮತ್ತು ಸಣ್ಣ ಪೆಲೀನ ಇದೆಲ್ಲ ಇದೆ ಅದರಲ್ಲಿ. ಭಾಳ ಇಂಟ್ರೆಸ್ಟಿಂಗ್ನ ಗೇಮ್ ಅದು. ಅದು ಈಗಾಗಲೇ ಸುಮಾರು 15 ಶಾಲೆಗಳು ತಮ್ಮ ಸ್ಪರ್ಧಿಗಳ ಹೆಸರು ಕಳಿಸಿದ್ದಾರೆ. ನಾಡ್ದು 21 ತಾರೀಕು ಬುಧವಾರ ಸನ್ಮಾನ್ಯ ವಸಂತ್ ಶೆಟ್ಟಿ ಅವರು ನಮ್ಮ ಹಳೆಕೋಟೆ ಮಾರುತಿ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಇಲ್ಲಿ ಕೆನರಾ ಬ್ಯಾಂಕಿನ ರಿಯಾಜ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ಆತ್ಮೀಯರು, ಇಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳಿದರೆ, ಪ್ರತಿಯೊಂದು ವಿಶೇಷ ಮಗುವಿನಲ್ಲೊಂದು ಆಂತರಿಕ ಪ್ರತಿಭೆ ಇದೆ. ಆ ಆಂತರಿಕ ಪ್ರತಿಭೆಯನ್ನು ಹುಡುಕಬೇಕು ಮತ್ತು ಅದನ್ನು ಪ್ರಚೋದಿಸಬೇಕು. ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೆಲವು ಕಡೆ ನೀಡಿದಾಗ ನಮಗೆ ಹಿಂದಿನಿಂದ ಕೆಲವು ಮಾತುಗಳು ಕೇಳಿಬಂದಿದೆ. ಅದು ಸಾಮಾನ್ಯ ಮಕ್ಕಳು, ಇದರ ವಿಶೇಷ ಮಕ್ಕಳೇ ಅಲ್ಲ ಅಂತ ಹೇಳಿಕೊಂಡು. ನಿಜವಾಗಿ ಹೇಳಬೇಕಾದರೆ ನಾವು ಈ ವಿಶೇಷ ಮಕ್ಕಳಲ್ಲಿ 2 ಗುಂಪುಗಳನ್ನು ಮಾಡ್ತೇವೆ, ಒಂದು ಹೈ ಫಂಕ್ಷನಿಂಗ್ ಮತ್ತೊಂದು ಲೋ ಫಂಕ್ಷನಿಂಗ್ ಅಂತ ಹೇಳಿಕೊಂಡು. ಇಲ್ಲಿ ನಮ್ಮ ಮಕ್ಕಳ ಬಗ್ಗೆ ಹೇಳಿದ್ದಾದರೆ ಹೆಚ್ಚಿನವರು ಲೋ ಫಂಕ್ಷನಿಂಗ್ ಅಂದರೆ ಮಾಡ್ರೇಟ್ ಮತ್ತು ಸಿವಿಯರ್ಲಿ ರಿಟಾರ್ಡೆಡ್, ಪ್ರೊಫೌಂಡ್ಲಿ ರಿಟೈರ್ಡೆಡ್ ಇಲ್ಲ, ನಮ್ಮಲ್ಲಿ ಸಿವಿಯರ್ಲಿ ರಿಟೈರ್ಡೆಡ್ ಇದ್ದಾರೆ. ಆದರೆ ಆ ಮಕ್ಕಳನ್ನು ತರಬೇತಿಗೊಳಿಸಿ, ಅದು ಬೇರೆ ಬೇರೆ ಸಮಸ್ಯೆ ಇರ್ಬೋದು ಅವರಲ್ಲಿ, ವರ್ತನೆಗಳ ಸಮಸ್ಯೆ ಇರ್ಬೋದು, ಕಲಿಕೆಯ ಸಮಸ್ಯೆ ಇರ್ಬೋದು, ದೈಹಿಕ ಮಾನಸಿಕವಾದ ಸಮಸ್ಯೆಗಳಿರ್ಬೋದು, ಅದೆಲ್ಲವನ್ನು ದೂರ ಮಾಡಿ ಅವರನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಸಾನ್ನಿಧ್ಯ ಸಂಸ್ಥೆ ಕಳೆದ 20 ವರ್ಷಗಳಿಂದ ಮಾಡುತ್ತಾ ಬಂದಿದೆ. 20 ಹೆಜ್ಜೆಗಳು ಅಂತ ಹೇಳಿದರೆ ಅದು ಸಾಮಾನ್ಯ ಹೆಜ್ಜೆ ಅಲ್ಲ. ಒಮ್ಮೆ ಸಿಂಹಾವಲೋಕನ ಮಾಡಿದರೆ ನಮಗೆ ಆಗ ಗೊತ್ತಾಗ್ತದೆ ಎಷ್ಟು ಕಲ್ಲು ಮುಳ್ಳಿನ ದಾರಿಯಲ್ಲಿ ನಾವು ನಡೆದುಕೊಂಡು ಬಂದಿದ್ದೇವೆ. ಇದು ಬರೇ ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮ ಶಿಕ್ಷಕ ವರ್ಗವನ್ನು ಕೂಡ, ರಾಜ್ಯ ಮಟ್ಟದಲ್ಲಿ ಶಿಕ್ಷಕ ವರ್ಗಕ್ಕೆ ಒಂದು ಸರಿಯಾದ ಮಾನ್ಯತೆ ಸಿಗಬೇಕು, ಗೌರವ ಸಿಗಬೇಕು, ಸರ್ಕಾರ ಇದಕ್ಕೆ ಸ್ಪಂದಿಸಬೇಕೆಂಬ ದೃಷ್ಟಿಯಲ್ಲಿ ನಾವೊಂದು ಸಂಘಟನೆಯ ಮೂಲಕ ಕೂಡ ಕೆಲಸ ಮಾಡಿದ್ದೀವಿ. ಅದೆಷ್ಟು ಹೆತ್ತವರು ತಮ್ಮ ಮಕ್ಕಳನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾರೆ, ನನ್ನ ಮಗನಿಗೆ ಒಂದು ಅವಕಾಶ ಕೊಡಿ, ನನ್ನ ಮಗುವಿಗೆ ಒಂದು ಅವಕಾಶ ಕೊಡಿ. ಇಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ, ಯಾವುದೇ ಒಂದು ಹೆತ್ತವರು ಏನೋ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಒಂದು ಮಗುವಿನ ಜನನ ಆಗುವ ಸಂದರ್ಭದಲ್ಲಿ ಏನೆಲ್ಲ ಕನಸುಗಳಿರ್ತದೆ, ಅವನನ್ನು ಅವಳನ್ನು ಯಾವ ಮಟ್ಟಕ್ಕೆ ಎಲ್ಲಿಗೆ ತರಬೇಕು ಅಂತ ಹೇಳಿಕೊಂಡು. ಆದರೆ ವೈದ್ಯರು ಹುಟ್ಟಿದ ಮಗುವಿನ ಬಗ್ಗೆ ಈ ಮಗುವಿನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಬ್ರಹ್ಮಾಂಡವೇ ಬಿದ್ದಂತಾಗ್ತದೆ. ಭಾಳ ಕಷ್ಟ ಸ್ವೀಕಾರ ಮಾಡೋದು. ಅಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ನನಗೆ ಯಾಕೆ ಅಂತ ಹೇಳಿಕೊಂಡು. ಈ ನನಗೆ ಯಾಕೆ ಎಂಬ ಪ್ರಶ್ನೆಯಿಂದ ಪ್ರತಿ ಹೆತ್ತವರು ನನ್ನ ಮಗುವಿಗೆ ನಾನು ಏನು ಮಾಡಬಹುದು ಅಂತ ಆಲೋಚನೆ ಮಾಡಿದರೆ ಆ ಮಕ್ಕಳನ್ನು ಶೀಘ್ರವಾಗಿ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯತೆ ಆಗ್ತದೆ. ಹೆಚ್ಚಿನ ಎತ್ತವರು ಅದೇ ಒಂದು ವಲಯದಲ್ಲಿ, ವರ್ತುಲದಲ್ಲಿರ್ತಾರೆ, ನನಗೆ ಯಾಕೆ, ನನಗೆ ಯಾಕೆ ಅಂತ ಹೇಳಿಕೊಂಡು. ಇಲ್ಲಿ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಅರ್ಲಿ ಐಡೆಂಟಿಫಿಕೇಷನ್, ಅರ್ಲಿ ಇಂಟರ್ವೆನ್ಷನ್, ಇದನ್ನು ಪ್ರಾರಂಭ ಮಾಡಲೇಬೇಕು. ಈ ಹೆಚ್ಚಿನ ಮಕ್ಕಳಿಗೆ ನಾವು ಇವರಿಗೆ ನಾವು ಕೊಡ್ತಕ್ಕಂಥ ತರಬೇತಿ, ಇವತ್ತು ನಾವು ನಮ್ಮ ಮಕ್ಕಳು ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗು ಊಟ ಮಾಡೋದಿಲ್ಲ, ನನ್ನ ಮಗು ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಟಾಯ್ಲೆಟ್ನ ಅವನಿಗೆ ಶೌಚಾಲಯದ ವಿಚಾರಗಳೆಲ್ಲ ಗೊತ್ತಿಲ್ಲ. ಇದು ತರಬೇತಿ. ಶೌಚಾಲಯಕ್ಕೆ ಹೋಗದ ಮಗುವನ್ನು ಅದು ಟೈಮ್ ಮಾಡಿಕೊಂಡು ಪ್ರತಿ ಸಲ ಕೊಂಡೋಗುತ್ತಾ ಇದ್ದರೆ ಅವನು ಅಲ್ಲಿ ಒದ್ದೆ ಮಾಡಿಕೊಳ್ಳುವಂಥ, ಅವನು ಅಥವಾ ಅವಳು ಒದ್ದೆ ಮಾಡಿಕೊಳ್ಳುವಂಥ ಪ್ರಮೇಯ ಬರುವುದಿಲ್ಲ. ಮತ್ತು ಅದೇ ರೀತಿ ಡ್ರೆಸ್ ತೆಗೆಯುವಂಥದ್ದು, ಊಟ ಮಾಡುವಂಥದ್ದು, ಶರ್ಟಿನ ಅಂದರೆ ವಸ್ತ್ರದ ಬಟನ್ ಗುಂಡಿಗಳನ್ನು ಹಾಕ್ಕೊಂಡು ವಸ್ತ್ರ ಹಾಕ್ಕೊಳ್ಳುವಂಥದ್ದು, ಈ ಎಲ್ಲ ಕೆಲಸಗಳನ್ನು ನಾನು ಒಂದು ಹೇಳ್ತೇನೆ. ಈ ನಮ್ಮ ಹೆತ್ತವರು ಪೋಷಕರು ಏನು ಮಾಡಬೇಕು ಅಂತ ಹೇಳಿದರೆ, ಆ ಮಗುವಿನ ಹಿಂದೆ ನಿಂತುಕೊಂಡು ಅದನ್ನು ಕಲಿಸಬೇಕು. ಮುಂದಿನಿಂದಲೇ ಬಾಯಿಗೆ ತುತ್ತು ತಂದು ಇಡುವುದಲ್ಲ, ಹಿಂದೆ ನಿಂತು ಅವನ ಕೈಯಿಂದಲೇ ತುತ್ತನ್ನು ಬಾಯಿಗೆ ಕೊಂಡೋಗ್ಲಿಕ್ಕೆ ಮಾಡಬೇಕು. ಶೌಚಾಲಯಕ್ಕೆ ಹೋದರೆ ಅವನ ಕೈಯನ್ನೇ ಉಪಯೋಗಿಸ್ಕೊಂಡು ಅದನ್ನು ಸ್ವಚ್ಛ ಮಾಡಲಿಕ್ಕೆ ಮಾಡಬೇಕು. ಅವನ ಕೈಯಿಂದಲೇ ಬಟ್ಟೆಯನ್ನು ಧರಿಸಲಿಕ್ಕೆ ಮಾಡಬೇಕು. ಅವನ ಕೈಯಿಂದಲೇ ಬ್ರಷ್ ಹಿಡಿದು ಬ್ರಷ್ ಮಾಡಲಿಕ್ಕೆ ಕಲಿಸಬೇಕು. ಇದೆಲ್ಲ ಅವನಿಗೆ ಅಥವಾ ಅವಳಿಗೆ, ಸಾರಿ ನಾನು ಅವನಿಗೆ ಅಂತಲೇ ಹೇಳ್ತಾ ಇದ್ದೇನೆ, ಅವಳಿಗೆ ಇದನ್ನು. ಸೊ ಅದಕ್ಕಾಗಿ ಈ ರೀತಿಯ ಒಂದು ತರಬೇತಿ ಕೊಟ್ಟರೆ ಖಂಡಿತವಾಗಿ ಪ್ರತಿಯೊಂದು ಮಗು ಕೂಡ ಮುಖ್ಯವಾಹಿನಿಗೆ ಬರ್ತದೆ. ಇವತ್ತು ಎಷ್ಟು ಅವಳಿ ಜವಳಿ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ, ಅದೆಷ್ಟು ಮಕ್ಕಳು ತಮ್ಮ ಸ್ವಂತ ಅಕ್ಕನ, ನಮ್ಮ ಕೆಲವು ಒಂದು ನಮ್ಮ ನಾರ್ತ್ ಕರ್ನಾಟಕ ಆಗಲಿ ಅಥವಾ ಮೈಸೂರು ಮಂಡ್ಯ ತುಮಕೂರುಗಳಲ್ಲೆಲ್ಲ ಆಗಲಿ ಏನೋ ಒಂದು ವಿಚಾರ ಇದೆ ಅಂತ ಹೇಳಿದರೆ ಅಕ್ಕನ ಮಗಳನ್ನೇ ಮದುವೆ ಆಗೋದು, ರಕ್ತ ಸಂಬಂಧದ ವಿವಾಹ, ಇದನ್ನು ಆದಷ್ಟು ನಾವು ದೂರ ಮಾಡಬೇಕು. ನಾನು ನಮ್ಮಲ್ಲೇ ಒಬ್ಬ ಪಿ ಟಿ ಶಿಕ್ಷಕ ಇದ್ದ ಬಳ್ಳಾರಿಯವ, ಸರ್ ನನಗೆ ಮದುವೆ, ನಾನಿನ್ನು ಹೋಗ್ತೇನೆ ಕೆಲಸ ಬಿಡ್ತೇನೆ ಅಂತ ಹೇಳಿದ. ಹೌದಪ್ಪ, ಎಲ್ಲಿಯ ಹುಡುಗಿ ಎಲ್ಲಿಯಪ್ಪ? ಅದು ನನ್ನ ಅಕ್ಕನ ಮಗಳೇ ಸರ್ ಅಂತ ಹೇಳಿದ. ಏ, ಅದು ಮಾಡಬಾರ್ದಪ್ಪ, ಮಾಡಬಾರ್ದದ್ದು, ರಕ್ತ ಸಂಬಂಧದ ವಿಚಾರ ಬರ್ತದೆ ಅಂತ ಹೇಳಿದಾಗ, ಇಲ್ಲ ಸರ್, ನಾನು ಅವಳ ಮಗಳನ್ನು ಮದುವೆ ಆಗದಿದ್ದರೆ ನನ್ನ ತಾಯಿ ನನ್ನನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಬಿಡೋದಿಲ್ಲಂತೆ, ನಾನು ಮನೆ ಬಿಟ್ಟು ಹೋಗಬೇಕಂತ ಹೇಳಿದ್ದಾರೆ ಅಂತ ಹೇಳಿಕೊಂಡು. ನೋಡಿ ಎಂಥ ದುರಂತ ಇದು. ನಮ್ಮ ವಿಜ್ಞಾನ ಎಲ್ಲಿವರೆಗೆ ಮುಟ್ತದೆ? ನಾವು ವೈಜ್ಞಾನಿಕವಾಗಿ ಕೆಲವೊಂದು ವಿಚಾರಗಳನ್ನು ಹೇಳಿದರೂ ಕೂಡ ಜನರು ಕೆಲವೊಮ್ಮೆ ನಂಬಲಿಕ್ಕೆ ತಯಾರಿರುವುದಿಲ್ಲ, ಆ ಮಟ್ಟಕ್ಕಿದ್ದಾರೆ. ಇನ್ನು ಅಪಸ್ಮಾರ, ಈಗ 3 ದಿವಸದಲ್ಲಿ ತರಬೇತಿ ನಡೆಯಿತು VRW MRW ಗಳಿಗೆ. ನಾನು ಸಣ್ಣ ಪ್ರಶ್ನೆ ಕೇಳಿದೆ, ಅಪಸ್ಮಾರ ಬಂದವರಿಗೆ ಪ್ರಥಮ ಚಿಕಿತ್ಸೆ ಏನು ಕೊಡಬೇಕು ಅಂತ ಹೇಳಿಕೊಂಡು. ನಾವು ವೈದ್ಯರಲ್ಲ, ಆ ಮಟ್ಟದ ಚಿಕಿತ್ಸೆ ನಮ್ಮಿಂದ ಆಗೋದಿಲ್ಲ, ಆದರೆ ಪ್ರಥಮ ಚಿಕಿತ್ಸೆ ಅಂತ ಇದೆ. ಆ ಕಾನ್ಸೆಪ್ಟ್ ನಮ್ಮ ಜನರಿಗೆ ಇಲ್ಲ. ಅದನ್ನು ಸಾಂಕ್ರಾಮಿಕ ಅಂತ ಕೆಲವರು ಎಣಿಸ್ತಾರೆ, ಆ ಜೊಲ್ಲು ಸುರಿಯುವುದು. ಅದು ಸಾಂಕ್ರಾಮಿಕ ಅಲ್ಲ, ಇಟ್ ಇಸ್ ನಾಟ್ ಎ ಕಂಟೀಜಿಯಸ್. ಆ ಜೊಲ್ಲು ಅದು ಅದನ್ನು ಒರೆಸ್ಕೊಳ್ಬೇಕು. ತುಟಿಗಳನ್ನು ನಾಲಗೆ ಮತ್ತು ಹಲ್ಲಿನ ಎಡೆಯಲ್ಲಿ ನಾಲಗೆ ಸಿಕ್ಕಿಕೊಂಡು ಕಚ್ಚದಂತೆ ಏನಾದರೂ ಒಂದು ಬಟ್ಟೆಗೆ, ಯಾವುದಾದ್ರೂ ಒಂದು ಕಡ್ಡಿಗೆ ಬಟ್ಟೆಯನ್ನು ಸುತ್ತಿ ಅಲ್ಲಿ ಇಟ್ಕೊಳ್ಬೇಕು. ಒಂದು ಬದಿ ಎಡಬದಿ ಅಥವಾ ಬಲಬದಿ ಮಾಡಿ ಅವನನ್ನು ಮಲಗಿಸ್ಬೇಕು, ಅವಳನ್ನು ಮಲಗಿಸ್ಬೇಕು. ಆ ಜೊಲ್ಲು ಸುರಿದೋಗ್ಬೇಕು. ಕುಡಿಲಿಕ್ಕೆ ನೀರೆಲ್ಲ ಆ ಸಂದರ್ಭದಲ್ಲಿ ಕೊಡಬಾರ್ದು. ಮತ್ತು ಆ ಕ್ರಿಯೆ ಏನು ನಡೀತಾ ಇದೆ ಅದು ನಡೀಲಿಕ್ಕೆ ಬಿಡಬೇಕು. ಮತ್ತು ಅವನ ಸುತ್ತ ಅವಳ ಸುತ್ತ ಅವಳಿಗೆ ಗಾಳಿಯ ಚೆನ್ನಾಗಿ ಬರಬೇಕು. ಗಾಳಿಯ ವ್ಯವಸ್ಥೆ ಬರೇ ಒಂದು ಒದ್ದೆ ಕೈಯಿಂದ ಅವನ ಮುಖವನ್ನು ಒರೆಸಿಕೊಳ್ಬಹುದು. ಮತ್ತು ಎದ್ದ ಮೇಲೆ ಬೇಕಾದರೆ ಚಹನೋ ಕಾಫಿಯೋ ಕೊಟ್ಟು ಬಿಡಿ, ಸ್ವಲ್ಪ ಬಿಸಿಯಾದದ್ದು, ಬಟ್ ಅಲ್ಲಿವರೆಗೆ ಕೊಡಿ. ಮತ್ತು ಕೆಲವರ ಮನಸ್ಸಲ್ಲಿ ಏನಿದೆ ಅಂದರೆ ಕಬ್ಬಿಣ ಕೊಡಿ, ಖಂಡಿತವಾಗಿ ಕೊಡಬೇಡಿ. ಅದು ಕಬ್ಬಿಣ ಎಲ್ಲ ಕೊಡುವಂಥದ್ದಲ್ಲ, ಕೊಡಬಾರ್ದು ಅದೆಲ್ಲ. ಅದನ್ನು ಹಿಡ್ಕೊಂಡು ಅವನ ಕೈಗಳೆಲ್ಲ ಅಲುಗಾಡುವಾಗ ತಲೆಗೆ ಇನ್ನೆಲ್ಲಿ ಗೊತ್ತಾಗಿದ್ರೆ ದಯಮಾಡಿ ಆ ಕೀ ಕೊಡಿ, ಕೀ ಚೈನ್ ಕೊಡಿ, ಕಬ್ಬಿಣ ಕೊಡಿ. ಇದು ಕಬ್ಬಿಣ ಕೀ ಹಿಡಿಸುಡಿ ಮೆಟ್ಟು ಚಪ್ಪಲು ಯಾವುದು ಕೊಡಬೇಕಾಗಿಲ್ಲ. ಅವನ ಬಟ್ಟೆ ಎಲ್ಲ ಅವನದು ಅಥವಾ ಅವಳದು ಬಟ್ಟೆ ಎಲ್ಲ ಟೈಟ್ ಆಗಿದ್ದರೆ ಅದನ್ನು ಸ್ವಲ್ಪ ಲೂಸನ್ ಮಾಡಬೇಕು. ಮತ್ತು ಆ ಕ್ರಿಯೆ ನಡೀಲಿಕ್ಕೆ ಆ ಬಿಡಬೇಕು, ಗೊತ್ತಾಯ್ತಲ್ಲ. ಮತ್ತು ವೈದ್ಯರ ಬಳಿಗೆ ಕೊಂಡೋಗ್ಬೇಕು. ಇನ್ನೂ ಒಂದು ವಿಚಾರ ಏನಂತೇಳಿದ್ರೆ ಹೇಳ್ತಾರೆ, ಈ ಆಲೂಗಡ್ಡೆ ನೀರುಳ್ಳಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಮೂಗಿನ ಹತ್ರ ಇದ್ದರೆ ಅದು ಬ್ರೀದ್ ಮಾಡಲಿಕ್ಕೆಲ್ಲ ಸ್ವಲ್ಪ ಸುಲಭ ಆಗ್ತದೆ ಅಂತ ಹೇಳಿಕೊಂಡು ಅದು. ಮತ್ತು ಅದಕ್ಕೆ ಬೇಕಾದ ಒಂದು ಟ್ರೀಟ್ಮೆಂಟ್ ಅಗತ್ಯವಾಗಿ ವೈದ್ಯರ ತಕೊಂಡು ಅದು ಕೋರ್ಸ್ ಕಂಪ್ಲೀಟಾಗಿ ಆ ಕೋರ್ಸನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ಮೆಡಿಸಿನ್ ಎಲ್ಲಿ ನಿಲ್ಲಿಸಬಾರ್ದು. ಮತ್ತು ಇಂಥ ಜನರೆಲ್ಲ ನೀರಿನ ಹತ್ರ ಬೆಂಕಿ ಹತ್ರ ಎಲ್ಲ ಹೋಗುವಾಗ ಸ್ವಲ್ಪ ಜಾಗ್ರತೆ, ಇದೆಲ್ಲ ಕಾನ್ಸೆಪ್ಟ್ ಇರಬೇಕಾಗತ್ತೆ ನಮಗೆ. ನಮ್ಮಲ್ಲಿ ಹೆಚ್ಚಿನ

0: ನಾವು ನಿರಂತರವಾಗಿ ಕಾರ್ಯಕ್ರಮದಲ್ಲಿ ನಾವು ತೊಡಗಿಕೊಂಡಿದ್ದೇವೆ, ನಮ್ಮ ಮಕ್ಕಳನ್ನ ತೊಡಗಿಸಿಕೊಂಡಿದ್ದೇವೆ, ಎಲ್ಲ ಶಿಕ್ಷಕ ವರ್ಗದವರು ಕೂಡ. ಅದೊಂದು ನಮ್ಮದು ಭಾಗ್ಯ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ.
1: ಹೌದು ಕೇಳುಗ್ರೆ, ಈ ಸಾನ್ನಿಧ್ಯ ಶಾಲೆ ಅದೆಷ್ಟೋ ಮಾನವೀಯ ಶಿಕ್ಷಣ ನೀಡ್ತಾ ಇದೆ. ಇಂತಹ ಒಂದು ಅಭಿನಂದನೀಯ ಕಾರ್ಯ ಮಾಡ್ತಾ ಇರುವುದು ಅದು ಶ್ಲಾಘನೀಯ. ಒಂದು ರೀತಿಯಲ್ಲಿ ವಿಶೇಷ ಮಕ್ಕಳಿಗೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ತರಬೇತಿ ನೀಡುತ್ತಿರುವ ಈ ಒಂದು ಶಾಲೆ ತುಂಬಾನೇ ವೈಶಿಷ್ಟ್ಯತೆಯನ್ನು ಮೆರೆದಿದೆ. ಆ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವತ್ತ ಎಲ್ಲ ರೀತಿಯ ಅವರ ಪ್ರಯತ್ನಗಳು ಅದು ಸಫಲವಾಗಲಿ ಅನ್ನುವಂತಹ ಒಂದು ಹಾರೈಕೆಯೊಂದಿಗೆ ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಇದು ಇಂದಿನ ಮಕ್ಕಳ ಸಾನ್ನಿಧ್ಯ. ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳ ವಸತಿಯುತ ಶಾಲೆ ಶಕ್ತಿನಗರದಿಂದ ಮೂಡಿ ಬಂದಿರುವಂತಹ ಕಾರ್ಯಕ್ರಮ. ಮುಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ಬರೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಾರ ನೀವು ಕೇಳಿರುವಂಥ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಏನು ಹೇಳಬೇಕಾ ಅಂತ ಅನಿಸ್ತದೆ, ಹಾಗೆ ಈ ಕಾರ್ಯಕ್ರಮದಲ್ಲಿ ಏನು ನಿಮಗೆ ಖುಷಿಯಾಯಿತು ಅಥವಾ ಏನಾದರೂ ಈ ವಿಚಾರವನ್ನು ಹಂಚಿಕೊಳ್ಳಿದ್ರೆ ನೀವು ಕರೆ ಮಾಡಬೇಕು. ಕರೆ ಮಾಡುವಂಥ ಸಂಖ್ಯೆ 6364240499. ಮೊತ್ತ ಮೊದಲಾಗಿ ಕೇಳುಗರೆ, ನಿಮಗೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಹಬ್ಬದ ಶುಭಾಶಯಗಳು. ಹಾಗೆ ನೀವೆಲ್ಲ ಹಬ್ಬದ ವಾತಾವರಣದಲ್ಲಿದ್ದೀರ, ಹಾಗೆ ಈ ನಡುವೆ ನಿಮ್ಮ ಜೊತೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ, ಆರ್ ಜಿ ಎಡ್ವರ್ಡ್. ಹಾಗೆ ನಿಮ್ಮ ಏನಾದರೂ ಅನಿಸಿಕೆ ಇದ್ದರೆ ಈ ಕಾರ್ಯಕ್ರಮಗಳ ಬಗ್ಗೆ, ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೇಳಿದರೂ ಕೂಡ ಅದು ನನಗೆ ತುಂಬ ಖುಷಿಯಾಯಿತು, ಇದರಿಂದ ನನಗೆ ತುಂಬ ಪ್ರಯೋಜನ ಆಯಿತು ಅನ್ನೋದು ಇದ್ದರೆ ಖಂಡಿತ ಅದರ ಬಗ್ಗೆ ಒಂದಷ್ಟು ಒಂದು ನಿಮಿಷ ಮಾತಾಡಿದರೆ ಸಾಕು. ಏಕೆಂದರೆ ಆ ಕಾರ್ಯಕ್ರಮ ನಿಮಗೆ ಪರಿಣಾಮಕಾರಿಯಾಗಿದೆ ಅಂತ ನಮಗೆ ಕೂಡ ತಿಳಿದರೆ ಇನ್ನಷ್ಟು ಪರಿಣಾಮಕಾರಿಯಾಗುವಂಥ, ಅಂದರೆ ನಿಮಗೆ ಪ್ರಯೋಜನಕಾರಿಯಾಗುವಂಥ ಕಾರ್ಯಕ್ರಮಗಳನ್ನು ಬಿತ್ತರಿಸಲು ನಮಗೆ ಅನುಕೂಲ ಆಗುತ್ತೆ. ಅದರಿಂದ ನಿಮ್ಮ ಅನಿಸಿಕೆ ಕೂಡ ನಮಗೆ ಅಮೂಲ್ಯವಾದದ್ದು ಅಂತ ಹೇಳ್ತಾ ಕರೆ ಮಾಡಿ. ಕರೆ ಮಾಡುವಂಥ ಸಂಖ್ಯೆ 6364240499 ಸಂಖ್ಯೆಗೆ. ಹಾಗೆ ಕಳೆದ ವಾರ ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗಿತ್ತು ಅದರ ಬಗ್ಗೆ ಒಂದು ಪಕ್ಷಿ ನೋಟ ಹೇಳುವುದಾದರೆ, ಏನೆಲ್ಲ ಕಾರ್ಯಕ್ರಮ ಪ್ರಸಾರ ಆಗಿದೆ. ಬೆಳಿಗ್ಗೆ 6 ಗಂಟೆಗೆ ಪ್ರಸಾರ ಆಗುವ ಕಾರ್ಯಕ್ರಮ ಭಕ್ತಿಯನ್ನು ಮೂಡಿಸುವಂಥ ಭಕ್ತಿ ಸಾರಂಗ. 7 ಗಂಟೆಗೆ ಮಾರ್ನಿಂಗ್ ಮಂತ್ರ, ಅಂದರೆ ನಮ್ಮ ಜ್ಞಾನವನ್ನು ಬೆಳಗಿಸುವಂಥ ಮಂತ್ರ. 8 ಗಂಟೆಗೆ ಸಪ್ತಸ್ವರ ಸಿತಾರ್ ಮತ್ತು ತಬ್ಲಾ ವಾದನ. ಇದು ಆದಿತ್ಯವಾರದ ಕಾರ್ಯಕ್ರಮ ಬಗ್ಗೆ ಹೇಳ್ತಾ ಇದ್ದೀನಿ, ಕಳೆದ ಆದಿತ್ಯವಾರದ ಬಗ್ಗೆ. ಹಾಗೆ 8:30ಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಫಾದರ್ ಮೆಲ್ವಿನ್ ನೊರೋನ್ ಅವರ ಆಯ್ತರಸು ಸಂದೇಶ, ಆದಿತ್ಯವಾರದ ಸಂದೇಶ ಪ್ರಸಾರ ಆಗಿತ್ತು. 9 ಗಂಟೆಗೆ ಕನ್ನಡ ಕಾರ್ಯಕ್ರಮ, ಡಾಕ್ಟರ್ ವಾಮನಂದ ಅವರವರ ಬಗ್ಗೆ ನುಡಿ ನಮನ ಕಾರ್ಯಕ್ರಮ ಪ್ರಸಾರ ಆಗಿತ್ತು. 11 ಗಂಟೆಗೆ ಪ್ರಸಾರ ಆದ ಕಾರ್ಯಕ್ರಮ ಯಕ್ಷಗಾನ ಶನೀಶ್ವರ ಮಹಾತ್ಮೆ ಭಾಗ 7 ಪ್ರಸಾರ ಆಗಿತ್ತು. ತುಳು ಕಾರ್ಯಕ್ರಮದಲ್ಲಿ ಬಲೆ ತಿಲ್ಪಾಲೆ ಕುಡ್ಲ ಕುಸಲ್ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಮಕ್ಕಳೆಡೆಗೆ ಸಾರಂಗ 12:00 ಬಾಹುಬಲಿ ಚಕೋರಿ ಡೈಮಂಡ್ ಕಪ್ಪೆ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಆದಿತ್ಯವಾರ 1 ಗಂಟೆಗೆ ಪ್ರಸಾರ ಆದ ಕಾರ್ಯಕ್ರಮ ಹರಿಕಥೆ ಶ್ರೀಕೃಷ್ಣ ಅವತಾರ, ಈ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಕೊಂಕಣಿ ಕಾರ್ಯಕ್ರಮ ಅಂತು ಕುರಿಸು ಮತ್ತು ಹಾಡುಗಳು, ಇವೆಲ್ಲ ಕಾರ್ಯಕ್ರಮಗಳು ಆದಿತ್ಯವಾರದ ಒಂದಷ್ಟು ಕಾರ್ಯಕ್ರಮಗಳು ಅಂತ ಹೇಳಬಹುದು. ಹಾಗೆ ಮಕ್ಕಳೆಡೆಗೆ ಸಾರಂಗ ಕಾರ್ಯಕ್ರಮದಲ್ಲಿ ಬುದ್ಧಿವಂತ ಕೋಣ, ನಮ್ಮ ಸಂವಿಧಾನ ಕಾರ್ಯಕ್ರಮ 7:00 ಪ್ರಸಾರ ಆಗಿತ್ತು. ಹಾಗೆಯೇ ಸೋಮವಾರದ ಕಾರ್ಯಕ್ರಮಗಳು ಏನೇನು ಅಂದರೆ, ಆರೋಗ್ಯ ಸಾರಂಗನಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಗೊರಕೆ ಬಗ್ಗೆ, ಸಾಮಾನ್ಯವಾಗಿ ನಮಗೆ ಕಾಡುವಂಥದ್ದು ಗೊರಕೆ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಕೊಂಕಣಿ ಕಾರ್ಯಕ್ರಮದಲ್ಲಿ ಓವಿಯೋ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಬ್ಯಾರಿ ಕಾರ್ಯಕ್ರಮದಲ್ಲಿ ಬ್ಯಾರಿ ಹಾಡುಗಳು ಪ್ರಸಾರ ಆದರೆ, ಕನ್ನಡ ಕಾರ್ಯಕ್ರಮದಲ್ಲಿ ರತ್ನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ನರೇಂದ್ರ ರೈ ದೇರ್ಲ ಅವರ ಮಾತುಗಳು ಪ್ರಸಾರ ಆಗಿತ್ತು. ಹಾಗೆ ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಯಾಕೋ ಕರೆ ಕಡಿತಗೊಂಡಿದೆ, ಕರೆ ಮಾಡಿ ಮಾತನಾಡಿ. ಹಾಗೆ ಸೋಮವಾರದ ಕಾರ್ಯಕ್ರಮಗಳು, ತುಳು ಕಾರ್ಯಕ್ರಮ, ಬೆನ್ನೀರ ಪಾತ್ರಕಥೆ ಕಾರ್ಯಕ್ರಮದಲ್ಲಿ ಗುಡ್ಡಪ್ಪ ಸುವರ್ಣ ಯಕ್ಷಗಾನ ಕಲಾವಿದರು, ಅವರ ಬಗ್ಗೆ ಅವರ ಜೊತೆ ನಡೆಸಿದಂಥ ಸಂದರ್ಶನ ಪ್ರಸಾರ ಆಗಿತ್ತು. ಹಾಗೆ ಮಂಗಳವಾರದ ಕಾರ್ಯಕ್ರಮಗಳು, 8:15 ಆರೋಗ್ಯ ಸಾರಂಗನಲ್ಲಿ ಡಾಕ್ಟರ್ ಸ್ವಾತಿಯವರು ಫುಡ್ ಅಲರ್ಜಿ ಬಗ್ಗೆ ಮಾತಾಡಿದರು. ಹಾಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಭವ್ಯೋ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
1: ಅಶೋಕ್, ಮಂಗಳೂರಿಂದ.
0: ಅಶೋಕ್, ಅಶೋಕಣ್ಣ ಹೇಳಿ. ಕೃಷ್ಣ,
1: ಶುಭಾಶಯ ಎಲ್ಲರಿಗೂ.
0: ಹಾಂ, ನೀವೇ ಹೇಳಿಬಿಟ್ರಿ, ನಿಮಗೂ ಶುಭಾಶಯ ಹೇಳಿ. ಹೇಗಿದೆ ತಯಾರಿ, ಮನೆಯಲ್ಲಿ ಇದ್ದೀರಾ?
1: ತಯಾರಿ ನಾವು ಇವತ್ತು ಏನು ಮಾಡಲಿಲ್ಲ.
0: ಹ್ಞೂ, ಎಲ್ಲಿ ಹೋಗಬೇಕಂತ ಇದ್ದೀರಾ?
1: ಹೋಗ್ಲಿಕ್ಕೆ
0: ಇದೆ ದೇವಸ್ಥಾನಕ್ಕೆಲ್ಲ. ಮತ್ತು
1: ಮಾಡಿ ಸುಮ್ಮನೆ
0: ಸರಿ ಸರಿ, ಯಾವ ಕಾರ್ಯಕ್ರಮ ಇಷ್ಟ ಆಗಿದೆ ನಿಮಗೆ?
1: ನಂಗೆ ನಾವು ರೇಡಿಯೋಗಳು ಸ್ವಲ್ಪ ಕಮ್ಮಿ,
0: ಕಡಿಮೆ ಅಂದ್ರೆ ಕೆಲಸದ ಒತ್ತಡ ಇರುತ್ತಲ್ವಾ? ಹೌದಾ? ರೇಡಿಯೋ ಸಂಜೆ ಕೇಳ್ತೀರಿ,
1: ಒಳ್ಳೆ ಕಾರ್ಯಕ್ರಮ ಬರ್ತಾ ಉಂಟು. ಆದ್ರೆ ಕೆಲವರಿಗೆ ಫೋನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಶನಿವಾರ ಬೆಳಿಗ್ಗೆ ನೀವು ಇಡ್ತೀರಿ 10 ಗಂಟೆಗೆ.
0: ಹೌದು,
1: ಅದಾಗಿದ್ದ ಕಾರಣ ಕೆಲವರಿಗೆ ಫೋನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಸಿ ಇರ್ತಾರೆ
0: ಆ ಸಮಯದಲ್ಲಿ, ಏನೋ ಬೇರೆ ಬೇರೆ ಕಾರಣಗಳಿಂದ ಸಾಧ್ಯವಾಗ್ತಾ ಇಲ್ಲ ಅವರಿಗೆ.
1: ಮುಂಚೆ ರಾತ್ರಿ ಇತ್ತು 7 ಗಂಟೆಗೆ.
0: ಓ ಹೌದು,
1: ಕೆಲವರು ಫೋನ್ ಮಾಡ್ತಿದ್ರು. ಕಾರ್ಯಕ್ರಮ ಒಳ್ಳೊಳ್ಳೆ ಉಂಟು, ಮೊನ್ನೆ ಮತ್ತೆ ರಜೆ ರಾಗ ಒಳ್ಳೆದಾಗಿದೆ.
0: ಹೌದಾ?
1: ಕವಿತೆ ಮಾತೆಲ್ಲ ಒಳ್ಳೆ.
0: ಪ್ರಿಯಾ ಬಾಯಾರೆ ಗುರು, ನಮ್ಮ ನಿತ್ಯ ಕೇಳುಗರು, ಅವರು ಹೇಳ್ತಾರೆ. ಅದೇ ಅದೇ ಸಾರಂಗ್ ಕೇಳುಗರು, ಅವರು ಈ ಸಾರಂಗ ಕೇಳಿಕೊಂಡು ಅವರು ಕವಿಯಾದ್ರು, ನಾಟಕ ಕಲಾವಿದರಾದ್ರು. ತುಂಬಾ ಹೌದೌದು.
1: ಅದೇ ನಾನು ಒಂದು ಮಾತು ಹೇಳಿದ, ಅದೇ ಒಂದು ಒಂದು ಕಾರ್ಯಕ್ರಮ ಕೇಳಿ, ಎರಡು ಕಾರ್ಯಕ್ರಮ ಕೇಳಿ, ಒಂದು ಫೋನ್ ಮಾಡದ್ದೆ ಒಂದು ಸಂತೋಷ ಆಗ್ತದೆ. ಯಾಕಂದ್ರೆ ನಿಮ್ಗೆ ಸಂತೋಷ ಆಗ್ತದೆ, ನಮ್ಗೆ ಕೇಳುವವರಿಗೂ ಸಂತೋಷ
0: ಆಗ್ತದೆ.
1: ಅದೇ ಮತ್ತೆ ಕೆಲವರಿಗೆ ಫೋನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದೇ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ಕೆಲವರು ಫೋನ್ ಮಾಡ್ತಾ ಇದ್ದಾರೆ ಈಗ.
0: ಸರಿ ಸರಿ ಸರಿ,
1: ಆಯ್ತು, ಧನ್ಯವಾದ.
0: ನಿಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರಿ, ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳು ಏನು ಅಂತ. ಧನ್ಯವಾದಗಳು ಅಶೋಕನ, ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ನಮ್ಮ ಕೇಳುಗರಾದ ಅಶೋಕನ್ ಅವರು ಕೂಡ ಕರೆ ಮಾಡಿ ಮಾತಾಡಿದರು. ಹಾಗೆ ಕೇಳುಗರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ. ನಿಮ್ಮ ಇಷ್ಟದ ಕಾರ್ಯಕ್ರಮ ಯಾವುದು ಬಿತ್ತರ ಆಗಿದೆ, ಯಾವುದು ನಿಮಗೆ ಖುಷಿ ಕೊಟ್ಟಿದೆ ಈ ವಾರದ ಕಾರ್ಯಕ್ರಮಗಳಲ್ಲಿ, ನೀವು ಅದನ್ನು ಹೇಳಬಹುದು. ಹಾಗೆ ಕೆಲವೊಂದು ನೇರ ಪ್ರಸಾರ ಕಾರ್ಯಕ್ರಮಗಳು ಕೂಡ ಪ್ರಸಾರ ಆಗಿದೆ ಈ ಬಾರಿ. ಮಂಗಳವಾರ ಒಂದು ಕಾರ್ಯಕ್ರಮ ತಾಳವು ಮಾಳು ನೇರ ಪ್ರಸಾರ ಆಗಿತ್ತು. ಇದರಲ್ಲಿ ನಾರ್ಬರ್ಟ್ ಮಿರಾಂದ ಕುಲಶೇಖರ್ ಇವರು ನಿವೃತ್ತ ಶಿಕ್ಷಕರು ಮತ್ತು ನಾಟಕ ಬರಹಗಾರರು, ಇವರು ಬಂದಿದ್ದರು. ಹಾಗೆ ಬುಧವಾರದ ಕಾರ್ಯಕ್ರಮದಲ್ಲಿ ಹೃದಯ ರಾಗದಲ್ಲಿ ನಮ್ಮ ನಿತ್ಯ ಕೇಳುಗರಾದಂಥ ಮತ್ತು ಕವಯಿತ್ರಿ, ಲೇಖಕ ಹಾಗೂ ನಾಟಕ ಕಲಾವಿದರಾದಂಥ ಪ್ರಿಯಾ ಬಾಯರವರು ನೇರ ಪ್ರಸಾರದಲ್ಲಿ ಭಾಗವಹಿಸಿದರು. ಹಾಗೆ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಈಶ್ವರ್ ಕೀರ್ತಿ ಅವರು ಯುವ ಜನರಲ್ಲಿ ಹೆಚ್ಚುತ್ತಾ ಇರುವ ಬೆನ್ನು ನೋವು, ಈ ಬಗ್ಗೆ, ಈ ಕಾಯಿಲೆ ಬಗ್ಗೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೇರ ಪ್ರಸಾರದಲ್ಲಿ ಭಾಗವಹಿಸಿದರು ಅತಿಥಿಯಾಗಿ. ಹಾಗೆ ಮತ್ತೊಂದು ಕಾರ್ಯಕ್ರಮ ಗುರುವಾರ ಪ್ರಸಾರ ಆದಂಥ, ಬೆಳಿಗ್ಗೆ 9:30 ಗಂಟೆಗೆ ಪ್ರಸಾರ ಆದ ಕಾರ್ಯಕ್ರಮ, ಸೊಳ್ಳೆ ಬೇಡ ಆರೋಗ್ಯ ಬೇಕು, ಶ್ರೀನಿವಾಸ್ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳಿಂದ ಜಾಗೃತಿ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಇವಿಷ್ಟು ಈ ವಾರದ ನೇರ ಪ್ರಸಾರ ಕಾರ್ಯಕ್ರಮಗಳು. ಅದೇ ರೀತಿ ರೇಡಿಯೋ ಸಂಜೆ ಇರ್ಬೋದು, ಮೈಕಲ್ ತಫಲ್ಕ ಇರ್ಬೋದು, ಹಾಗೆ ತಾಳವು ಮಾಳು, ಹಲವಾರು ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಹಾಗೆ ನಾನು ಈಗಲೇ ಹೇಳ್ತಾ ಇದ್ದೆ ಮಂಗಳವಾರದ ಕಾರ್ಯಕ್ರಮಗಳು ಏನಂತ. ಬ್ಯಾರಿ ಕಾರ್ಯಕ್ರಮದಲ್ಲಿ ಭಾಷಾ ಸಾಕ್ಷ್ಯಚಿತ್ರ ಪ್ರಸಾರ ಆಗಿತ್ತು. ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ, ನಾನು ಕುಸುಮಾಕರ
0: ಕುಸುಮಾಕರ ಕೊಟ್ಟರಿಂದ ಹೇಳಿ ಕುಸುಮಾಕರಣ್ಣ.
2: ನಾನು 11 ಗಂಟೆ ತನಕ ಉಂಟು ಅಂತ ಲಾಸ್ಟಿಗೆ ಮಾಡುವ ನೋಡುವಾಗ ನನಗೆ ಮತ್ತೆ ನೆನಪಾದ ಅರ್ಧ ಗಂಟೆ
0: ಅಂತ. 10:00 ಮುಗಿಯುತ್ತಲ್ವಾ?
2: ಈಗ ಯಾವ್ದು ಹೇಳುದು, ಒಳ್ಳೇದಾಗದಿದ್ದ ಸುರಿಗೆ ಹೇಳುದಾ ಅಲ್ಲ ಒಳ್ಳೇದದ್ದು ಹೇಳ್ಬೇಕು?
0: ಏನು ಹೇಳ್ಬೇಕಂತ ಅನಿಸ್ತದೆ ಅದನ್ನು ಹೇಳಿ.
2: ಒಳ್ಳೇದಾಗದಿದ್ದ ಅದು ಮತ್ತೆ ಹೇಳ್ತೇನೆ.
0: ಸರಿ, ಮೊದಲು ನಿಮಗೆ ಕೃಷ್ಣಾಷ್ಟಮಿ ಮೊಸರು ಕುಡಿಕೆಯ ಶುಭಾಶಯಗಳು.
2: ನಿಮಗೆ ಕೂಡ, ನಮ್ಮ ಊರಿಗೆ ಬನ್ನಿ, ನಮ್ಮ ಊರಲ್ಲಿ. ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಧನ್ಯವಾದಗಳು.
2: ಮೊಸರು ಕುಡಿಕೆ ಅಲ್ಲ.
0: ಹೌದು ಹೌದು,
2: ನಮ್ಮ ಎದುರಿಗೆ
0: ಹೋಗುದು. ಓಕೆ ಹೇಳಿ, ಯಾವ ಕಾರ್ಯಕ್ರಮ
2: ಹೇಳಿದ್ದೇನೆ.

0: ತುಂಬಾ.
1: ಮಧುಪುರ ಸರ್ ಅದು, ಅದರಲ್ಲಿ ಒಂದು ಹಾಡು ಬರ್ತದೆ, ಅದು ನಮ್ಗೆ ತುಂಬಾ ಖುಷಿ. ರೆಕಾರ್ಡ್ ಎಲ್ಲ ಮಾಡಿಟ್ಟಿದ್ದೇನೆ.
0: ಕೊರಗ ಜನಾಂಗದ ಹಾಡು
1: ಅವರು
0: ಅಲ್ವಾ?
1: ಬರ್ದದ್ದು. ಹೌದೌದು, ಏನೋ ಒಂದು ಡಿಫರೆಂಟ್ ಹಾಡು ಅದು, ತುಂಬಾ ಖುಷಿ ಆಗ್ತದೆ ಕೇಳು
0: ಓಕೆ
1: ಹೇಳುವಾಗ.
0: ಓಕೆ.
1: ಮತ್ತೆ ಹೃದಯರಾಗದಲ್ಲಿ ಇವರು ಬಂದಲ್ಲ, ಪ್ರಿಯ ಬಾಯರ್.
0: ಪ್ರಿಯ ಬಾಯರ್ ನಮ್ಮ
1: ಹೌದು, ಅದು
0: ಕೇಳಿದ್ರು.
1: ಒಂದು ಖುಷಿ ಆಯ್ತು ತುಂಬಾ. ಅವ್ರದ್ದು ಈಗ ವಾಯ್ಸ್ ಕೇಳ ತುಂಬಾ ದಿನ ಕೂಡ ಆಯ್ತು. ಅವರು ಅದೇ ಹೇಳಿದ್ರಲ್ಲ ಕಾರಣ, ಫೋನ್ ಮಾಡ್ಲಿಕ್ಕೆ ಆಗುದಿಲ್ಲ.
0: ಹೌದೌದು.
1: ಅದೇ ಅದು ಅಂತವರನ್ನೆಲ್ಲ ಕರ್ಕೊಂಡು ಬನ್ನಿ, ತುಂಬಾ ಜನ ಇದ್ದಾರೆ ನಮ್ಮ ಇದರಲ್ಲಿ, ಕವಿಗಳು ಸಾಹಿತಿಗಳು.
0: ಅದೇ ನಮ್ಮ ಕೇಳುಗರಲ್ಲಿ ತುಂಬ ಜನ ಇದ್ದಾರೆ.
1: ಹೌದೌದೌದು, ಒಂದು
0: ಅದಕ್ಕೆ
1: ಖುಷಿ
0: ಪ್ರಥಮ
1: ಆಗ್ತದೆ
0: ವಾರವನ್ನು
1: ಅವರಿಗೂ,
0: ಅವರಿಗೆ ಮೀಸಲಿಟ್ಟಿದ್ದೇವೆ.
1: ಅವರಿಗೂ ಅವರ ಒಂದು ಕಲೆ ಹೊರಗೆ ಹಾಕಲು ಒಂದು ಸಿಕ್ತ ವೇದಿಕೆ, ಮತ್ತೆ ನಮಗೂ ಕೇಳಲಿಕ್ಕೆ ಖುಷಿ ಆಗ್ತದೆ.
0: ಖುಷಿ ಆಗ್ತದೆ.
1: ಮತ್ತೆ ಅಲೋ ಡಾಕ್ಟರ್ ಒಳ್ಳೇದಿತ್ತು ಮೊನ್ನೆ. ಮತ್ತೆ ಮತ್ತೆ ಎಂತ ಆರೇಡಿ ಸಂಜೆ ಒಂದಿತ್ತು ಇತ್ತು, ಅದರಲ್ಲಿ ಕೂಡ ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳ್ತಾರೆ ನಮ್ಗೆ, ಎಲ್ಲ ತಿಳಿಯದ ವಿಷಯ ಎಲ್ಲ ತಿಳಿತದೆ, ಊರುಗಳು ಯಾವುದೇ ವಿಷಯ ಇರಲಿಲ್ಲ.
0: ಹೌದು,
1: ಅದು ಒಂದು ಖುಷಿ. ಸ್ವಲ್ಪ
0: ಯಾವುದೇ ವಿಷಯ
1: ತಲೆಗೆ
0: ಸ್ವಲ್ಪ ಜ್ಞಾನ ಹಂಚುತ್ತಾರೆ ಅಲ್ವಾ?
1: ತಲೆಗೆ ಸ್ವಲ್ಪ ಕೆಲಸ ಸಿಗ್ತದೆ ಅವರಿಗೆ, ಏನೋ
0: ಹೌದೌದು.
1: ಪ್ರಶ್ನೆ ಕೇಳಿದ್ರೆ ಕಾರ್ಯಕ್ರಮ ಒಳ್ಳೇದಾಗ್ತದೆ, ಅದನ್ನ
0: ತಲೆಗೆ ಕೆಲಸ
1: ಬರುದಿಲ್ಲ.
0: ಕೊಡ್ತಾರೆ, ನಿಮ್ಮ ತಲೆಯಲ್ಲಿ ಇದ್ದದ್ದೆಲ್ಲ ಹೋಗ್ತದೆ.
1: ಹೌದೌದು, ಕಾರ್ಯಕ್ರಮ ಒಳ್ಳೇದಾಗ್ತದೆ, ಅದನ್ನ ಬರುದಿಲ್ಲ, ಅದೇ ತುಂಬಾ ಬೇಸರ. ಮತ್ತೆ ಅದಾಯ್ತಲ್ಲ, ಮತ್ತೆ ಒಳ್ಳೇದು ಆಗದಿದ್ದದ್ದು ಹೇಳಿಕ್ ಉಂಟಲ್ಲ, ಯಾವ್ದಿಲ್ಲ ಹೇಳಿಕ್ಕೆ, ಅದಕ್ಕೆ ಹೇಳಿ.
0: ಯಾವ್ದಿಲ್ಲ ಅಂತ ಅದು ಕಡೆಗಿಟ್ಟದು.
1: ಹೌದೌದು, ಒಳ್ಳೇದಾಗದಿದ್ದು ಯಾವ್ದಿಲ್ಲ.
0: ಹೌದಾ, ಎಲ್ಲ
1: ಓಕೆ,
0: ಒಳ್ಳೇದಾಗುತ್ತೆ. ಕರೆ
1: ಥ್ಯಾಂಕ್
0: ಮಾಡೋದಕ್ಕೆ
1: ಯು.
0: ಧನ್ಯವಾದಗಳು. ಓಕೆ
1: ಪುನೊಮ್ಮೆ ಎಲ್ಲ ಕೇಳುಗರಿಗೆ ಅಷ್ಟಮಿಯ ಶುಭಾಶಯ, ಇದು ಮೊಸರುಗಳಿಗೆ ಶುಭಾಶಯಗಳು.
0: ಓಕೆ ಓಕೆ,
1: ಆಯ್ತಾಯ್ತು,
0: ಧನ್ಯವಾದಗಳು ನಿಮಗೆ ಕೂಡ.
1: ಧನ್ಯವಾದ.
0: ಅಷ್ಟಮಿ ಮತ್ತು ಮೊಸರು ಕುಡಿಕೆ ಶುಭಾಶಯಗಳು. ಕುಸುಮಾಕರಣ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಏನು, ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಅವರು ಹೇಳಿದರು, ಅವರು ಇಷ್ಟಪಟ್ಟಂಥ ಕಾರ್ಯಕ್ರಮ. ಮತ್ತು ಇಷ್ಟಪಡೋದು ಏನಿಲ್ಲ, ಎಲ್ಲವೂ ಇಷ್ಟವೇ ಅಂತ ಹೇಳಿದರು. ಹಾಗೆ ಇಂಥ ಒಂದು ನಮ್ಮ ಸಾರಂಗನ ಇಷ್ಟಪಡುವ ತುಂಬ ಕೇಳುಗರು ಇದ್ದಾರೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಕಾರ್ಯಕ್ರಮ ಯಾವುದು ಅಂತ ಹೇಳಿ. ಅದೇ ಇಷ್ಟವಾಗೋದು ಕೂಡ ಹೇಳ್ಬೋದು, ಅದರಲ್ಲಿ ಏನೂ ಇದಿಲ್ಲ. ಇದೊಂದು ಮುಕ್ತ ವೇದಿಕೆ. ನೀವು ಯಾವೆಲ್ಲ ಕಾರ್ಯಕ್ರಮ ಹೇಳಿದಿರಿ, ತಪ್ಪು ಒಪ್ಪುಗಳು ಆಗುವುದು ಸಹಜ, ಆದರೆ ತಿದ್ದಿ ನಡೆಯುವುದು ಮನುಷ್ಯನ ಸಹಜ ಗುಣ ಅಂತ ಹೇಳ್ಬೋದು. ಅದರಿಂದ ತಪ್ಪಿದ್ದರೆ ಅಥವಾ ಎಡವಿದರೆ ನಾವು ಮತ್ತೆ ಹೇಳಬೇಕಲ್ವ, ಹಾಗೆ ತಪ್ಪಿದ್ದರೆ ಅದನ್ನು ನಾವು ಸರಿಪಡಿಸಿಕೊಳ್ಬೇಕು. ಆವಾಗ ಮಾತ್ರ ಮತ್ತೆ ನಾವು ನಮಗೆ ನಿಮಗೆ ಎಲ್ಲ ಇಷ್ಟ ಆಗುವಂಥ ಕಾರ್ಯಕ್ರಮ ಕೊಡಲಿಕ್ಕೆ ನಮಗೆ ನಮ್ಮಿಂದ ಸಾಧ್ಯ ಆಗುತ್ತೆ. ಹಾಗೆ ನಾನು ಈಗ ಮಂಗಳವಾರದ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೆ. ಮಂಗಳವಾರದಲ್ಲಿ ಆಗಾಗಲೇ ಹೇಳಿದೆ, ನಾರ್ಬರ್ಟ್ ಮಿರಾಂದಾ ಅವರ ಜೊತೆ ನೇರ ಪ್ರಸಾರ, ಶಿಕ್ಷಕರು ನಿವೃತ್ತ, ಹಾಗೆ ನಾಟಕ ರಚನೆಕಾರರ ತಾಳವು ಮಾಳು ಕಾರ್ಯಕ್ರಮ ಇವರ ಜೊತೆ ನೇರ ಪ್ರಸಾರ ಇತ್ತು. ಯಕ್ಷಗಾನ ಮಹಿಮೆದ ಬಾಲೆ ಸಿರಿಕೃಷ್ಣೆ ಭಾಗವೊಂದು, ತುಳು ಕಾರ್ಯಕ್ರಮ ಕುಡುಪು ಮಣೆಪುಣಿ ಈ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ಇವಿಷ್ಟು ಆ ದಿನದ ಪ್ರಮುಖ ಕಾರ್ಯಕ್ರಮಗಳು. ಹಾಗೆ ಬುಧವಾರದ ಕಾರ್ಯಕ್ರಮಗಳು ಏನೇನು ಅಂತ ಸ್ವಲ್ಪ ಅವಲೋಕನ ಮಾಡೋಣ. ಕೊಂಕಣಿ ಕಾರ್ಯಕ್ರಮದಲ್ಲಿ ಗುಮ್ಮಟ್ಟು ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ಮೈಕಲ್ ತಪಲ್ಕ ನೇರ ಪ್ರಸಾರ ಕಾರ್ಯಕ್ರಮ, ಹಾಗೆ ಮೈಮೆದ ಬಾಲೆ ಸಿರಿಕೃಷ್ಣೆ ಭಾಗ ಎರಡು ಯಕ್ಷಗಾನ 11 ಗಂಟೆಗೆ ಪ್ರಸಾರ ಆಗಿತ್ತು. ತುಳು ಕಾರ್ಯಕ್ರಮ ಬೆನ್ನಿದ ಪನಿದೊಂಪ ಉದಿಪನ ಅಲೆಸ್ ಈ ಕಾರ್ಯಕ್ರಮ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಸಿರಿಚಾವಡಿಯಲ್ಲಿ ಆದಂಥ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ಭಾವ ಲಹರಿ ಜನಪದ ಹಾಡುಗಳು, ಹೃದಯರಾಗ ಈಗಾಗಲೇ ನಮ್ಮ ಕೇಳುಗರು ಹೇಳಿದ್ದಾರೆ, ಹೃದಯರಾಗ ಪ್ರಿಯಾ ಬಾಯರ್ ಇವರ ಜೊತೆ ನಡೆಸಿದಂಥ ಕಾರ್ಯಕ್ರಮ, ನೇರ ಮಾತುಕತೆ ನಡೆಸಿದಂಥ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ಹೇಳಿ. ನಾನು ಮಾತಾಡೋದು, ಹೆಸರು ಮರೆತು ಬಿಟ್ಟಿರಾ? ಓಕೆ, ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಇದ್ದೀರಿ, ಹೆಸರೇ ಮರೆತು ಬಿಟ್ರೆ ಹೇಗೆ? ನಿಮಗೂ ಕೂಡ. ಓಕೆ ಆಯ್ತು, ಬನ್ನಿ ಬನ್ನಿ, ಖಂಡಿತ ಬನ್ನಿ. ಓಕೆ, ತುಂಬ ಗಮ್ಮತ್ತಿದೆ ಅಲ್ಲಿ, ಗೌಜಿ ಗಮ್ಮತ್ತು ಎಲ್ಲ. ಓಕೆ ಹೇಳಿ. ಅವರು ನಾರ್ಬರ್ಟ್ ನಾರ್ಬರ್ಟ್ ಫೆರ್ನಾಂಡ್.
1: ಹೌದು,
0: ಜೀವನದ ಕತೆ ಹೇಳಬೇಕಂತ.

0: Yang ayo diskon parallel lagi tu mak usia tu dia baru dah cuci aje.
1: ಎಲ್ಲ ನಿಮಗೆ ಪ್ರೇರಣೆ ಆಗಲಿ ಅಂತ ಅವರು ಹೇಳ್ತಾರೆ ಅವರ ಕತೆ.
0: ಹೌದು, ಖುಷಿ ಅಲ್ಲ ಅವರು ಮಾತಾಡುವಾಗ ನಮ್ಗೆ ಒಂಥರ ಖುಷಿ ಅಂದ್ರೆ ಅವರು ಫುಲ್ ಅವರದೆಲ್ಲ ಸ್ಟೋರಿ ಹೇಳ್ತಾರಲ್ಲ ಅದು ಕೇಳಿ ಖುಷಿ ಆಗ್ತದೆ. ಆಮೇಲೆ ಇದು ಹಲೋ ಡಾಕ್ಟರ್,
1: ಹಲೋ ಡಾಕ್ಟರ್,
0: ಒಬ್ರು ಯಾರು ಹೃದಯಾಘಾತದ್ದು ಮಾತಾಡಿದ್ರಲ್ಲ ಡಾಕ್ಟರ್.
1: ಹೌದಾ,
0: ಅದು. ಆಮೇಲೆ ನಿನ್ನೆ ಬೆನ್ನು ನೋವಿದ್ದು ಇವರು
1: ಬೆನ್ನು ನೋವಿನ ಬಗ್ಗೆ
0: ಅವರು ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತನಾಡಿದ್ರು.
1: ಹೌದು, ಈಶ್ವರ್ ಕೀರ್ತಿ ಅವರು, ಡಾಕ್ಟರ್ ಈಶ್ವರ್ ಕೀರ್ತಿ, ಡಾಕ್ಟರ್ ಈಶ್ವರ್ ಕೀರ್ತಿ ಅವರು ಬಂದಿದ್ರು. ಯುವ ಜನರಲ್ಲಿ ಹೆಚ್ಚುತ್ತಾ ಇರುವ, ಹೌದು ಹೌದು, ಮಾಹಿತಿ ಸಿಗ್ತದೆ. ಹೌದು, ಮಾಹಿತಿ ಸಿಗ್ತದೆ. ಅಭಿಷೇಕ್ ಅವರ, ಮಾತಿನಿಂದ ಮನಸ್ಸು ಗೆಲ್ತಾರೆ ನಿಮ್ದು. ಹೇಳಿ. ಹಾಗೆ ಅಲ್ಲ, ಮಾತಿನಿಂದ ಮನಸ್ಸನ್ನು ಗೆಲ್ತಾರೆ ಕಾರ್ಯಕ್ರಮದಲ್ಲಿ ಕೇಳ್ತಾ. ಹೌದು ಹೌದು ಹೌದು. ಧನ್ಯವಾದಗಳು. ಒಂದಷ್ಟು ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಹೇಳಿದ್ರಿ, ನಿಮ್ಮ ಮಾತು ಕೇಳಿಕೊಂಡು ಖುಷಿಯಾಗಿದೆ. ಮತ್ತೊಮ್ಮೆ ಕೃಷ್ಣಾಷ್ಟಮಿ, ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆಯ ಹಬ್ಬದ ಶುಭಾಶಯಗಳು ನಿಮಗೆ. ಹಾಗೆ ಕೇಳಿದ್ರೆ ಕರೆ ಮಾಡಿ, ಮಾತನಾಡಿ, ನಿಮ್ಮ ಅನಿಸಿಕೆಗಾಗಿ ನಾವು ಇದ್ದೇವೆ ನಿರೀಕ್ಷೆಯಲ್ಲಿ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ.
2: ನಮಸ್ತೆ. ಸಾರಂಗ್ ಸಂಗಮ್ ಸಂಗಮ್ ಕಾರ್ಯಕ್ರಮದ ಆರ್ಜೆ ಹಿರಿಯರಾದ ಎಡ್ವರ್ಡ್ ಲೋಬಲ್ ಅವರಿಗೆ ವಂದನೆಗಳು.
1: ನಿಮಗೂ ಕೂಡ ನಮಸ್ಕಾರ. ಕೃಷ್ಣಾಷ್ಟಮಿ ಮೊಸರು ಕುಡಿಕೆ ಹಬ್ಬದ
2: ನಿಮ್ಮ ನಿಲಯದಿಂದ ಈ ವಾರ ಪ್ರಸಾರವಾದ ತಾರೀಕು 2ರಂದು ಮೈಕಾಲದ ಫಲಕ ಕಾರ್ಯಕ್ರಮದಲ್ಲಿ ಧ್ವನಿಮುದ್ರಿತ ಕಾರ್ಯಕ್ರಮ
1: ಮೈಕಾಲ
2: ಬಹುಭಾಷಾ ಸಾಹಿತಿ ಬ್ಯಾರಿ ಬರಹಗಾರರಾದ ಅಬ್ದುಲ್ ರೆಹಮಾನ್
1: ಕುತ್ತೂರ
2: ಅವರ ಪರಿಚಯ, ಬಾಲ್ಯದಿಂದ ಈ ತನಕ ಅವರ ಜೀವನದ ಹಿನ್ನೋಟ ಮುನ್ನೋಟ
1: ಸಾಹಿತ್ಯ ಜೀವನ
2: ಆಲಿಸಿದೆ, ಉತ್ತಮವಾಗಿತ್ತು. ಬ್ಯಾರಿ ಭಾಷೆಗೆ ಅವರ ಕೊಡುಗೆ ಅಪಾರ. ಪ್ರಸಾರಕ್ಕಾಗಿ ರೇಡಿಯೋ ಸಾರನ್ ಹಾಗೂ ಸಾಹಿತಿ ಅಬ್ದುಲ್ ರೆಹಮಾನ್ ಕುತ್ತೂರು ಅವರಿಗೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅಲ್ಲದೆ 3ನೇ ತಾರೀಕು ತುಳು ಚಾವಡಿಯಲ್ಲಿ ಕೊರಗ ಸಮಾಜದ ಸಾಹಿತಿಯವರೊಡನೆ ಆರ್ ಜೆ ವಿಂಧ್ಯಾ ಕುಲಾಲ್ ಅವರು ನಡೆಸಿಕೊಟ್ಟ ಸಂದರ್ಶನ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿತು. ಅದು ಅಲ್ಲದೆ ಆರ್ ಜೆ ಅಭಿಷೇಕ್ ಅವರು ನಡೆಸಿಕೊಡುವ ರೇಡಿಯೋ ಸಂಜೆ ಕಾರ್ಯಕ್ರಮ ಒಂದು ಆಲಿಸಿದೆ. ಅದರಲ್ಲಿ ಚಿತ್ರಗೀತೆಗಳನ್ನು ಒಳಗೊಂಡ ಕಾರ್ಯಕ್ರಮ ಈ ವಾರ ಪ್ರಸಾರವಾಗಿತ್ತು. ಬಹಳಷ್ಟು ಉತ್ತಮ ಮಾಹಿತಿಯನ್ನು ನೀಡಿತು. ಹಾಗೂ ಶುಕ್ರವಾರ ಹಲೋ ಡಾಕ್ಟರ್,
1: ಹಲೋ ಡಾಕ್ಟರ್,
2: ಡಾಕ್ಟರ್ ಅವರು, ಡಾಕ್ಟರ್ ಅವರೊಡನೆ ಆರ್ ಜೆ ಸೈಫ್ ಅವರು ನಡೆಸಿದ ಸಂದರ್ಶನವು ಮನುಷ್ಯರಿಗೆ ಬರುವ ವಿವಿಧ ಬೆನ್ನು ನೋವುಗಳ ಬಗ್ಗೆ ಬಹಳಷ್ಟು ಮಾಹಿತಿ ಸಿಕ್ಕಿತು. ಈ ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿದ್ದು ನಿಮಗೂ ಎಲ್ಲ ಹಬ್ಬದ ಶುಭಾಶಯಗಳು. ಅದು ಅಲ್ಲದೆ ನಮ್ಮ ಅಧ್ಯಾಪಕರ ದಿನಾಚರಣೆ ಎಂದು ಅವರಿಗೆ
1: ಶಿಕ್ಷಕರ ದಿನದ
2: ಶುಭಾಶಯಗಳು ಹೇಳ್ತೇನೆ. ಮತ್ತೊಂದು ಸರ್, ನಾನು ಯಾವಾಗಲೂ ಒಂದು ಸಲಹೆ ನೀಡುವುದುಂಟು, ಈ ಒಂದು ಸಲಹೆ ನೀಡ್ತಾ ಇದ್ದೇನೆ ಯಾರಿಗೂ ಹಾಗೆ ಅಲ್ಲ. ಏನಂದ್ರೆ ನಮ್ಮ ಆರ್ ಜೆ ಅವರು ಕೆಲವು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾರೆ. ಉದಾಹರಣೆಗೆ ಒಂದೊಂದು ವಾರದಲ್ಲಿ ಒಬ್ಬೊಬ್ಬರು ಆರ್ ಜೆ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ, ಒಲವಿನ ಹಾಡು ಮಾಡ್ತಾರೆ. ಆಗ ಅವರು ಆ ದಿನ ಆ ವಾರದಲ್ಲಿ ಆರ್ ಜೆ ಆಗಿ ಕಾರ್ಯಕ್ರಮ ಭಾಗವಹಿಸುವ ಕಾರ್ಯಕ್ರಮದ ಬಗ್ಗೆ ಇಂತಹ ಒಂದು ಕಾರ್ಯಕ್ರಮ ಈ ತಾರೀಕು ಇದೆ, ನೀವೆಲ್ಲ ಆಲಿಸಬೇಕು ಅಂತ ಪ್ರಚಾರ ಕೊಟ್ಟರೆ ಆ ಕಾರ್ಯಕ್ರಮವನ್ನು ಹೆಚ್ಚಿನ ಜನ ಆಲಿಸಬಹುದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.
1: ಓಕೆ ಓಕೆ, ಧನ್ಯವಾದಗಳು. ಓಕೆ, ಅವರು ಕೂಡ ಧನ್ಯವಾದಗಳು. ವೇಣೂರು ಅವರೇ, ಭಾಳ ಚೆನ್ನಾಗಿ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ದಾರೆ, ಮತ್ತು ಒಂದು ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮುಂಚಿತವಾಗಿ ಪ್ರಸಾರ ಮಾಡಬೇಕು ಅಂತ, ಇಂಥ ದಿನ ಇಂಥ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಖಂಡಿತವಾಗಿ ನಾವು ಹೇಳ್ತೇವೆ. ಆದರೆ ಅವರು ಹೇಳುವಂಥದ್ದು ಅರ್ಜಿಗಳು ಬರುವಾಗ ಇಂಥ ಇಂಥ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಏನಾದರೂ ಇದ್ದರೆ ಈ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಕೇಳುವರೆ, ನಿಮ್ಮ ಕರೆಯ ನಿರೀಕ್ಷೆಯಲ್ಲಿದ್ದೇನೆ. ಇವತ್ತು ಹಬ್ಬದ ಒಂದು ಸಂಭ್ರಮದಲ್ಲಿ ಇದ್ದೀರಿ ನೀವು, ಖಂಡಿತ ಒಂದಷ್ಟು ಕಾರ್ಯಕ್ರಮ ಕೇಳಿಯೇ ಕೇಳಿರ್ತೀರಿ. ಅದು ಕೂಡ ಸಾರಾಂಗ ಅಂದರೆ ನಿಮಗೆ ತುಂಬ ಇಷ್ಟವಾದದ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ಏಕೆಂದರೆ ಹಲವಾರು ಭಾಷೆಯ ಕಾರ್ಯಕ್ರಮಗಳು, ಒಂದೇ ಭಾಷೆಯ ಕಾರ್ಯಕ್ರಮ ಅಲ್ಲ, ಎಲ್ಲ ಭಾಷೆಯ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತದೆ. ಪ್ರಾದೇಶಿಕ ಭಾಷೆಯಲ್ಲಿ ಕೂಡ ಪ್ರಸಾರ ಆಗುವಂಥ ಕಾರ್ಯಕ್ರಮಗಳು ಅದೆಲ್ಲ ನಿಮಗೆ ಇಷ್ಟ ಆಗುತ್ತೆ. ಆದರೆ ಹೇಳಬೇಕಂತ ಅನಿಸ್ತೆ, ಹೇಳಲಿಕ್ಕೆ ಒಂದು ವೇದಿಕೆ ಇವತ್ತು ಸಾರಂಗ ಸಂಗಮದಲ್ಲಿ ನಿಮಗಾಗಿ. ನೀವು ಖಂಡಿತ ನಿಮ್ಮ ಇಷ್ಟವಾದಂಥ ಕಾರ್ಯಕ್ರಮಗಳ ಬಗ್ಗೆ ಹೇಳ್ಬೋದು, ಹಾಗೆ ನೀವು ಸಂದೇಶ ಕೂಡ ಮಾಡಬಹುದು. ಹಾಗೆ ಕೇಳುಗರೆ, ಒಂದಷ್ಟು ವಿರಾಮದ ನಂತರ ಸಂಗಮ ಮುಂದುವರಿಯುತ್ತೆ.

0: ಮತ್ತೊಮ್ಮೆ ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಾರ ನೀವು ಕೇಳಿದಂಥ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಸಾರಂಗ್ ಸಂಗಮ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ಯಾಕೋ ಕರೆ ಕಡಿತಗೊಂಡಿದೆ. ಕರೆ ಮಾಡಿ ಮಾತನಾಡಿ. ಹಾಗೆ ಇನ್ನು ಗುರುವಾರ ಯಾವೆಲ್ಲ ಕಾರ್ಯಕ್ರಮ ಪ್ರಸಾರ ಆಗಿದೆ? ಗುರುವಾರ ಕನ್ನಡ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಕಾಲೇಜು ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಸೊಳ್ಳೆ ಬೇಡ ಆರೋಗ್ಯ ಬೇಕು ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ಯಕ್ಷಗಾನ ಮೈಮೇದ ಬಾಲೆ ಶ್ರೀಕೃಷ್ಣೆ, ಅದಕ್ಕಿಂತ ಮುಂಚೆ ಪ್ರಸಾರ ಆದ ತುಳು ಚಾವಡಿ ಕಾರ್ಯಕ್ರಮದಲ್ಲಿ. ಹಲೋ, ನಮಸ್ತೆ. ನಮಸ್ತೆ, ಯಾರು? ಶೈಲಜಾ ಕದ್ರಿಯಿಂದ ಹೇಳಿ. ಶೈಲಜಾ ಅವರೇ,
1: ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಇದೆ ಸರ್, ಕೇಳ್ತಾ ಇದ್ದೇನೆ. ಮಾಧ್ಯಮ ಸುದ್ದಿ ನೋಡಿ ಕೇಳಿ ಪ್ರಾರಂಭ ಮಾಡಿದ್ರು, ಅಲ್ಲಿಂದ ನಂಗೆ ಸಾರಂಗ
0: ಸಾರಂಗಿ
1: ಕೇಳಿಕ್ಕೆ ಶುರು ಮಾಡಿ. ಸಾರಂಗ
0: ಹೌದಾ? ಎಷ್ಟು ವರ್ಷದಿಂದ ಕೇಳ್ತಾ ಇದ್ರಿ? ಎಷ್ಟು ಸಮಯದಿಂದ?
1: ಅಯ್ಯೋ, ಮೊದಲು ಕೇಳ್ತಿರ ನಮ್ಗೆ ಕುಂಜಿತ್ ಮೇಲೆ, ಈಗ ಮಂಗಳೂರಿಗೆ ಬಂದ್ಮೇಲೆ ಕೇಳ್ತಾ ಇದೆ.
0: ಹೌದಾ? ಎಷ್ಟು ಸಮಯದಿಂದ ಕೇಳ್ತಾ ಇದ್ರಿ?
1: ಐದಾರು ವರ್ಷದಿಂದ ಕೇಳ್ತಾ ಇದ್ದೇನೆ.
0: ಐದಾರು ವರ್ಷದಿಂದ? ಓಕೆ ಓಕೆ.
1: ಏನು ಅಂತಾರ,
0: ನರ್ವಸ್ ಆಗ್ತದೆ. ಯಾಕೆ ಹೀಗೆ ಕರೆ ಮಾಡ್ತಾ ಇದ್ರಿ?
1: ಅದೇ
0: ಹೇಳಿ, ಯಾವೆಲ್ಲ ಕಾರ್ಯಕ್ರಮ ಕೇಳಿದ್ರಿ?
1: ನಾನು ಮಾಧ್ಯಮ ಸುದ್ದಿ, ಮತ್ತೆ ಯಕ್ಷಗಾನ, ಇದು ಹೃದಯರಾಗ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ.
0: ರೇಡಿಯೋ ಸಂಜೆ ಎಲ್ಲ ಕೇಳ್ತಾ ಇರ್ತೀವಿ,
1: ರಾತ್ರಿ 10 ಗಂಟೆಗೆ.
0: ಎಂಟುವರೆಗೆ.
1: ಎಂದು
0: ಮರೆಯದ ಹಾಡು. ಹೌದು.
1: ಒಳ್ಳೆ ಕಾರ್ಯಕ್ರಮ ಸರ್.
0: ಓಕೆ ಓಕೆ.
1: ತುಳು ಚಾವಡಿ ಎಲ್ಲ ಹೇಳಿ.
0: ಕರೆ ಮಾಡೋದಕ್ಕೆ ಅಂಜಿಕೆ ಬೇಡ. ನಾವು ನಿಮ್ಮ ಕರೆಯೇ ಒಂದು ನಿರೀಕ್ಷೆಯಲ್ಲಿ ಇರ್ತೇವೆ. ಯಾಕೆಂದರೆ ನೀವು ಕರೆ ಮಾಡಿದರೆ ನಮಗೆ ಕೂಡ ಖುಷಿ ಆಗ್ತದೆ. ಯಾಕೆಂದರೆ ಇಂಥ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದಾರಲ್ಲ ಅಂತ. ಇಲ್ಲಪ್ಪ, ಹಾಗೇನಿಲ್ಲ. ನೀವು ಕರೆ ಮಾಡಿ, ಹಾಗೆ ಕಾರ್ಯಕ್ರಮ ಕೇಳಿ ನಿಮ್ಮ ಅನಿಸಿಕೆ ಏನು ಹೇಳ್ತಾ ಇರಿ. ಕೇಳ್ತಾ ಇರ್ತೀರಾ? ತುಂಬ ಸಂತೋಷ ಆಯಿತು ನಮಗೆ. ನೀವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಆ ಒಂದು ಖುಷಿ ಅಂದರೆ ಅದರಿಂದ ಜ್ಞಾನವನ್ನು ಪಡ್ಕೊಳ್ತೀರಾ, ಮತ್ತು ಅದರಿಂದ ನಿಮಗೂ ಕೂಡ ಒಂದು ವಿಚಾರಧಾರೆ, ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾ ಇದೆ. ನಮಗಂತೂ ತುಂಬ ಸಂತಸ ಆಗಿದೆ, ಯಾಕೆಂದರೆ ನಿಮ್ಮ ಒಂದು ಅನಿಸಿಕೆಯಿಂದ. ಹಾಗೆ ಧನ್ಯವಾದಗಳು ನಿಮಗೆ. ಕೃಷ್ಣಾಷ್ಟಮಿ ಮೊಸರು ಕುಡಿಕೆ ಹಬ್ಬದ ಶುಭಾಶಯಗಳು. ಓಕೆ ಓಕೆ, ಧನ್ಯವಾದಗಳು. ಓಕೆ, ನಮ್ಮ ಶೈಲಜಾ ಅವರು ಕದ್ರಿಯಿಂದ ಕರೆ ಮಾಡಿದರು. ಅವರು ಕೂಡ ಹೇಳ್ತಾ ಇದ್ದಾರೆ ಸಾರಂಗನ ಕಾರ್ಯಕ್ರಮಗಳು ಅವರಿಗೆ ತುಂಬ ಖುಷಿ ಆಗ್ತಾ ಇದೆ. 5-6 ವರ್ಷದಿಂದ ಅವರು ಕೇಳ್ತಾ ಇದ್ದಾರೆ. ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಅವರು ಹೇಳಿದರು. ಹಾಗೆ ಕೇಳುಗರೆ, ಇನ್ನೇನು ಕೆಲವೇ ನಿಮಿಷ ನಿಮಗೆ ನಿಮ್ಮ ಮೆಚ್ಚಿನ ಸಾರಂಗನ ಬಗ್ಗೆ ಹೇಳೋಕ್ಕೆ ಒಂದಾದರೂ ಒಂದು ಪ್ರೀತಿಯ ಮಾತುಗಳು ಹಬ್ಬದ ವಾತಾವರಣದಲ್ಲಿ ಕೂಡ ಮರಳಿ. ಹಾಗೆಯೇ ಏನು ಮಾತಿಲ್ಲದಿದ್ದರೂ ಒಂದು ಹಬ್ಬದ ಬಗ್ಗೆ ಏನಾದರೂ ನೀವು ಶುಭಾಶಯ ಕೂಡ ಹೇಳ್ಬೋದು. ಓಕೆ, ತುಳು ಕಾರ್ಯಕ್ರಮದಲ್ಲಿ ಗುರುವಾರ ಪ್ರಸಾರ ಆದ ಕಾರ್ಯಕ್ರಮ ಬೆನ್ನಿದ ಪನ್ನಿದೊಂಪ ಉದಿಪನ ಲೇಸ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ಶುಕ್ರವಾರದ ಕಾರ್ಯಕ್ರಮ ಏನು ಅಂದರೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಮದರ್ ತೆರೇಸಾ ಕಾರ್ಯಕ್ರಮ, ಮದರ್ ತೆರೇಸಾ ಅವರ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ಹಲೋ ಡಾಕ್ಟರ್ನಲ್ಲಿ ಈಗಾಗಲೇ ಅವರ ಹೇಳಿದ್ದೇವೆ, ಡಾಕ್ಟರ್ ಈಶ್ವರ ಕೀರ್ತಿ ಅವರು ಯುವಜನರಲ್ಲಿ ಹೆಚ್ಚುತ್ತಾ ಇರುವ ಬೆನ್ನು ನೋವು ಈ ಬಗ್ಗೆ ಮಾತಾಡಿದರು. ಹಾಗೆ ತುಳು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ನಿನ್ನೆ ಹಲವಾರು ಕಾರ್ಯಕ್ರಮಗಳು ಪ್ರಸಾರ ಆಗಿದೆ. ಹಾಗೆ ಕೇಳುಗರೆ, ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಈಗಾಗಲೇ ಕಾರ್ಯಕ್ರಮದ ಸಮಯ ಕೂಡ ಆಗ್ತಾ ಬಂದಿದೆ. ಇಷ್ಟು ಹೊತ್ತು ನಮ್ಮ ಸಾರಂಗನ್ನು ನೀವೆಲ್ಲ ಸಂಗಮದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳಿದ್ದೀರಾ. ಹಾಗೆ ಮುಂದೆ ಕೂಡ ಉತ್ತಮ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಪ್ರಸಾರ ಮಾಡೋಕ್ಕೆ ನಿಮ್ಮ ಈ ಒಂದು ಈ ಮಾತುಗಳು ನಮಗೆ ಖಂಡಿತ ಒಂದು ಶಕ್ತಿಯನ್ನು ಕೊಡುತ್ತೆ, ಪ್ರೇರಣೆ ನೀಡುತ್ತೆ ಅಂತ ಹೇಳಿ ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸಾರಂಗನ್ನು ನೀವು ಆ್ಯಪಲ್ಲಿ ಕೂಡ ಕೇಳ್ಬೋದು, ವೆಬ್ಸೈಟಲ್ಲಿ ಕೂಡ ಕೇಳ್ಬೋದು, ಹಾಗೆ ವಿವಿಧ ರೀತಿಯಲ್ಲಿ ನಿಮಗೆ ರೇಡಿಯೋ ಗಾರ್ಡನಲ್ಲಿ ಕೂಡ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಹಬ್ಬದ ಶುಭಾಶಯಗಳೊಂದಿಗೆ ನಾನು ಆರ್ ಜೆ ಎಡ್ವರ್ಡ್ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನೆನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ, ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನೋ, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಶ್ರೀಕೃಷ್ಣೆ
1: 4ನೇ ಕಂತು
0: ಕೊನೆಯ ಕಂತು.

கட்டரு இக்லேனு நோத்துக்கு கெரியரே.

0: ಜಟ್ಟಿಲು ಆನೆಗಂಚನ ಬುಲೆತರ್ ನಿಖಿಲ ಮೀಸೆಡು ಕೈಕಾಂಜಿ ಕಟ್ಟೋಲಿ ಎಡ್ಡೆಡ್ಡೆ ತೆನಸನಸು ತಿಂದದು ಉರ್ಡೇರ ಅಂದ ಮೈಬುಲ ಪಾದರು ಅಂಡ ಎಂಕುಲಂಚನ ಕೈಕಾಂಜಿ ಕಾಪನ ಮೇಪೆದ ಜೋಕುಲು ಬುತ್ತಿದ ತಂಜನ ಉಂಡು ಎಂಕಿಲ ಜೀವ ಹೊರತೊಂಡ ಎಂಕಿಲಡ ನಿಖಿಲು ಉಡ್ಡು ನಿನ್ ಪಂಡ ಆನೆ ಕುಂಡ ಚಡ ಉಡ್ಡಿರ ಕಾವಂದ
1: ಎಂಕಿಲ
0: ಗುಲೈಪ ಅಂದ ನಿಮೂರ್ತಿ ಎಜ್ಜತ್ತ
1: ಅಪಗಂಡ ಉರ್ಡಲೆ
2: ಅಪಗಂಡ ದುಂಬತ್ತಲೆ

ಮೇಲೆ ಬಂದ್ಬಿಡಾಯ್ ಮಾಸಡು ಉಗ್ರಸೇನ ರೂಪಾಯಿ ಎನ್ನ ಅಪ್ಪಿಗೆ ಸೇರ್ತು ಯಾನ್ ಬಿಟ್ಟು ನಿನಗೆ ಅಂಚಾದಿ ಆ ಎಲ್ಲ ಬಿಡೋಚಿ ಆ ಎಲ್ಲ ಕೇಳಿ ಐಟಾಪಿನ ಯಾನ್ ತೋರ್ಲಿ.

0: ನಿನ್ನ ಪಾಪಸಾರಕ್ಕೆ ಬಿಡಾದಿನಿ ಎಂಕ ದ್ರೋಹ ಮಂತ್ರ ನಿನ್ನ ವಿಚಾರಣೆಗಳಲ್ಲೇ ಬಿಡಾದಿನಿ ಯಾನ್ಕೇನಕ್ ಮಾತ್ರ ಸಾರಿ ಉತ್ತರ ಕೊರು ಇಟ್ಲಾಡೆ ಬರ್ತಿ ಪಂಜೋ ಬತ್ತಿತ್ತಳ ಭೂತಾನಿ ಬಂದ್ ಗುಣಾಲು
1: ಅಂದದ ಬತ್ತಿತ್ತಲ
0: ಯಾನೇ ಯಾನ್ ಕಡೆ ಬಿಡ್ತೀನಿ
1: ಅಂತೇ ದಾಯ್ ಮಾಮಣ್ಣ
0: ಪಾಪ ಎಡ್ಡ ಸುಭಾವದ ಪೊಣ್ಣಾಲು ಗಜ್ಜೊಟ್ಟಿಗೆ ಆಲಸ ಇತ್ತೀನಿ ತಿಂಗಳ ಮಿರೆಟ್ಟು ಬೇರೆ ಸುತ್ತಿತ್ತೀನಿ ಇಕ್ಲೇಗ್ಲ ಅಪ್ಪೇನ ಮಿರೆ ಬೇರೆ ತಿನ್ಬಿಟ್ಟು ನಾ ಇಚ್ಚಂತ ಸೈ ಅಡು ಬಂದು ಯಾನೇ ಕಡೆ ಬುಡಿಯ ಅಂಡ ಎಲ್ಲನೇ ಕೇರಿಯಾಗತ್ತ ತಾಯಿಗಿಂಚ ಮಲ್ತ
1: ಅವೆ ಎಂಚಾಯಿ ಬಣ್ಣ.

0: ಪೇರ್ ಪರ್ಯ ಐಟಿ ತೀಸೋನು ಕಡೆ ಬಾಡಿ ಕಾರ್ಯ ಯಾರಪ್ಪ ಎಲ್ಲ ಬಾರದೆ ಮಾಮಣ್ಣ ಆಳು ಸಹಿಸಿ ಬೊಕ್ಕಳ ಜುಮ್ಮೊಂದೇ ಇತ್ತೆ
1: ಬಂದೊಂದಿದ್ದೀನಾರ ಇನ್ನ ಪರಮಾತ್ಮ ತಲುಪೇ

ಪರಮಪಾದಕ್ಕೆ ಕಂಸೆ ಸೈತೆ. ನನ್ನ ಕಲ್ಪಿನಡಪ್ಪಿ ನಮ್ಮ ಅಪ್ಪೆ ಮೇರೆಲ್ಲ, ಅಜ್ಜ ಉಗ್ರಸೇನೆ ಮಹಾರಾಜರೆಲ್ಲ, ಊರಿನ ಯಾದವರೆಲ್ಲ ಬುಟ್ಟಾಗ ಕಂಸ ಸೈತಿನೇ ಇಟ್ಟು ಈ ನಾಡಿದ ಪತ್ತಿ ಗ್ರಹಣ ಬಿಡುಗಡೆ ಆಂಡು ನನಗೆ ಈ ಎಡ್ಡಗರಿಗೆ ಲೋಕ ಕೆಟ್ಟೆ ಕೇನೊಂದು ನಟ್ಟೊಂದು ಆ ಕಠಿಣ ತಪ್ಪೆನ ಶಕ್ತಿನ ನಮ್ಮ ಸರ್ವೆಲ್ಲ ಸಿಗ ಸತ್ಯ.

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
1: ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೆ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣ.

ಕೇನ ರೇಡಿಯು ಸಾರಂಗ್ 107.8 FM ಇತ್ತೆ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಒಂದದ ಒಟ್ಟು ಸೇರಿಗೆಡೆ ನಡತಿನ ತುಳು ನಾಟಕ ಪರ್ಬ 2022 ಈ ಲೇಸಿಡ್ ನಡತಿನ ನಾಟಕ ಆ ದೇವೆರು ತೂವಡು ನಡಪಾದು ಕೊರ್ನಕಲು ವಿಷ್ಣು ಕಲಾವಿದರು ಮದ್ದಡ್ಕಾ

ರಂಗೋಡ ಮೆಂಟನ ವಿಷ್ಣು ಕಲಾವಿದರೇ, ಸಂತೋಷ್ ಕುಲಾಳ ಹೊಸ್ಮಾರು, ದಿನೇಶ್ ಕಕ್ಕಿಂಜೆ, ಸುರೇಶ್ ನಾರಾವಿ, ಯಜ್ಞೇಶ್ ಧರ್ಮಸ್ಥಳ, ವಿನೋದ್ರಾಜ್ ಸವಣಾಲು, ಅಭಿಷೇಕ್, ಸಂತೋಷ್ ಪಡಂಗಡಿ, ಅಭಿಜಿತ್ ಕುತ್ಲೂರು, ಮಧುಸೂದನ್ ಅಲಂಕಾರು, ದಣೇಂದ್ರ ಧರ್ಮಸ್ಥಳ, ದರ್ಶನ್ ಕುದ್ಯಾಡಿ, ಅಶ್ವಥ್ ಏಯಾಡಿ, ಶ್ರೀಮತಿ ವಸಂತಿ ಕಿಲ್ಲೂರು, ಶ್ರೀಮತಿ ವಿಜಯ ನಾರಾವಿ, ಸುಜಯ ಬೆಳ್ತಂಗಡಿ, ಹರಿಣಿ ಬೆಳ್ತಂಗಡಿ, ಲಿಖಿತಾ ಬೆಳ್ತಂಗಡಿ. ಈ ನಾಟಕದ ರಚನೆ, ಗೀತ ರಚನೆ, ಸಂಗೀತ, ಸಾಹಿತ್ಯದ ಒಟ್ಟಿಗೆ ತಂಡದ ಸಮಗ್ರ ನಿರ್ವಹಣೆ ತಂಡದ ಗುರಿಕಾರಿ ಅನಂತ್ ಎಸ್ ಇರುವತ್ತರಾಯ ತಂಗೋಯಿ ಮದ್ದಡ್ಕ ನಡೆದು ಮಗು ನಿಖಿಲ ಎದುರುಡು ಆ ದೇವೇರು ತುವಡು.

0: ಕಟ್ಟೆ
1: ಆಂಡ್ ಮಗ ಕತ್ತೆ ಇರೋದಿಲ್ಲ ಇತ್ತೆ ಕಟ್ಟೆ
0: ಮಗ
1: ಈಗ ಇರೇ ಕತ್ತೆಯಲ್ಲಿ ಗುರು ಬಂಡ ಇಂತ ಹಾಕುಂಡ ಮಗ ನಮಗ ಕಾಲೋಡು ಬೀಡಿ ಬಂಡ ಸಸಾರ ಮಗ ತುಂಬುದ ಕಾಲೋಡು ಎತ್ತೋ ಅಪ್ಪೆರ್ಲು ರಾತ್ರಿ ಪದ್ರಾಡು 1 ಗಂಟೆ ಮುಟ್ಟ ಕೊಲ್ಲುದು ಬೀಡಿ ಕಟ್ಟೋದು ಇತ್ತಿರು ಜೋಕುಳಿಗೆ ಬರೋ ಕಲ್ಪದು ಒಂಜಿ ಎಲ್ಲೇ ಇಲ್ಲಿ ಕಟ್ಟೊಂದು ಅಕೇರಿಗೆ ಬರ್ಕುನ ಬೋನಸ್ ದ ದುಡ್ಡು ಒಂಜಿ ಬಾಜನ ಗೆತ್ತೊಂದು ಆಯ್ತು ಕುದರು ಬರೀದು ಒಂದು ಬೋನಸ್ ದ ಪಂಡದು ನಿಂತು ಇತ್ತೀರಿ ಅಂಡ ಇತ್ತೆದ ಕಾಲೋಡು ಮಾತ್ರ ಬೀಡಿ ಬಂಡ ಸಸಾರ
0: ನಮ್ಮಂಚಿನ ಬಡವರಿಗೆ ಮುಂದೆ ಇಟ್ಟಿ ಆ ಪಿದೈ ಬೋದು ಬೆನ್ಪುನೇ ಇಲ್ಲಡ್ಕೊಳ ಬೀಡಿ ಕಟ್ಟಿನ ಚೇತ ನೆಮ್ಮದಿ ಗೊತ್ತುಂಡೀರಿ
1: ಮಗ ನಮ್ಮನಂತಿನ ಬಡವರಿಗೆ ಮುಂದೆ ಗತಿಯತ್ತ ಇಪ್ಪಡು ನಮ್ಮನ ಜೀವನ ಮುಂದೆ ಸಾಕು ಬಗದ ಮಲ್ಕುಂದು ಅವಂದು ಅಂಡಿದಾನೆ ನನ್ನ ತೋಚಿ ಆಯ್ಕೆ ಎತ್ತೋ ತಟ್ಟಿ ಬಂತೆ ಬೇಲೆ ಬಂತು ಇಲ್ಲಡೆ ಬೇಗ ಬರೋದು ಏತು ಬಂಡಲಕ್ಕೆ ಏನು ಜೀ
0: ಬೆನ್ನಿ ಮುಕ್ತಲೇ ಅಂತ ಪನ್ನೊಂದಿತ್ತೆ ಅಣ್ಣೆ
1: ಓ ಅಂದ ಅಂಜೂಲ
0: ಲೇಟ್ ಆಗುಪ್ಪ ಇಂದ ಆಲ ಮಂಡೆ ಬೆಚ್ಚ ಮಲ್ಕೊಂಡ್ಚಿ
1: ಬರುವೆ ಬರುವೆ ಬರುವೆ
0: ಸರಿ ಪಪ್ಪ

になったらこれ。

0: Bakit? Chocolate ah! Ang chocolate pinadali lang sa balen eh.
1: Tama.
0: Dado yan ka. Dili balen na masa yung chocolate ko rin ah. Yan ang favorite ah kata. Ang chocolate.
2: Okay, thank you.
1: Tama ka. Ari, balen balen chocolate ko niya. Tama ka.
0: Okay.
1: Dahil banda, ara mga sa balen lang ka. Ante nipi chocolate ko rin.
2: Ama, ante?
1: Enon ji pate ra. Gir leka dina balen mana sa da. ಬರ್ಲು ನೀ ಬಣ್ಣ ನಿನ್ನ ಮಗ ಏನ ಅನ್ಕೊಳು
0: ಎಂಚ ಪಪ್ಪ
1: ಬಾಲೆ ಮನಸ್ಸಿದ ಬರ್ಲು ನಿನ್ನ ಪಾಪದ ಬಣ್ಣ ನನ್ನಗೆ ಆಂದ
2: ಅಕ್ಕ ಪಪ್ಪ ಬಾಲ ಮನಸ್ಸಿದ ಬಣ್ಣ ಪಂಡೇರ್ ಬಂಡದ ಇರ ಬಾಲ ಮನಸ್ಸಿದ ಬಣ್ಣ ನಾಡ್ರ ಪೋರ್ಜವೆ ಎನ್ನ ಅತ್ತಿಗಂತೆ ಜೋರಿ ಪಡ ಸರಿ ದಾಯ ಬಂಡ ಯಾತ ಜೋರಿ ಯಾನ್ ಬಣ್ಣ ನೀ ಏನು ಜೆಂಕೊಂಗಿ ಚೂರ್ ಮರ್ಯಾದೆ ಕೊರ್ಪು ಜೆಂತ ತಂಗಡಿ ಬಂಡಾಯ ಗಂದ ಅಟ್ಲಸ ಸರ್ ಆಯ್ ಬಣ್ಣ ನೀ ಪೂರ ಕೇನೋಡೆ
1: ಹೌದಾ

0: ಈತನೇಟ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಉಂದದ ಒಟ್ಟು ಸೇರಿಗಿಡ ನಡತಿನ ತುಳುನಾಟಕ ಪರ್ಬ ರಡ್ ಸರತ್ತ ಇರುವತ್ತ ರಡ್ಡು ಈ ಲೇಸಡ ನಡತಿನ ನಾಟಕ
1: ಆ ದೇವೆರು ತೂವಡ್ ನಡಪಾದು ಕೊರ್ನಕಲು ವಿಷ್ಣು ಕಲಾವಿದರು ಮದ್ದಡ್ಕ ಉಂದು ಈ ನಾಟಕದ ಸುರೂತ ಯಜ್ಞೆ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬತ್ತರು. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8, ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಪದ ಗಮ್ಮತ್ತು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿ ವಿ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು. ಉಪರಾಷ್ಟಪತಿ ಸಿ ವಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ, ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷಿಯಾ ಮುಖಾಮುಖಿ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಈ ದಿನವು ಹೆಸರಾಂತ ಶಿಕ್ಷಣ ತಜ್ಞ, ಲೇಖಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಾಗಿದೆ. ಈ ದಿನವು ರಾಷ್ಟ ನಿರ್ಮಾಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ದೇಶಾದ್ಯಂತ ಶಿಕ್ಷಕರಿಗೆ ಶುಭ ಹಾರೈಸಿದ್ದಾರೆ. ಅವರು ಮಾಜಿ ರಾಷ್ಟಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಸಾಧಾರಣ ಶಿಕ್ಷಕರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಶಿಕ್ಷಕರು ತಮ್ಮ ಮಾರ್ಗದರ್ಶನದ ಮೂಲಕ ಪ್ರತಿಭೆಯನ್ನು ಪೋಷಿಸಿ ವ್ಯಕ್ತಿತ್ವವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಮರ್ಪಿತ ಮತ್ತು ಸಾಮಾಜಿಕ ಕಳಕಳಿಯ ಮನೋಭಾವದ ಶಿಕ್ಷಕರು ವಿದ್ಯಾರ್ಥಿಗಳ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ನೀಡಿ ಶ್ರೇಷ್ಠ ಗುರಿ ಸಾಧಿಸಲು ಅವರನ್ನು ಪ್ರೋತ್ಸಾಹಿಸಬಹುದು ಎಂದು ಅವರು ಹೇಳಿದ್ದಾರೆ. ಇಂದು ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕಾಗಿದ್ದು, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಶಿಕ್ಷಕರು ಸ್ವತಂತ್ರ ಚಿಂತನೆಯನ್ನು ಉತ್ತೇಜಿಸಬೇಕು ಮತ್ತು ಮಕ್ಕಳಲ್ಲಿ ವಿಚಾರಣಾ ಮನೋಭಾವವನ್ನು ಬೆಳೆಸಬೇಕು. ಸಮರ್ಪಿತ ಕೊಡುಗೆಗಾಗಿ ಎಲ್ಲಾ ಶಿಕ್ಷಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ರಾಷ್ಟಪತಿಗಳು, ಶಿಕ್ಷಕರು ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಬುದ್ಧ ಪೀಳಿಗೆಯನ್ನು ಪೋಷಿಸುವುದನ್ನು ಮುಂದುವರಿಸಬೇಕು ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆಯ್ಕೆಯಾದ 48 ಶಿಕ್ಷಕರು 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 6 ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ಬಂದಿದ್ದಾರೆ. ರಾಷ್ಟಪತಿಗಳು ಉನ್ನತ ಶಿಕ್ಷಣ ಸಂಸ್ಥೆ ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕ ಸದಸ್ಯರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಇಂಡಿಯಾ ವಾಲ್ಸ್ 2026 ಭಾಗಿಯಾಗಲಿದ್ದಾರೆ. ಇದು ಹೃದಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮುಂದುವರೆಸುತ್ತಾ ಗಮನಹರಿಸುವಂತಹ ರಾಷ್ಟೀಯ ಶೈಕ್ಷಣಿಕ ಸಭೆಯಾಗಿದೆ. ಚೆನ್ನೈನ ಗಿಂಡಿಯಲ್ಲಿ ಇಂಡಿಯಾ ವಾಲ್ಸ್ ರಿಜಿಸ್ಟರ್ ಅನ್ನು ಸಹ ಉಪರಾಷ್ಟಪತಿಯವರು ಉದ್ಘಾಟನೆ ಮಾಡಲಿದ್ದಾರೆ. ದಿನಮಲರ್ ಪತ್ರಿಕೆಯ ಪ್ರಕಟಣೆಯ 75ನೇ ವರ್ಷವನ್ನು ಗುರುತಿಸುವಂತಹ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಚೆನ್ನೈನ ವಲುವರ್ ಕೊಟ್ಟಂನಲ್ಲಿ ಬಿಡುಗಡೆ ಮಾಡುವ ಸಮಾರಂಭದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಭಾಗವಾಗಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಭಾರತದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ವಾಣಿಜ್ಯ, ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯಲ್ಲಿ ಒಂದು ವಿಶಿಷ್ಟ ಕಲಿಕಾ ಕೇಂದ್ರವಾಗಿದೆ. 1926 ಖ್ಯಾತ ಕೈಗಾರಿಕೋದ್ಯಮಿ ಸರ್ ಶ್ರೀ ರಾಮ್ ಅವರು ಸ್ಥಾಪಿಸಿದಂತಹ ಈ ಕಾಲೇಜು ಕಳೆದ ಶತಮಾನದಲ್ಲಿ ವಿದ್ವಾಂಸರು, ವೃತ್ತಿಪರರು, ಆಡಳಿತಗಾರರು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಹಾಗೂ ರಾಷ್ಟ ನಿರ್ಮಾಪಕರ ಪೀಳಿಗೆಯನ್ನು ಪೋಷಿಸಿದೆ. ಶತಮಾನೋತ್ಸವ ಆಚರಣೆಗಳು ಶಿಕ್ಷಕರ ದಿನದಂದು ಹೊಂದಿಕೆಯಾಗುತ್ತವೆ. ಪೀಳಿಗೆಗಳನ್ನು ರೂಪಿಸುವಲ್ಲಿ ಮತ್ತು ಸಮಾಜದ ಅಡಿಪಾಯವನ್ನು ಬಲಪಡಿಸುವಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರ ಕೊಡುಗೆಯನ್ನು ರಾಷ್ಟವು ಗೌರವಿಸುವುದರಿಂದ ಈ ಸಂದರ್ಭವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಆಚರಣೆ ಮಾಡಲಾಗುತ್ತದೆ. ಬೆಲ್ಜಿಯಂ ಭಾರತದೊಂದಿಗೆ ಕಡಲ ಸಹಕಾರವನ್ನು ಬಲಪಡಿಸುವ ನಿಟ್ಟನಲ್ಲಿ ಕೆಲಸ ಮಾಡಲಿದೆ ಎಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಹೇಳಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸಮುದ್ರ ಮತ್ತು ಬಂದರು ವಲಯದ ಪೂರ್ಣ ಬೆಲ್ಜಿಯಂ ನಿಯೋಗವು ಭಾರತಕ್ಕೆ ಭೇಟಿ ನೀಡಲಿದೆ ಎಂದು ಘೋಷಿಸಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಬೆಲ್ಜಿಯಂ ಉನ್ನತ ಮಟ್ಟದ ಚರ್ಚೆಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಕ್ತ ವ್ಯಾಪಾರ ಒಪ್ಪಂದವು ಕಾರ್ಯತಂತ್ರದ ಮುಕ್ತತೆ, ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಜೊತೆಗೆ ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಆರ್ಥಿಕತೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ಅವು ಸ್ಥಿತಿಸ್ಥಾಪಕತ್ವವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ
1: ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತವನ್ನು ವಿಶ್ವದ ಅತಿದೊಡ್ಡ ಕ್ರೀಡಾ ಕೇಂದ್ರವನ್ನಾಗಿ ಮಾಡುವತ್ತ ದೇಶ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಭಾರತವು ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಜೊತೆಗೆ ಕ್ರೀಡಾ ಸೌಲಭ್ಯ ಮತ್ತು ಸಲಕರಣೆಗಳ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಹೇಳಿದ್ದಾರೆ. ಗರಿಷ್ಠ ಸಂಖ್ಯೆಯ ಪದಕಗಳನ್ನು ಗೆಲ್ಲುವುದು ಮಾತ್ರವಲ್ಲ, ಒಲಿಂಪಿಕ್ಸ್, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ಪೊಲೀಸ್ ಕ್ರೀಡಾಕೂಟ ಮತ್ತು ಇತರ ಸ್ಪರ್ಧೆಗಳಲ್ಲಿ ಒಳಗೊಂಡಿರುವಂತಹ ಎಲ್ಲಾ ಕ್ರೀಡೆಗಳನ್ನು ಬಲಪಡಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಭೂತಾನ್, ಯುನೈಟೆಡ್ ಕಿಂಗ್ಡಮ್, ಚೀನಾ, ಬಾಂಗ್ಲಾದೇಶ, ಫ್ರಾನ್ಸ್, ಜರ್ಮನಿ, ಇಂಡೋನೇಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ 19 ದೇಶಗಳ ಕ್ರೀಡಾಪಟುಗಳು ಈ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಶತಮಾನೋತ್ಸವ ಆಚರಿಸಲಿದ್ದು ಆ ಕಾರ್ಯಕ್ರಮವನ್ನು ಅಹಮದಾಬಾದ್ ಆಯೋಜನೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ತ್ರಿಶೂಲಿ ಬಜಾರ್ ಪ್ರದೇಶದಿಂದ 5 ವರ್ಷದ ಮಗು ಸೇರಿದಂತೆ ಮತ್ತೆ 3 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಿಂದ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರ ಒಟ್ಟು ಸಂಖ್ಯೆ 169 ಏರಿಕೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, 275 ಭಾರತೀಯ ಪ್ರಜೆಗಳು ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಚೀನಾದಿಂದ ನೇಪಾಳಕ್ಕೆ 1907 ಭಾರತೀಯರು ಸುರಕ್ಷಿತವಾಗಿ ಗಡಿ ದಾಟಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರನ್ನು ವಿಮಾನಗಳ ಮೂಲಕ ತವರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಟಿಬೆಟಿಯನ್ ಸ್ವಾಯತ್ತ ಪ್ರದೇಶದಲ್ಲಿ ಯಾವುದೇ ಭಾರತೀಯ ಪ್ರಯಾಣಿಕರು ಸಿಲುಕಿಕೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತವು ನೇಪಾಳಕ್ಕೆ ಸುಮಾರು 95 ಟನ್ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿದೆ. ನೇಪಾಳ ಸರ್ಕಾರದ ಅಗತ್ಯಕ್ಕೆ ಅನುಗುಣವಾಗಿ ಭಾರತ ಮುಂದೆಯೂ ನೆರವು ನೀಡಲಿದೆ. ಮುಂಬರುವ ದಿನಗಳಲ್ಲಿ ನೇಪಾಳ ಸರ್ಕಾರ ಕೋರಿರುವಂತಹ ಹೆಚ್ಚಿನ ಸಂಖ್ಯೆಯ ವಿಧಿವಿಜ್ಞಾನ ಕಿಟ್ ಮತ್ತು ಇತರ ಸಾಮಗ್ರಿಗಳನ್ನು ಕಳುಹಿಸಲು ಭಾರತ ಯೋಜಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯಡಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 9 ಮತ್ತು 10 ನಡೆಯಲಿದೆ. ಅಭ್ಯರ್ಥಿಗಳು ತಮ್ಮ ಲಾಗಿನ್ ವಿವರಗಳನ್ನು ಬಳಸಿ UGCNET.TA.NIC.IN ಜಾಲತಾಣದಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಈ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ದೋಷಗಳಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಈ ವಿಷಯಗಳಿಗೆ ಮರುಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದೆ. ಇಂಗ್ಲಿಷ್ ವಿಷಯದ ಪರೀಕ್ಷೆ ಇದೇ 9 ಬೆಳಗ್ಗೆ 9 ಮಧ್ಯಾಹ್ನ 12 ಮೊದಲ ಪಾಳಿಯಲ್ಲಿ ಜರುಗಲಿದೆ. ವಾಣಿಜ್ಯ ವಿಷಯದ ಪರೀಕ್ಷೆ ಅಂದೇ 3 ಸಂಜೆ 6 ಎರಡನೇ ಪಾಳಿಯಲ್ಲಿ ನಡೆಯಲಿದೆ. ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10 ಬೆಳಗ್ಗೆ 9 ಮಧ್ಯಾಹ್ನ 12 ಮೊದಲ ಪಾಳಿಯಲ್ಲಿ ನಡೆಯಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಶೆಂಜೆನ್ನಲ್ಲಿ ನಡೆಯುವಂತಹ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಜೋಡಿ ನೂರ್ ಮೊಹಮ್ಮದ್ ಅಜ್ರೀನ್ ಅಯ್ಯೂಬ್ ಮತ್ತು ಟಾನ್ ವಿ ಕ್ಯೂಂಗ್ ಅವರನ್ನ ಎದುರಿಸಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಜೋಡಿ ಡೆನ್ಮಾರ್ಕ್ನ ಕಿಮ್ ಅಸ್ಟ್ರೂಪ್ ಮತ್ತು ಆಂಡರ್ಸ್ ಸ್ಕಾರ್ಪ್ ರಾಸ್ಮುಸೆಂಟ್ ಅವರನ್ನ 21-13, 21-16 ಅಂತರದಿಂದ ಪರಾಭವಗೊಳಿಸಿತು. ಈ ಗೆಲುವಿನ ಜೊತೆಗೆ ಸಾತ್ವಿಕ್ ಮತ್ತು ಚಿರಾಗ್ ಸತತ 4 ಬಾರಿಗೆ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ತಲುಪಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವನ್ನು ತಗ್ಗಿಸಲು ಅಥವಾ ಕೊನೆಗೊಳಿಸಲು ಸಹಾಯ ಮಾಡುವ ವಿಚಾರಗಳು ಮತ್ತು ಸಲಹೆಗಳನ್ನು ನವದೆಹಲಿ ಅನ್ವೇಷಿಸುತ್ತಿದೆ. ಈ ದಿಸೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಎರಡರೊಂದಿಗೂ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು. ಉಪರಾಷ್ಟಪತಿ ಸಿ ವಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ, ಅಮಿತ್ ಶಾ. ಬ್ಯಾಡ್ಮಿಂಟನ್ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಕರುಣಾ
3: ಬಾಳುವ ಬೆಳಕೆ.
4: ನಾನು ಡಾಕ್ಟರ್ ಗುರುರಾಜ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
5: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ, ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ. ವಿಷಯ ನ್ಯಾಯಾಂಗ ವ್ಯವಸ್ಥೆ.
6: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ನಮಸ್ಕಾರ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶವು ಪ್ರಜಾಪ್ರಭುತ್ವದ ದೊಡ್ಡ ಮಾದರಿಯಾಗಿದ್ದು ಅದರ ಮುಖ್ಯ ಕಂಬಗಳಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಯು ಒಂದಾಗಿದೆ. ಈ ವ್ಯವಸ್ಥೆಯು ದೇಶದ ಕಾನೂನಿನ ಆಧಿಪತ್ಯವನ್ನು ಕಾಪಾಡುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದರಲ್ಲಿ ಮಾತ್ರ ಪಾತ್ರ ವಹಿಸುತ್ತದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸವು ಹಲವಾರು ಹಂತಗಳನ್ನು ದಾಟಿದೆ. ಪ್ರಾಚೀನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಧರ್ಮ ಮತ್ತು ನೀತಿಯ ಆಧಾರದ ಮೇಲೆ ನಡೆಯುತ್ತಿತ್ತು. ಇದರಲ್ಲಿ ಮೂರು ಪ್ರಮುಖ ಮೂಲಗಳಿವೆ. ಮೊದಲನೆಯದಾಗಿ ಮನುಸ್ಮೃತಿ. ಇದು ಹಿಂದೂ ಕಾನೂನಿನ ಪ್ರಮುಖ ಗ್ರಂಥವಾಗಿದ್ದು ಜನಜೀವನದ ಎಲ್ಲಾ ಕ್ಷೇತ್ರಗಳಿಗೆ ನಿಯಮಗಳನ್ನು ನೀಡುತ್ತಿತ್ತು. ಎರಡನೆಯದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ರಾಜಕೀಯ ಮತ್ತು ಆರ್ಥಿಕ ನೀತಿಗಳನ್ನು ಮಾತ್ರವಲ್ಲದೆ ನ್ಯಾಯಾಂಗದ ಪ್ರಮುಖ ಅಂಶಗಳನ್ನು ನಿರ್ಧರಿಸಿತ್ತು. ಮೂರನೆಯದಾಗಿ ಧರ್ಮಶಾಸ್ತ್ರಗಳು. ವಿವಿಧ ಧಾರ್ಮಿಕ ಗ್ರಂಥಗಳು ಕಾನೂನು ಮತ್ತು ನ್ಯಾಯಾಂಗದ ಆಧಾರವಾಗಿ ಸೇವೆ ಸಲ್ಲಿಸುತ್ತಿದ್ದವು. ಈ ಕಾಲಗಳಲ್ಲಿ ರಾಜರು ನ್ಯಾಯಾಧೀಶರಾಗಿದ್ದು ಗ್ರಾಮ ಪಂಚಾಯತಿಗಳು ಸ್ಥಳೀಯ ನ್ಯಾಯವನ್ನು ನಿರ್ವಹಿಸುತ್ತಿದ್ದವು. ತಕ್ಕ ಪ್ರತಿಫಲ ಅಥವಾ ಶಿಕ್ಷೆಯ ಮೂಲಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ತದನಂತರ ಮೊಘಲ್ ಆಳ್ವಿಕೆ ಪ್ರಾರಂಭವಾಯಿತು. ಮೊಘಲ್ ಅರಸುಗಳು ಶರಿಯತ್ ಕಾನೂನನ್ನು ಅನುಸರಿಸುತ್ತಿದ್ದರು. ಅಫ್ಘಾನಿ ಮತ್ತು ಪರ್ಷಿಯನ್ ಕಾನೂನು ಪ್ರಭಾವವನ್ನು ಹೊಂದಿತ್ತು. ಸ್ಥಳೀಯ ನ್ಯಾಯಗಳಲ್ಲಿ ಪಂಡಿತರು ಮತ್ತು ಖಾಜಿಗಳು ನ್ಯಾಯ ನಿರ್ವಹಿಸುತ್ತಿದ್ದರು. ನಂತರ ಪ್ರಾರಂಭವಾಯಿತು ಬ್ರಿಟಿಷರ ಆಳ್ವಿಕೆ. 1773 ವೆರೆನ್ ಹ್ಯಾಸ್ಟಿಂಗ್ ಭಾರತದಲ್ಲಿ ಪ್ರಥಮ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸಿದರು. 1861 ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. 1935 ಭಾರತ ಸರ್ಕಾರದ ಕಾಯ್ದೆಯು ನ್ಯಾಯಾಂಗವನ್ನು ಸ್ವತಂತ್ರಗೊಳಿಸಲು ಪ್ರಾರಂಭವಾಯಿತು. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1950 ಭಾರತದ ಸಂವಿಧಾನ ಜಾರಿಗೆ ಬಂದು ದೇಶವು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತ್ತು. ಇದರೊಂದಿಗೆ ಭಾರತದಲ್ಲಿ ನ್ಯಾಯಾಂಗವು ಪೂರ್ಣ ಸ್ವಾತಂತ್ರ್ಯವಾಗಿರಬೇಕೆಂಬ ಉದ್ದೇಶವನ್ನು ಹೊಂದಿ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪಿಸಲ್ಪಟ್ಟವು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮುಖ್ಯ ನ್ಯಾಯಾಧೀಶ ಮತ್ತು 33 ಸಹ ನ್ಯಾಯಮೂರ್ತಿಗಳನ್ನು ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಲವು ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೆಯದಾಗಿ ಸಂವಿಧಾನಾತ್ಮಕ ಅಧಿಕಾರ, ಅಂದರೆ ಇದು ಭಾರತದ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಯನ್ನು ನಿರ್ವಹಿಸುತ್ತದೆ. ಎರಡನೆಯದಾಗಿ ಮೇಲ್ಮನವಿ ನ್ಯಾಯಾಲಯ. ರಾಜ್ಯ ಮತ್ತು ಹೈಕೋರ್ಟ್ಗಳ ತೀರ್ಪುಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಮೂರನೆಯದಾಗಿ ಸಲಹಾ ಅಧಿಕಾರ. ರಾಷ್ಟ್ರಪತಿಗಳು ನ್ಯಾಯಾಂಗ ಸಲಹೆಗಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಾಲ್ಕನೆಯದಾಗಿ ಮೂಲ ನ್ಯಾಯಾಧಿಕಾರ. ಕೇಂದ್ರ ಮತ್ತು ರಾಜ್ಯಗಳ ಅಥವಾ 2 ಅಥವಾ 3 ರಾಜ್ಯಗಳ ನಡುವಿನ ವಿವಾದವನ್ನು ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ಧರಿಸುತ್ತದೆ. ಉಚ್ಚ ನ್ಯಾಯಾಲಯ. ಪ್ರತಿ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಉಚ್ಚ ನ್ಯಾಯಾಲಯ ಇರಬಹುದು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಹಲವು ಸಹ ನ್ಯಾಯಾಧೀಶರು ಇರುತ್ತಾರೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೂ ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೇಲ್ಮನವಿ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಎರಡನೆಯದಾಗಿ ಸಾಂವಿಧಾನಿಕ ವ್ಯಾಖ್ಯಾನ, ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರವೂ ಇದೆ. ಮೂರನೆಯದಾಗಿ ಮೂಲ ನ್ಯಾಯಾಧಿಕಾರ, ಹಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ನೇರ ತೀರ್ಪನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ನ್ಯಾಯಾಲಯವು ಪ್ರತಿ ಜಿಲ್ಲೆಗೆ ಒಂದು ಮುಖ್ಯ ನ್ಯಾಯಾಧೀಶರು ಅಥವಾ ಸಹಾಯಕ ನ್ಯಾಯಾಧೀಶರನ್ನು ಇರಿಸುತ್ತಾರೆ. ಇವರನ್ನು ರಾಜ್ಯದ ರಾಜ್ಯಪಾಲಕರು ನೇಮಕ ಮಾಡುತ್ತಾರೆ. ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯವು ನೀಡುತ್ತದೆ. ಆರ್ಥಿಕ ಅಪರಾಧ, ಕುಟುಂಬ ವಿವಾದ, ಆಸ್ತಿ ವಿವಾದಗಳನ್ನು ಜಿಲ್ಲಾ ನ್ಯಾಯಾಲಯವು ನಿರ್ವಹಿಸುತ್ತದೆ. ನ್ಯಾಯಾಂಗದ ಅಭಿವೃದ್ಧಿಯಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ತೀರ್ಪುಗಳು ಮಹತ್ವವಾಗಿವೆ. ಉದಾಹರಣೆಗೆ ಕೇಶವನಂದ ಭಾರತಿ ಪ್ರಕರಣ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮಹತ್ವವನ್ನು ಈ ಪ್ರಕರಣ ನಿರ್ಧರಿಸಿತು. ಹಾಗೆಯೇ ಮೇನಕಾ ಗಾಂಧಿ ಪ್ರಕರಣ ಪ್ರಜೆಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದ ತೀರ್ಪಾಗಿತ್ತು. ಶಾಬಾನು ಪ್ರಕರಣ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ತೀರ್ಪಾಗಿತ್ತು. ವಿಶಾಖ ಪ್ರಕರಣ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ನೀಡಿದ ತೀರ್ಪಾಗಿತ್ತು. ಆದರ್ಶ್ ಹೌಸಿಂಗ್ ಸ್ಕ್ಯಾಂಡಲ್ ಮತ್ತು ಹವಾಲಾ ಕೇಸ್, ಭ್ರಷ್ಟಾಚಾರದ ವಿರುದ್ಧ ತೀರ್ಪುಗಳು, ಇವು ಮತ್ತು ಇತರ ಹಲವು ತೀರ್ಪುಗಳು ಜನರ ಹಕ್ಕುಗಳನ್ನು ರಕ್ಷಿಸುವ ನಿಷ್ಪಕ್ಷಪಾತ, ಪಕ್ಷಪಾತವಿಲ್ಲದ ಮತ್ತು ಪ್ರಬಲ ನಿರ್ಧಾರಗಳನ್ನು ನೀಡುವ ನ್ಯಾಯಾಲಯದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಭಾವ ಬಹಳ ಮಹತ್ವವಾಗಿದೆ. ಇದು ಕಾನೂನಿನ ಉಲ್ಲಂಘನೆಗಳನ್ನು ತಡೆದು ನ್ಯಾಯವನ್ನು ಒದಗಿಸುವ ಒಂದು ಪ್ರಮುಖ ಸಾಧನವಾಗಿದೆ. ನ್ಯಾಯಾಂಗದ ಪ್ರಮುಖ ಕಾರ್ಯಗಳು ಅಪರಾಧವನ್ನು ತಡೆಹಿಡಿಯುವುದು, ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸುವ ಮೂಲಕ ಸಮಾಜದಲ್ಲಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡಲಾಗುತ್ತದೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾನೂನು ಸಂವಿಧಾನದ ವಿರುದ್ಧವಾದರೆ ಅದನ್ನು ರದ್ದುಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೇದಾಗಿ ನ್ಯಾಯ ಮತ್ತು ಸಮಾನತೆ, ಪ್ರಜೆಗಳ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ನಿರಂತರವಾಗಿ ಶ್ರಮಿಸುತ್ತವೆ. ಸಾಮಾಜಿಕ ನ್ಯಾಯ, ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪರಿಸರ ರಕ್ಷಣೆಗಾಗಿ ಮಹತ್ವದ ತೀರ್ಪುಗಳನ್ನು ನೀಡಲಾಗುತ್ತಿದೆ. ಉದಾಹರಣೆಗೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಜೀವಂತ ಸತ್ವಗಳಾಗಿ ಪರಿಗಣಿಸುವ ತೀರ್ಪು ನೀಡಿತ್ತು. ಹೊಸ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣದ ಮೂಲಕ ನ್ಯಾಯಾಂಗವು ದಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಹೀಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಶಕ್ತಿಶಾಲಿಯಾಗಿದ್ದರೂ ಅದರಲ್ಲಿ ಹಲವಾರು ಸವಾಲುಗಳು ಇವೆ. ಮೊದಲನೆಯದಾಗಿ ನ್ಯಾಯ ವಿಳಂಬ. ಹಲವಾರು ವರ್ಷಗಳಿಂದ ಅಪಾರ ಪ್ರಮಾಣದ ಮೊಕದ್ದಮೆಗಳು ನಿರ್ಧಾರಕ್ಕಾಗಿ ಕಾಯುತ್ತಿವೆ. ಇದರಿಂದಾಗಿ ಜನರಿಗೆ ತ್ವರಿತ ನ್ಯಾಯ ದೊರಕುವುದಿಲ್ಲ. ನ್ಯಾಯವನ್ನು ಜನಸಾಮಾನ್ಯರಿಗೆ ಸುಲಭಗೊಳಿಸುವ ಅಗತ್ಯವಿದೆ. ದೇಶದ ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ನ್ಯಾಯ ದೊರಕಲು ಇನ್ನಷ್ಟು ಸುಧಾರಣೆಗಳು ಅಗತ್ಯವಿದೆ. ನ್ಯಾಯದ ವ್ಯವಸ್ಥೆಯಲ್ಲಿ ದೌರ್ಬಲ್ಯಗಳು. ಕೆಲವೊಮ್ಮೆ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಗಳು ನ್ಯಾಯಾಂಗದ ಪ್ರಭಾವವನ್ನು ಕುಂದಿಸಲು ಯತ್ನಿಸುತ್ತವೆ. ನ್ಯಾಯಾಲಯಗಳಲ್ಲಿ ಕಡಿಮೆ ತಂತ್ರಜ್ಞಾನದ ಬಳಕೆಯೂ ಇದೆ. ಈಗಿನ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿಲ್ಲದೆ ದಸ್ತಾವೇಜು ಕಾರ್ಯಗಳು ಇನ್ನೂ ಹಳೆಯ ಪದ್ಧತಿಗಳನ್ನು ಅನುಸರಿಸುತ್ತವೆ. ನ್ಯಾಯಾಧೀಶರ ಕೊರತೆಗಳು ಎದ್ದು ಕಾಣುತ್ತವೆ. ಭಾರತದಲ್ಲಿ ಸಾಕಷ್ಟು ನ್ಯಾಯಾಧೀಶರ ಕೊರತೆ ಇದೆ. ಇದರಿಂದಾಗಿ ದೊಡ್ಡ ಸಂಖ್ಯೆಯ ಪ್ರಕರಣಗಳು ನಿರ್ಧಾರಕ್ಕೆ ಬರುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕೊನೆಯದಾಗಿ ಭ್ರಷ್ಟಾಚಾರ. ಕೆಲವೊಮ್ಮೆ ನ್ಯಾಯಾಂಗದ ವಿವಿಧ ಹಂತಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತವೆ. ನಮ್ಮ ನ್ಯಾಯಾಂಗವನ್ನು ಇನ್ನಷ್ಟು ಬಲವರ್ಧಿಗೊಳಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕು. ತ್ವರಿತ ಮತ್ತು ಪರಿಣಾಮಕಾರಿ ತೀರ್ಪುಗಳನ್ನು ನಿರ್ಧರಿಸಲು ಹೊಸ ನೀತಿಗಳು ರೂಪುಗೊಳಿಸಬೇಕು. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸಲು ಸರ್ಕಾರ ಮತ್ತು ನ್ಯಾಯಾಂಗ ಒಂದಾಗಬೇಕು. ಎಲ್ಲಾ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಒಯ್ಯುವ ಮೂಲಕ ಕಾರ್ಯಪದ್ಧತಿಗಳನ್ನು ಸುಗಮಗೊಳಿಸಬೇಕು. ಭಿನ್ನ ಭಿನ್ನ ವಿಷಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ನಿಯಂತ್ರಿಸಲು ಹೆಚ್ಚು ನ್ಯಾಯಾಧೀಶರನ್ನು ನೇಮಿಸಬೇಕು. ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ನ್ಯಾಯ ಪ್ರಕ್ರಿಯೆಯ ವೇಗವನ್ನು ಹೆಚ್ಚಿಸಬೇಕು. ಇದರ ಜೊತೆಗೆ ಮಧ್ಯಸ್ಥತೆ, ವಾಣಿಜ್ಯ ನ್ಯಾಯಾಲಯ, ಗ್ರಾಹಕರ ನ್ಯಾಯಾಲಯಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸಬೇಕು. ಭಾರತದ ನ್ಯಾಯಾಂಗವು ವಿಶ್ವದ ದೊಡ್ಡ ಮತ್ತು ಪ್ರಭಾವಶಾಲಿ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವದ ಬೆನ್ನುಲುಬಾಗಿದೆ. ಇದು ಕಾನೂನಿನ ಆಧಿಪತ್ಯವನ್ನು ಖಚಿತಗೊಳಿಸುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ನ್ಯಾಯಾಂಗದ ಶಕ್ತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ನ್ಯಾಯಾಂಗದ ಪಾತ್ರವನ್ನು ನಾವು ಗೌರವಿಸಬೇಕು ಮತ್ತು ಅದನ್ನು ಬಲಪಡಿಸಲು ನಮ್ಮದೇ ಆದ ಕೊಡುಗೆ ನೀಡಬೇಕು. ಇಂತಹ ಮಹತ್ವದ ವಿಷಯದ ಬಗ್ಗೆ ಮಾತಾಡಲು ಅವಕಾಶ ನೀಡಿದ ರೇಡಿಯೋ ಸಾರಂಗ್ನ ಆಡಳಿತ ಮಂಡಳಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸದಾ ಬಲಶಾಲಿಯಾಗಿ ಪ್ರಜಾಪ್ರಭುತ್ವದ ಸಮಾನತೆ ಮತ್ತು ನ್ಯಾಯ ತತ್ವಗಳನ್ನು ಉಳಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
7: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
8: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
9: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
10: ಹಲೋ ಪುಟ್ಟ.
8: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
10: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
8: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
11: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಭೈಣಿ ಹಂಗ ಪಳೆ ಅಳೆ ಹಂಗ ಪಳೆ
1: ಮುಚ್ಚಾ ಜೇಸು
0: ಯಾ ನಿನ್ ತುಲ್ಯಾ ಬುರ್ಗ್ಯಾಚಿ ಗತ್ ಪೊಳೆ ಮಾದರ್ ಮೇಳೆ ಗಲ್ಚಾ ಯಾ ಕಸ್ರ್ಯಾ ಡಬ್ಬ್ಯಾನ್ ಏಕ್ ಅಂಜಾಳ್ ಬುರ್ಗೆ ಅಂಜಾಳ್ ಬುರ್ಗೆ ಮಳೆ ಭೈಣಿ ತುವೆ ತುಕಾ 2000 ವರ್ಷ ಅಡ್ಲೆ ಗಡೀತ್ ಉಡಾಸಾಗ ಏನ ಗಡೀತ್ ಕಂಚೆ ಗಡೀತ್ ಮದರ್ ಅಮ್ಸೊ ಜೇಸು ಕ್ರಿಸ್ತ ಗೋರ್ವಾಂಗುಟ್ಯಾನ್ ಜಲ್ಮಲ್ಲೆ ಮಾಫ್ ಕರ್ ಮದರ್ ಹಾವ್ ಗುಸ್ಪೋಡ್ಲಿ ವೋಡ್ ನಾ ಬೈನಿ ಮಕಾ ಹ್ಯಾ ಬಾಳಾತೆ ಅಮ್ಸೊ ಜೇಸು ಸಿದ್ಧಿಸ್ತಾ ಓಯ್ ಮದರ್ ಹೆಂಗಿತೆ ಮದರ್ ಬಾಳಾಚಾ ತೊಂಡಾರ್ ಮುಯೋ ವೈ ಬೈನಿ ಮುಯೋ ಯಾ ಬಾಳಾಚಾ ಸಕ್ಲ ಅಂಗಾರ್ ಸಿರ್ತಾರ್ ಸರ್ ಯಾ ಅಮಿ ಜಾತಾ ತಿತ್ಲ ವೆಗಿ ಯಾ ಬಾಳಾಕ್ ಅಮಿ ಆಸ್ಪತ್ರೆಗ್ ಒರಿಜೆ ಯಾ ಬುರ್ಗ್ಯಾ ಸೊ ಜೀವ್ ವಾನ್ಸೈಜೆ ದೇವಾನ್ ಅಮ್ಚೆ ಕತೀರ್ ಯಾ ಬುರ್ಗ್ಯಾ ವಾನ್ಸೋಂಗ್ ಸುಡ್ಲಾ ಅಸ್ತಲೆ ಅಮಿ ಯಾ ತುರ್ತಕರ್
2: एक नहीं दोन नहीं तीन नहीं बगार शंबर आने निर्गतिक बाळा मादर तेरेजाचा पासलेंत आयली कांवचीं तोंडां सणली बागेट्यो कुडी वाडल्यो पूण गोणयेंतली वरवीं चिरोन आयली पयशे किरोन गेले कुमोक पातळ जाली पूण मादर तेरेजान धैर सांडलें

0: ಮಗಾ.
1: ನಾ ಭವ, ತೂ ತುಜಾ ಅಂತಸ್ಕರಣ ಕಡೆ ಜುಸ್ತೆ ಆಸಾಯ.
0: ಪೂಣು ಪೂಣು
1: ಮುಜಾ ಬುರ್ಗ್ಯಾಂಕ ತೀರ್ ಏಕ್ ತಾರ್ ವಾ ಏಕ್ ರುವಿದ್ದಿ ಅನಿ ಪೊಳೆ. ತುಜೆ ಕಳುವಳೆ ತುಜೆ ಫುಗಾಸಾವ್ ಅಪಾಪಿನ್ಸ್ ಉಣೆ ಜತೆಲೆ.
0: ಮಾಫ್ ಕರ್ ಬೇಣಿ ಮಗ, ಮುಜಾ ಜೀವಿತಾಂತ ಹೆ ಏಕ್ ಅಪ್ರೂಪ್ ಅನಿ ಅಪೂರ್ ಗಣಿತ್ ಮನೋನು ಹಾಂ ಜಿಣಿ ಬೋರ್ ಉಡಾ ಸಾನ್ ಗೆತೋಲೋ. ಮುಜೆ ಉಸ್ನೆ ತುಜಾ ಹಾತಾರ್ ಉಡೆಯಲ್ಲಾ ಖಾತೀರ್ ಹಾಂ ಪ್ರಾಯಶ್ಚಿತ್ ಕರ್ತೋನೋ. ಅನಿ ಮುಜಾ ಜೋಡಿಸೋ ದಾಂತ್ಲೋ ಏಕ್ ವಾಂಟೋ ಹಾಂ ತುಜಾ ಪಾಯಾಂತಳ ಗಲ್ತೋಲೋ.
1: ದೇವ್ ತುಕಾ ಅನಿ ತುಜಾ ಕುಟ್ಮಾಕ್ ಬೋರ್ಯಾಸ್ ಬೊಲಾಯ್ಕಿನ್ ಸಂಬಾಳೋ.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿರ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣೋ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಕಲಾ ಸಾರಂಗ್ ಹೊಸ ಸಂಚಿಕೆಗೆ ತಮಗೆ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗ್ನಲ್ಲಿ ಬೇರೆ ಬೇರೆ ವಿಭಾಗದ ಸಾಧಕರನ್ನು ಮಾತನಾಡಿಸುವಂತಹ ಒಂದು ಸರಣಿ ಪ್ರಾರಂಭ ಆಗಿದೆ. ಅನೇಕ ಹಿರಿಯರು ನಮ್ಮ ಜೊತೆ ಅವರ ಬದುಕಿನ ಒಂದು ಪ್ರಯಾಣದ ಬಗ್ಗೆ ಮಾತಾಡಿದ್ದಾರೆ. ಬೇರೆ ಬೇರೆ ವಿಚಾರಗಳನ್ನು ನಾವು ಅವರಲ್ಲಿ ಚರ್ಚಿಸಿದ್ದೇವೆ. ವಿಶೇಷವಾಗಿ ಸಾಹಿತ್ಯ, ಸಂಸ್ಕೃತಿ, ಜಾನಪದ, ಶಿಕ್ಷಣ ಹೀಗೆ ಅನ್ಯಾನ್ಯ ಕ್ಷೇತ್ರಗಳ ಸಾಧಕರು ತಮ್ಮ ಒಂದು ವಿಸ್ತಾರವಾದಂತಹ ಮತ್ತು ತಮ್ಮ ಮಾನಸಿಕ ಮುಕ್ತವಾದಂತಹ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಂಥದ್ದೇ ಒಂದು ಸಂಚಿಕೆ ಇವತ್ತು ತೆರೆದುಕೊಳ್ತಾ ಇರುವಂಥದ್ದು. ನಮ್ಮ ತಂಡ ನಮ್ಮ ಜೊತೆ ಸಾರಂಗನ ಬಿಂದ್ಯಾ ಕುಲಾಲ್ ಅವರಿದ್ದಾರೆ, ಹಾಗೆ ಎಡ್ವರ್ಡ್ ಲೋಬೋ ಅವರಿದ್ದಾರೆ. ನಾವು ಮಂಗಳೂರಿನ ಕದ್ರಿ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ತಮಗೆಲ್ಲ ಗೊತ್ತಿದೆ, ತೇಜಸ್ವಿನಿ ಹಾಸ್ಪಿಟಲ್ ಇದೆ. ಅದರ ಎರಡು ಹಾಸ್ಪಿಟಲ್ಗಳ ಮಧ್ಯಭಾಗದಲ್ಲಿ ಒಂದು ಮನೆ ಇದೆ, ಹಳೆಯ ಹೆಂಚಿನ ಮನೆ. ಇಲ್ಲಿ ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರಿದ್ದಾರೆ. ಡಾಕ್ಟರ್ ಲೀಲಾ ಉಪಾಧ್ಯಾಯರ ಬಗ್ಗೆ ಬಹುಶಃ ಮಂಗಳೂರಿನ ನಾಗರಿಕರಿಗೆ ಹೆಸರು ನೆನಪಿರಬಹುದು. ಸುಮಾರು 37 ವರ್ಷ ಸಂತ ಆಗ್ನೆಸ್ ಕಾಲೇಜಿನಲ್ಲಿ ವಿಜ್ಞಾನದ ಉಪನ್ಯಾಸಕಿಯಾಗಿ ಸಸ್ಯಶಾಸ್ತ್ರದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಂತಹ ಒಬ್ಬರು ಶಿಕ್ಷಣ ತಜ್ಞೆ. ಆಮೇಲೆ ಅವರು ನಿವೃತ್ತರಾದ ಬಳಿಕ ಸುಮಾರು 17 ವರ್ಷ ಮಂಗಳೂರಿನ ಶಾರದಾ ಪಿ ಯು ಕಾಲೇಜಿನಲ್ಲಿ, ಅಲ್ಲಿ ಕೂಡ ಅವರು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು. ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಡ್ವೈಸರಾಗಿ ಒಂದು 3 ವರ್ಷ ಇದ್ದರು. ಹೀಗೆ ಸುಮಾರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು 57 ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ. ಈಗ ಬರೋಬ್ಬರಿ 88 ವರ್ಷ ನಮ್ಮ ಲೀಲಾ ಮೇಡಮ್ ಅವರಿಗೆ. ಆದರೂ ಕೂಡ ಅವರು ಚೈತನ್ಯಶೀಲರಾಗಿದ್ದಾರೆ, ಚಟುವಟಿಕೆಯಿಂದ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರು MSc PhD ಮಾಡಿ, ಆಮೇಲೆ ಫ್ರೆಂಚ್ ಭಾಷೆಯಲ್ಲಿ ಡಿಪ್ಲೊಮಾ ಮಾಡಿ ಅವರು ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ದುಡಿದವರು. ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರು ಮೂಲತಃ ನಮ್ಮ ಕಾಪಿನವರು. ಡಾಕ್ಟರ್ ಶೇಷರಾವ್ ಮತ್ತು ಯಶೋಧ ದಂಪತಿಯ 9 ಮಕ್ಕಳಲ್ಲಿ ಅವರು 3ನೇಯವರು, 6 ಹೆಣ್ಣು ಮತ್ತು 3 ಗಂಡು ಮಕ್ಕಳು. ಇನ್ನಂಜೆಯಲ್ಲಿ ಅವರು ಮೆಟ್ರಿಕ್ ಪೂರ್ವ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆಮೇಲೆ ಮೆಟ್ರಿಕ್ಯುಲೇಷನ್ ಮಾಡಿದ ಮೇಲೆ ಬೊಂಬೈಗೆ ಹೋಗ್ತಾರೆ. ಅಲ್ಲಿ ವಿಜ್ಞಾನ ವಿಷಯದಲ್ಲಿ BSc ಮತ್ತು MSc ಮಾಡ್ತಾರೆ. ಮತ್ತೆ ಮಂಗಳೂರಿಗೆ ಬರ್ತಾರೆ, ಅಲ್ಲಿ BEd ಕಾಲೇಜಿನಲ್ಲಿ BEd ಮಾಡ್ತಾರೆ. ಆಮೇಲೆ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಸಂಗೀತದ ಆಸಕ್ತಿ ಮತ್ತು ಬರವಣಿಗೆ ಅವರಿಗೆ ವಿಶೇಷವಾಗಿರುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ತಮ್ಮಲ್ಲಿ ಹೇಳಬೇಕಾದದ್ದು ಅಂತ ಹೇಳಿದರೆ, ನಮ್ಮ ಸಾಹಿತ್ಯ, ಯಕ್ಷಗಾನ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಪ್ರಸಿದ್ಧವಾಗಿರತಕ್ಕಂತಹ KS ಉಪಾಧ್ಯಾಯರ ಒಂದು ಉಲ್ಲೇಖ. KS ಉಪಾಧ್ಯಾಯರು ನಮ್ಮ ಡಾಕ್ಟರ್ ಲೀಲಾ ಮೇಡಮ್ ಅವರ ಪತಿ. 1968 ಅವರ ವಿವಾಹ ಆಗ್ತದೆ. KS ಉಪಾಧ್ಯಾಯರು ಸಿದ್ಧಾರ್ಥ ಮುದ್ರಣಾಲಯವನ್ನು, ಈಗ ನಮ್ಮ ಶರವು ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಸುಮಾರು 30-34 ವರ್ಷ ಅವರು ಅದನ್ನು ನಡೆಸಿದರು. ಅದರ ಜೊತೆಗೆ ಅವರು ಯಕ್ಷಗಾನ, ಜಾನಪದ, ಭೂತಕೋಲ ಇತ್ಯಾದಿ ಕ್ಷೇತ್ರಗಳಲ್ಲಿ ತುಂಬ ದುಡಿದ ಮೂಲಕವಾಗಿ ಅದನ್ನು ದೇಶ ವಿದೇಶಗಳಲ್ಲಿ ಪರಿಚಯಿಸಿದಂತಹ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಸ್ವತಃ ಬರಹಗಾರರು, ನಮ್ಮೂರ ಯಕ್ಷರು ಇತ್ಯಾದಿ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಮುಳಿಯ ತಿಮ್ಮಪ್ಪ ಇರ್ಬೋದು, KR ಕಾರಂತರು ಇರ್ಬೋದು, ಪಂಜ ಮಂಗೇಶ್ ರಾಯರ್ ಇರ್ಬೋದು, ಅವರುಗಳ ಶತಮಾನೋತ್ಸವ ಹಾಗೆ ಸಂಸ್ಮರಣ ಗ್ರಂಥಗಳ ಸಂಪಾದಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಫ್ರಾನ್ಸ್ ದೇಶಕ್ಕೆ ಗೊಂಬೆಯಾಟವನ್ನು ಮತ್ತು ತೊಗಲು ಗೊಂಬೆಯಾಟವನ್ನು ಕೊಂಡು ಹೋಗಿದ್ದಾರೆ ಗೊಗ್ಗ ಕಾಮತ್ ಅವರ ನೇತೃತ್ವದಲ್ಲಿ. ಆಮೇಲೆ ಯಕ್ಷಗಾನ ಮತ್ತು ಗೊಂಬೆಯಾಟ ಇದನ್ನು ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಸಿಂಗಾಪುರ ಮೊದಲಾದ ಕಡೆಗೆ ಕೊಂಡೋಗಿದ್ದಾರೆ. ಅವರ ಜೊತೆಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಎನ್ನುವ ಹಾಗೆ ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರಿದ್ದರು. ಗಂಡನ ಜೊತೆ ಅವರು ಕೂಡ ದೇಶ ವಿದೇಶ ಪ್ರಯಾಣವನ್ನು ಮಾಡಿದ್ದಾರೆ. ಅವರು ಒಂದು ಕಡೆಗೆ ಹೋದರೆ ಇವರು ಜರ್ಮನಿ, ಪಾಕಿಸ್ತಾನ ಮೊದಲಾದ ಕಡೆ ಇವರು ಕೂಡ ತಂಡದೊಂದಿಗೆ ಹೋದದ್ದನ್ನು ಕೂಡ ನಾವು ನೆನಪಿಸಿಕೊಳ್ಬಹುದು. ಇವೆಲ್ಲ ವಿಚಾರಗಳ ಬಗ್ಗೆ ಲೀಲಾ ಉಪಾಧ್ಯಾಯರ ಅವರಿಂದಲೇ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಅವರನ್ನು ಮಾತಾಡಿಸುವ. ನಮಸ್ಕಾರ ಮೇಡಮ್.
2: ನಮಸ್ಕಾರ.
1: ಬಹಳ ಸಂತೋಷ ಆಯಿತು, ಯಾಕಂದರೆ ತುಂಬು ಜೀವನವನ್ನು ನಡೆಸಿದವರು. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ ಈ ಕ್ಷೇತ್ರದಲ್ಲಿ ಆಸಕ್ತಿ ಮತ್ತು ಪರಿಶ್ರಮ ತಮ್ಮದು ವಿಶೇಷವಾಗಿ ಸ್ಮರಿಸಿಕೊಳ್ಬೇಕಾದದ್ದು. ಈ ಶಿಕ್ಷಣವನ್ನೇ ಆಯ್ದುಕೊಳ್ಳುವಂಥ ವಿಚಾರದಲ್ಲಿ ನಿಮಗೊಂದು ಆಸಕ್ತಿ ಬರುವುದಕ್ಕೆ ಏನಾದರೂ ಹಿನ್ನೆಲೆ ಉಂಟೋ, ಅಥವಾ ಬೇರೆ ಯಾರಾದರೂ ನಿಮಗೆ ಒಂದು ಮಾದರಿ ಅಂತ ಉಂಟೋ, ಅಥವಾ ನೀವೇ ಅನಾಮತ್ತಾಗಿ ಇದಕ್ಕೆ ಬಂದರೆ ಹೇಗೆ?
2: ನನಗೆ ಡಾಕ್ಟರ್ ಆಗಬೇಕನ್ನೋ ಆಸೆ ಇತ್ತು, ನನ್ನ ತಂದೆ ಡಾಕ್ಟರ್ ಆದದ್ರಿಂದ. ಆದರೆ ನಾನು ಶಾಲೆಗೆ ಸೇರುವಾಗ ಅವರು ನನ್ನ ಹುಟ್ಟಿದ ತಾರೀಕನ್ನು ಬದಲಿಸಿದ್ರಿಂದ ಅಲ್ಲಿ ಬಾಂಬೆಯಲ್ಲಿ ಇಂಟರ್ ಆದ ನಂತರ ಲೇಡಿ ಹಾರ್ಡಿಂಗ್ ಕಾಲೇಜಿಗೆ ನಾನು ಅಪ್ಲೈ ಮಾಡಿದಾಗ ನನಗೆ ಸಂದರ್ಶನಕ್ಕೆ ಕರೆ ಬಂದರೂ ನಾನು ಬಾಂಬೆಯಲ್ಲೇ ಹುಟ್ಟಿದ್ರಿಂದ ಅಲ್ಲಿ ಖಂಡಿತವಾಗಿಯೂ ನಂದು ಬರ್ತ್ ಸರ್ಟಿಫಿಕೇಟ್ ಇದ್ದೇ ಇರ್ತದೆ. ಹಾಗಾಗಿ ಏನು ಮಾಡಲಿಕ್ಕೂ ಆಗಲಿಲ್ಲ, ವಯಸ್ಸು ಅಷ್ಟು ಇರಲಿಲ್ಲ, 16 ವರ್ಷ ನನಗೆ ಆಗಷ್ಟೇ. ಹಾಗಾಗಿ ಅದನ್ನು ಕೈಬಿಟ್ಟು BSc ಮಾಡಿದೆ. BSc ಮಾಡಿದ ನಂತರ MSc ಆಯಿತು. MSc ಆದ ನಂತರ ಬಹುಶಃ ಮೊದಲಿಂದಲೂ ನನಗೆ ಸ್ವಲ್ಪ ಟೀಚಿಂಗ್ ಬಗ್ಗೆ ಒಲವಿತ್ತು, ಹಾಗಾಗಿ ಇಲ್ಲಿ ಸೇಂಟ್ ಆಗ್ನೆಸ್ ಕಾಲೇಜ್ನಲ್ಲಿಯೂ ಕೆಲಸ ಸಿಕ್ಕಿತು, ಕೂಡಲೇ ಸೇರಿಕೊಂಡೆ ಅಲ್ಲಿ.
1: ಹೀಗಾಗಿದೆ. ನಿಮಗೆ ಶಿಕ್ಷಣ ಎಲ್ಲೆಲ್ಲ ಆಯಿತು ನಿಮ್ಮದು?
2: ಶಿಕ್ಷಣ ಒಂದು ಇನ್ನಂಜ ಶಾಲೆಯಲ್ಲಿ. ನನಗಾಗ 8 ವರ್ಷ. 8 ವರ್ಷಕ್ಕೆ
1: ಹುಟ್ಟಿದ್ದು ಬೊಂಬೈಯಲ್ಲಿ?
2: ಬೊಂಬೈಯಲ್ಲಿ ಹುಟ್ಟಿ ಬೆಳೆದದ್ದು ಬೊಂಬೈಯಲ್ಲಿ.
1: ಹಿರಿಯರು ಅಲ್ಲಿದ್ದರು?
2: ಹಿರಿಯರು ಅಲ್ಲಿದ್ದರು, ತಂದೆ ತಾಯಿ ಅಲ್ಲಿದ್ದರು. ಆದರೆ ಆಗ ಸ್ವಾತಂತ್ರ್ಯ ಚಳವಳಿಯ ಒಂದು ದೊಡ್ಡ ಇದು ಆಂದೋಲನವೇ ನಡೀತಾ ಇತ್ತು.
1: ಇವರು ಏನು ಮಾಡ್ತಿದ್ರು ಬೊಂಬೈಯಲ್ಲಿ?
2: ಅವರು ನನ್ನ ತಂದೆ ಡಾಕ್ಟರ್ ಆಗಿದ್ದರು, ಅವರು ಅಲ್ಲಿ ದವಾಖಾನೆಯನ್ನು ನಡೆಸ್ತಾ ಇದ್ದರು, ಚಿಕ್ಕ ತಂದೆ ಲಾಜಿಂಗ್ ನಡೆಸ್ತಾ ಇದ್ದರು. ಹಾಗಾಗಿ ಅದನ್ನು ಅವರಲ್ಲಿ ಅಲ್ಲಿ ಬಿಟ್ಟು ಗಾಂಧೀಜಿ ಕರೆ ಪ್ರಕಾರ ಬಿಟ್ಟು ಅವರು ಹಳ್ಳಿಗೆ ಬಂದರು, ಹಳ್ಳಿಯಲ್ಲಿ ಸೇವೆ ಮಾಡಬೇಕು ಅಂತ.
1: ಈಗ ನೀವು ಎಲ್ಲ ಈಗ 9 ಮಕ್ಕಳು ಎಲ್ಲ ಅಲ್ಲೇ ಹುಟ್ಟಿದ್ರ?
2: ಅಲ್ಲ, ನಾವು 6 ಜನ ಇಲ್ಲಿ ಹುಟ್ಟಿದ್ದು, ಮತ್ತೆ 3 ಜನ ಹಳ್ಳಿಗೆ ಬಂದ ನಂತರ ಹುಟ್ಟಿದವರು.
1: ನಿಮ್ಮ
2: ತಂಗಿ ಮತ್ತೆ 2 ತಮ್ಮಂದಿರು ಅವರು ಇಲ್ಲಿ ಹಳ್ಳಿಯಲ್ಲಿ ಹುಟ್ಟಿದವರು, ಮತ್ತೆ ನಾವು 6 ಜನ ಇಲ್ಲಿ ಬೊಂಬೈಯಲ್ಲಿ ಹುಟ್ಟಿದವರು.
1: ಎಲ್ಲರ ವಿದ್ಯಾಭ್ಯಾಸ ಹೆಚ್ಚು ಇಲ್ಲೇ ಆಯ್ತು?
2: ಇಲ್ಲೇ ಆಯ್ತು, ಎಲ್ಲರ ವಿದ್ಯಾಭ್ಯಾಸ ಇಲ್ಲೇ ಆಯ್ತು. ಆಗ ನಮ್ಮ ಒಂದು ಬಹುಶಃ ಪರೀಕ್ಷೆ ಮಾಡಿ ನೋಡಿಕೊಂಡು ನನಗೆ 8 ವರ್ಷ ಆದರೂ ಕೂಡ 6ನೇ ಕ್ಲಾಸಿಗೆ ನನ್ನನ್ನು ಸೇರಿಸ್ಕೊಂಡ್ರು. 14 ವರ್ಷಕ್ಕೆ SSLC ಮುಗಿಯಿತು. ಆಗ ನಾವು ಮದ್ರಾಸ್ ಪ್ರಾಂತದಲ್ಲಿದ್ದೆವು. 16 ಆಗದೆ ಕಾಲೇಜ್ ಸೇರುವ ಹಾಗಿಲ್ಲ, 14 ವರ್ಷ ಆಗದೆ ಪರೀಕ್ಷೆ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ನನ್ನ ತಂದೆ ನನ್ನ ಹುಟ್ಟಿದ ದಿನಾಂಕವನ್ನು ಬದಲಿಸಿಬಿಟ್ರು. ಅದು ಮತ್ತೆ ಸ್ವಲ್ಪ ಅದೇ ಮೆಡಿಕಲ್ ಕಾಲೇಜ್ ಹೋಗಬೇಕಾದ್ರೆ ಸ್ವಲ್ಪ ತೊಂದರೆ ಆಯಿತು. ಆಮೇಲೆ ಇಲ್ಲಿಂದ ಪುನಃ ನಾವು ಮೆಡ್ರಾಸಲ್ಲಿ ಇದ್ದದ್ರಿಂದ 16 ವರ್ಷ ಆಗದೆ ಕಾಲೇಜ್ ಸೇರುವ ಹಾಗಿಲ್ಲ, ಹಾಗಾಗಿ ಮುಂಬೈಗೆ ಹೋದೆ. ಅಲ್ಲಿ ಸ್ವಲ್ಪ ದೂರದ ಕಾಲೇಜಲ್ಲಿ ಅಂಧೇರಿ ಕಾಲೇಜಲ್ಲಿ ಕೆಲಸ ಸಿಕ್ಕಿ ಓದಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಮತ್ತೆ ಹತ್ರ ಬಂದ್ಕೊಂಡು ಸಿದ್ಧಾರ್ಥ ಕಾಲೇಜಲ್ಲಿ BSc, ರುಯಾ ಕಾಲೇಜಲ್ಲಿ MSc. ಅದನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದಾಗ ಸ್ವಲ್ಪ ತಡ ಆಗಿತ್ತು, ಆಗಸ್ಟ್ ತಿಂಗಳಾಗಿತ್ತು. 1 ವರ್ಷ BEd ಮಾಡಿದೆ. ಆಮೇಲೆ ಸೇಂಟ್ ಆಗ್ನೆಸ್ಗೆ ಅಪ್ಲಿಕೇಶನ್ ಹಾಕಿದ್ದೆ. ಆ ದಿವಸ ಪುನಃ ನಾವು ಮೆಡ್ರಾಸಿಂದ ಕರ್ನಾಟಕ ಪ್ರಾಂತ್ಯ ಆಯಿತು ನಮ್ಮದು. ಆಗ ಅದನ್ನು ಇಂಟರ್ ತನಕ ಇದ್ದದನ್ನು ಮಾತ್ರ BSc ಲೆವೆಲ್ಗೆ ತಗೊಂಡು ಹೋದರು. MSc ಮಾಡಿದ ಹ್ಯಾಂಡ್ ಬೇಕಿತ್ತು ಅವರಿಗೆ, ಹಾಗಾಗಿ ನನಗೆ ಅಲ್ಲಿ ಕೆಲಸ ಸಿಕ್ಕಿತ್ತು, ಸೇರಿಕೊಂಡೆ.
1: ಈಗ ನೀವು ಮೆಡ್ರಾಸ್ ಪ್ರಾವಿನ್ಸ್ನ ಆ ಒಂದು ಆಡಳಿತ ಸಂದರ್ಭದಲ್ಲಿ ನೀವಿದ್ದವರು, ಮತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1936 ನೀವು ಹುಟ್ಟಿದ್ದು ಅಲ್ವಾ?
2: ಹೌದು.
1: ಈಗ ಆಗಿನ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಆಗಿನ ಒಂದು ಸಾಮಾಜಿಕ ವ್ಯವಸ್ಥೆ, ಈಗ ನಿಮಗೂ ಒಂದು ಅನುಭವ ನಿಮಗೆ ಬರುವಾಗ ನಿಮಗೆ ಲೋಕಜ್ಞಾನ ತಿಳಿಯುವ ಹೊತ್ತಿಗೆ ಅದು ಹೇಗಿತ್ತು?
2: ಆಗ ನಮಗೆ ಹುಡುಗಿಯರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ. ನಿಜವಾಗಿ ಆದರೂ ಅದೊಂದು ಸಮಾಜದಲ್ಲಿ ಮಾಡಬಾರದ ಕೆಲಸ ಆಗಿತ್ತು. ನನ್ನ ತಂದೆ ಕೂಡ ಅಲ್ಲಿಂದ ಬಂದವರೇ, ಬೊಂಬೈಯಿಂದ ಬಂದವರೇ, ನಮ್ಮ ಹಳ್ಳಿಯಲ್ಲಿ ಇನ್ನಂಜೆ ಅಲ್ಲಿ ನಾನು ಕಲಿತದ್ದು. ಅಲ್ಲಿ ಅವರು ಪ್ರಥಮವಾಗಿ ಮಾಡಿದ ಕೆಲಸ ಅಂದರೆ, ನಮ್ಮ ಬ್ರಾಹ್ಮಣರು ನಾವು ನಮ್ಮ ಜಾತಿಯಲ್ಲಿ ಗಂಡನನ್ನು ಕಳೆದುಕೊಂಡು ಕೇಶ ಮುಂಡನ್ನು ಮಾಡಿಸಿಕೊಂಡು ಕೆಂಪು ಸೀರೆ ಉಟ್ಕೊಂಡಿದ್ದ ಸಣ್ಣ ಪ್ರಾಯದ ಹುಡುಗಿಯರನ್ನೆಲ್ಲ ಅವರ ತಂದೆ ತಾಯಿಗಳನ್ನು ಒತ್ತಾಯಿಸಿ ಅವರು ಪುನಃ ಶಾಲೆಗೆ ಸೇರುವ ಹಾಗೆ ಮಾಡಿದ್ರು. 5 ಜನರು ಹಾಗೆ ಸೇರಿದ್ರು. ಒಬ್ರು ಹೆಲ್ತ್ ವಿಸಿಟರ್ ಆಗಿ ಕೆಲಸ ಮಾಡಿದ್ರು, ಮತ್ತೊಬ್ರು ಬ್ಯಾಂಕಿಗೆ ಸೇರಿದ್ರು, ಮತ್ತೊಬ್ರು ಇಲ್ಲಿ ಕಂಪೌಂಡರ್ ಆಗಿದ್ರು ಲೇಡಿ ಗೋಷನ್ ಅಲ್ಲಿ, ಮತ್ತಿಬ್ರು ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಹಾಗೆ ಒಂಥರದ ರಿಫಾರ್ಮ್ ಹೇಳ್ತಾರಲ್ಲ, ಅದಕ್ಕಾಗಿ ಅವರು ಪ್ರಯತ್ನ ಮಾಡಿದವರು ತುಂಬಾ. ಹಾಗಾಗಿ ಸಾಮಾಜಿಕ ಕ್ರಾಂತಿಯೇ, ಆದ್ರೆ ವಿರುದ್ಧವಾಗಿಯೇ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದೆ.
1: ಸಮಾಜದ ವಿರುದ್ಧ ಏನಾದ್ರು ಬರಲಿಲ್ವಾ?
2: ತುಂಬಾ ಬಂದಿತ್ತು, ತುಂಬಾ ಅಪಪ್ರಚಾರ ಆಗಿತ್ತು ನಮ್ಮ ವಿಷಯದಲ್ಲಿ. ಹಾಗಾಗಿ ಎಲ್ಲ ಸ್ವಲ್ಪ ಕಷ್ಟ ಆಯಿತು. ಆದರೂ ಒಂದು ತತ್ವಕ್ಕೆ ಬೇಕಾಗಿ ನಾವು ಹೋರಾಡಲೇಬೇಕು. ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿಸಬೇಕು, ಎಲ್ಲ ಮಕ್ಕಳು ಸ್ವತಂತ್ರ ಆಗಿರಬೇಕು. ಇನ್ನೊಬ್ಬರ ಇಲ್ಲದ್ರೆ ಆ ವಿಧವೆಯರ ಬಾಳು ಕಣ್ಣೀರ ಬಾಳಾಗ್ತಿತ್ತು. ಅವರೆಲ್ಲೂ ಮುಂದೆ ಚೆನ್ನಾಗಿ ಬದುಕೊಂಡಿದ್ರು, ಒಬ್ಬರಂತೂ ಪುನಃ ಇನ್ನೊಂದು ಮದುವೆ ಕೂಡ ಮಾಡಿಕೊಂಡ್ರು. ಹಾಗೆ ಆ ತರ ಒಂದು ಬದುಕನ್ನು ಸುಧಾರಿಸುವ ಛಲ ಅವರಲ್ಲಿತ್ತು, ಎಲ್ಲರ ಬದುಕು ಸುಧಾರಿಸಬೇಕು. ಹಾಗೆ ಅಲ್ಲಿಂದ ಮತ್ತೆ ಡಿಸ್ಟ್ರಿಕ್ಟ್ ಬೋರ್ಡ್ ಮೆಂಬರ್ ಆಗಿದ್ರು ಅವರು, ಶಾಲೆ ಆಡಳಿತ ಮಂಡಳಿಯಲ್ಲಿದ್ರು. ಆಗ ಒಂದು ಪಣಿಯೂರು ಅನ್ನೋ ಜಾಗದಲ್ಲಿ ಯಾರೊಬ್ರು ಧರ್ಮಕ್ಕೆ ಆಸ್ಪತ್ರೆ ಕಟ್ಟಿಕೊಟ್ಟಿದ್ದಾರೆ, ಧರ್ಮಾಸ್ಪತ್ರೆ ಅದು, ಯಾರು ಡಾಕ್ಟರ್ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಡಿಸ್ಟ್ರಿಕ್ಟ್ ಬೋರ್ಡ್ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟು ಅವರು ಇಲ್ಲಿಗೆ ಬಂದು ಹಳ್ಳಿ ಹಳ್ಳಿಂದ್ರೆ ಹಳ್ಳಿ. ನಮ್ಗಂತೂ ಮುಂಬೈಲಿದ್ದವರಿಗೆ ಸ್ವಿಚ್ ಒತ್ತಿದ್ರೆ ದೀಪ, ನಳ್ಳಿ ತಿರುಗಿಸಿದ್ರೆ ನೀರು, ಇಲ್ಲಿ ಆಳದ ಬಾವಿಯಿಂದ ನೀರು ಸೇದ್ಬೇಕು, ತರಬೇಕು, ಗಿಡಕ್ಕೆ ಹಾಕ್ಬೇಕು, ಎಲ್ಲದಕ್ಕೂ ನಾವೇ ಮಾಡಬೇಕು. ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಆದ್ರೆ ಸಣ್ಣ ಮಕ್ಕಳಾದ್ರಿಂದ ಬೇಗ ಹೊಂದಿಕೊಂಡೆವು ನಾವು. ಪ್ರಾಪರ್ಟಿ ಒಟ್ಟು ಇಡೀ ಕುಟುಂಬದ ಪ್ರಾಪರ್ಟಿ ಆಗಿತ್ತು, ನಮ್ದೇ ಪ್ರಾಪರ್ಟಿ ಆಗಿ ಬೇರೇನಿರಲಿಲ್ಲ.
1: ಕೃಷಿ
2: ಇಲ್ಲ ಇಲ್ಲ, ಕೃಷಿ ನನ್ನ ತಂದೆ ಮಾಡ್ತಿರ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ಫುಲ್ ಟೈಮ್ ಇದೇ ಆಗ್ತಿತ್ತು ಆಸ್ಪತ್ರೆ. ಅಲ್ಲಲ್ಲಿ ಆಸ್ಪತ್ರೆ ಕಟ್ಟಿದ ಆಸ್ಪತ್ರೆನೇ ಇತ್ತು, ಅದರಲ್ಲಿ ಅವರು ಡಾಕ್ಟರ್ ಆಗಿದ್ರು. ಹಾಗೆ ಅಲ್ಲಿ ಕೂಡ ಒಂದು ಸಮಾಜ ಸೇವೆ, ಯಾಕಂದ್ರೆ ಹಳ್ಳಿಯಲ್ಲಿ ರಾತ್ರಿ ಹೊತ್ತು ಅವರು ಪ್ರಸೂತಿ ತಜ್ಞರವರು, ರಾತ್ರಿ ಹೊತ್ತು ಹೋಗಿ ಆ ಗದ್ದೆ ಮಧ್ಯದಲ್ಲಿ ಹೋಗಿ ಲಾಟನ್ ದೀಪದಲ್ಲಿ ನಡ್ಕೊಂಡು ಹೋಗಿ ಹೆರಿಗೆ ಮಾಡಿಸಿ ಬಂದರು. ಮರುದಿವಸ ಅವ್ರು ಬೆಳೆದ ತರಕಾರಿ ಸ್ವಲ್ಪ ತಂದು ಕೊಟ್ಟರೆ ಉಂಟು, ಇಲ್ಲದ್ರೆ ಅದು ಇಲ್ಲ, ಏನಿಲ್ಲ. ಹಾಗೆ ಆ ಥರ ಒಂದು ಆದರೂ ಸಮಾಜ ಸೇವೆ ಅಂತ ಅವರಿಗೆ ಆಗ ಎಲ್ಲರಲ್ಲಿ ಅದೊಂದು, ಆ ತರುಣರಲ್ಲಿ ಅದೊಂದು ಕಿಚ್ಚಿತ್ತು, ನಮ್ಮದು ದೇಶ ಸ್ವತಂತ್ರ ಆಗಬೇಕು, ನಾವು ಸಮಾಜ ಸೇವೆ ಮಾಡಬೇಕು, ನಮ್ಮ ಸಮಾಜ ಉದ್ಧಾರ ಆಗಬೇಕು ಅನ್ನುವ ಹುಮ್ಮಸ್ಸು ಎಲ್ಲರಲ್ಲೂ ಇತ್ತು.
1: ಹಣ ಸಂಪಾದನೆಗೆ ಬೇಕಾಗಿ ಅವರು
2: ಮಾಡಿದ್ದಲ್ಲ,
1: ವೈದ್ಯರಾದಲ್ಲ,
2: ಹಣ ಸಂಪಾದನೆ ಇರಲಿಲ್ಲ. ಆದರೆ ನಮಗೆ ಸ್ವಲ್ಪ, ನೀವು ಕೇಳಿದ್ರಲ್ಲ ಕೃಷಿ ಇತ್ತ ಅಂತ, ಕುಟುಂಬದ ಕೃಷಿ ಇತ್ತು, ಅಲ್ಲಿಂದ ಅಕ್ಕಿ ತರ್ತಾ ಇದ್ದೆವು, ಹಾಗಾಗಿ ಸಾಕ್ತಿತ್ತು.
1: ಎಷ್ಟನೇ ವಯಸ್ಸಿನಲ್ಲಿ ಅವರು ತಿರುಗೋದು ನಿಮ್ಮ ತಂದೆಯವರು?
2: ನನ್ನ ತಂದೆಗೆ 83 ವರ್ಷ ಆಗಿತ್ತು ತೀರಿ ಹೋದಾಗ.
1: ಈಗ ನೀವು 9 ಮಂದಿ ಮಕ್ಕಳು ಅಂತ ಹೇಳ್ತೀರಿ, ಇವರೆಲ್ಲ ಏನೇನು ಮಾಡಿಕೊಂಡಿದ್ದಾರೆ ಸಾಮಾನ್ಯ?
2: ಅದೇ, ಅದರಲ್ಲಿ 3 ಜನ ಅವರು ಮನೆ ನಡೆಸ್ತಾ ಇದ್ದಾರೆ, ಅದೇ ಅವರು, ಅದರಲ್ಲಿ ಇಬ್ಬರು ತೀರಿ ಹೋಗಿದ್ದಾರೆ, ಮತ್ತೊಬ್ಬರು ಇಲ್ಲಿ ಟೀಚರ್ ಆಗಿದ್ದರು ಅದ್ಮಾರ್ ಶಾಲೆಯಲ್ಲಿ, ಮತ್ತೊಬ್ರು ಇಲ್ಲಿ ಅದ್ಮಾರ್ ಶಾಲೆ ಟೀಚರ್ ಆಗಿದ್ರು, ಆದರೆ ಮತ್ತೆ ಮದುವೆ ಆಗಿ ಬಾಂಬೆಗೆ ಹೋದ್ರು, ಅವ್ರು ಮತ್ತೆ ಏನು ಮಾಡಲಿಲ್ಲ. ಮತ್ತೊಬ್ಳು ಇಲ್ಲಿ ಬೆಂಗಳೂರಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ರು. ತಮ್ಮ ಒಬ್ಬ ಮುಲ್ಕಿ ಕಾಲೇಜಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ, ರಘುರಾಮ್ ರಾವ್ ಅಂತ ಹೇಳಿ. ಮತ್ತೊಬ್ಬ ತಮ್ಮ ರಾಮಮೋಹನ್ ರಾವ್ ಅಂತ, ಅವನು ಈಗ ಸ್ಟೇಟ್ಸಲ್ಲಿದ್ದಾನೆ, ಗೈನಕಾಲಜಿಸ್ಟ್ ಅವನು. ಮತ್ತೊಬ್ಬ ತಮ್ಮ ರಾಮ್ ಮನೋಹರ್ ಅಂತ, ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ, ಅವನು ಕಟ್ಟಕಡೆ ಅವನು.
1: ಅಂದ್ರೆ ಬೇರೆ ಬೇರೆ ಕಡೆ
2: ಬೇರೆ ಬೇರೆ. ಹೌದು.
1: ಮೊದಲೊಂದು ಕುಟು ಕುಟುಂಬದಾಗಿದ್ದು,
2: ಕುಟು ಕುಟುಂಬದ, ಮತ್ತೆ ಅಲ್ಲಿ ಕೂಡ ಓದ್ಲಿಕ್ಕೆ ಅಂತ ಬಂದವರು, ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರ ಮಕ್ಕಳೆಲ್ಲ ತುಂಬಾ ಜನ ಒಟ್ಟಿಗೆ ಇದ್ದೇವೆ ನಾವು.
1: ಈಗ ನಿಮಗೆ ಕೆಎಸ್ ಉಪಾಧ್ಯಾಯರ ಒಂದು ಪರಿಚಯ ಅಥವಾ ಸಂಪರ್ಕದ ಹೇಗೆ ಬಂತು?
2: ಕೆಎಸ್ ಉಪಾಧ್ಯಾಯರ ಸಂಪರ್ಕ, ಅವರು ಇಲ್ಲಿ ಮಂಗಳೂರಲ್ಲಿ ಇದ್ರು, ಆದ್ರೆ ನನಗಷ್ಟೊಂದು ಪರಿಚಯ ಇರಲಿಲ್ಲ ಅವ್ರದ್ದು. ಆದರೆ ನಮ್ಮ ಸೇಂಟ್ ಆಗ್ನೆಸ್ ಕಾಲೇಜಿನ ಒಬ್ಬರು ಪ್ರಾಧ್ಯಾಪಕರು, ಅವರಿಗೆ ಒಳ್ಳೆ ಪರಿಚಯ, ಅವರೇ ನೆಂಟಸಿಕೆಯನ್ನು ತಂದವರು, ಅದು ನೋಡಿ ಹಾಗೆ ಒಪ್ಪಿಗೆ ಆಗಿ ಮದುವೆ ಆಯಿತು.
1: ಈಗ ಪ್ರಾಥಮ ಹಂತದಲ್ಲಿ ಮದುವೆ ಆಗುವಂಥ ಆ ಸಂದರ್ಭದಲ್ಲಿ ಅವರಿಗೆ, ಅವರ ಬಗ್ಗೆ ಏನೇನು ತಿಳ್ಕೊಂಡ್ರಿ ನೀವು ಕೆಎಸ್ ಉಪಾಧ್ಯಾಯ
2: ಅವರ ಬಗ್ಗೆ? ಅದೇ, ಅವರು ಒಂದು ಛಲಗಾರ, ಆಮೇಲೆ ಒಳ್ಳೆ ಜ್ಞಾನ ಇದ್ದವರು. ಅಂದರೆ ನನಗೆ ಅದನ್ನು ಯಾರವರ ಪರಿಚಯ ಮಾಡಿಸಿದ್ರ ಅವರು ಹೇಳಿದ್ದೇನೆಂದರೆ, ಅವರು ಕಲ್ತದ್ದು ಇಂಟರ್

0: ಇದ್ರು. ಅದು ಕೆಲವು ಸಲ ಕುಂದಾಪುರ ಕನ್ನಡದಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ರೆ ಒಳ್ಳೆ ಓಗದಲ್ಲಿ ಹೋಗ್ತಿತ್ತು.
1: ಅವರು
0: ಕೋಡಿ, ಆದ್ರಿಂದ ಕುಂದಾಪುರ ಕನ್ನಡ.
1: ಹೌದು,
0: ಅವರಲ್ಲಿ ಎಸ್ ಎನ್ ಹೆಬ್ಬಾರ್ರ ಸೋದರತ್ತೆ ಮಗ, ಅವರು ಒಬ್ಬನೇ ಮಗ, ಮತ್ತೆ 5 ಜನ ಹೆಣ್ಮಕ್ಳು ಅವರಿಗೆ. ಹಾಗಾಗಿ ಜೀವನ ಅಂದ್ರೆ ಏನಂತ ಕಂಡುಕೊಂಡು
1: ಅವರು ಮಂಗಳೂರಿಗೆ ಹೇಗೆ ಬಂದ್ರು?
0: ಮಂಗಳೂರಿಗೆ ಇಲ್ಲಿ ಇಂಟರ್ ಕಲೀಲಿಕ್ಕೆ ಬಂದರು, ಅಲ್ಲಿ ಶಾಲೆ ಆದ ನಂತರ ಕುಂದಾಪುರದಲ್ಲಿ. ಆಮೇಲೆ ಯಾಕೋ ಮುದ್ರಣಾಲಯ ಸ್ಥಾಪಿಸಿದ್ರು, ಮುಂದಕ್ಕೆ ಕಲೀಲಿ, ಇಂಟರ್ ಆದ ನಂತರ ಕಲೀಲಿಲ್ಲ.
1: ಈಗ ಅವರ ಸಿದ್ಧಾರ್ಥ ಮುದ್ರಣಾಲಯ ಇದ್ದ ಜಾಗ
0: ಯಾರಿಗೂ ಬೇರೆಯವರಿಗೆ ಮಾರಿದ್ದಾರೆ. ಶರವು ಮಹಾ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ.
1: ಅದು ಹೇಗಿತ್ತು ಮುದ್ರಣಾಲಯ, ಏನೆಲ್ಲ ಆಗ್ತಾ ಇತ್ತು ಅದರಲ್ಲಿ?
0: ಎಲ್ಲವರು ಇನ್ವಿಟೇಷನ್ ಮತ್ತೆ ಇದು ಬೇರೆದೆಲ್ಲ ಎಲ್ಲದರೆಲ್ಲ ಮುದ್ರಣ
1: ಮಾಡ್ತಾರೆ.
0: ಪುಸ್ತಕ ಪ್ರಿಂಟ್ ಆಗ್ತಿತ್ತು ಹೆಚ್ಚಾಗಿ, ಇನ್ವಿಟೇಷನ್ಸ್ ಎಲ್ಲ, ಮದುವೆ ಆಮಂತ್ರಣ ಪತ್ರಿಕೆ ಅದೆಲ್ಲ ಪ್ರಿಂಟ್ ಮಾಡ್ತಾ
1: ಇದ್ದರು. ಪತ್ರಕರ್ತರಾಗಿಯೂ ಕೆಲಸ ಮಾಡಿದ್ದಾರೆ.
0: ಅವರು ಪತ್ರಕರ್ತರಾಗಿಯೂ ಕೆಲಸ ಮಾಡಿದ್ದಾರೆ. ಫಸ್ಟಿಗೆ ಸಂಗಾತಿ, ಆಮೇಲೆ ಪ್ರಜಾವಾಣಿ. ಪ್ರಜಾವಾಣಿಯಲ್ಲಿ ತುಂಬ ವರ್ಷ ಅವರು, ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಗ್ರೂಪ್ ಅಲ್ಲಿ ತುಂಬ ವರ್ಷ ಅವರು ಬಾತ್ಮಿದಾರರಾಗಿದ್ದರು. ಆಮೇಲೆ ಬೇರೆ ಬೇರೆ ಇದರಲ್ಲಿ ವಿಚಾರ ದೀಪಿಕೆ ಅದರಲ್ಲೆಲ್ಲ ತುಂಬ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ.
1: ಮತ್ತೆ ಅವರ ಸಾಹಿತ್ಯದ ಕೆಲಸಗಳು ಹೇಗಿತ್ತು?
0: ಸಾಹಿತ್ಯ ಆವಾಗಲೇ ಬರಿತಾ ಇದ್ರು, ಅವರು ಬರೆದು ಇಡ್ತಾ ಇದ್ರು ಈ ಯಕ್ಷಗಾನ ಅದರ ವಿಷಯಲ್ಲೆಲ್ಲ. ಮತ್ತೆ ಹೆಚ್ಚಾಗಿ ಆಸಕ್ತಿ ಜಾನಪದ ಕಲೆಯಲ್ಲಿ, ಇದು ಭೂತಕೋಲ, ಯಕ್ಷಗಾನ ಅದನ್ನೆಲ್ಲ ಡೆಲ್ಲಿ ಗಣರಾಜ್ಯೋತ್ಸವಕ್ಕೆ ತಂಡ ಮಾಡಿ 59 68 ಹೀಗೆಲ್ಲ ತಗೊಂಡು ಹೋಗಿದ್ರು. ತಂಡ ತಗೊಂಡು ಹೋಗಿದ್ರು. ಆಮೇಲೆ ಇಲ್ಲಿಯೇ ತುಂಬಾ ಯಕ್ಷಗಾನ ಮೇಳಗಳನ್ನೆಲ್ಲ ಇದು ಏರ್ಪಾಡು ಮಾಡಿದ್ರು, ಪ್ರದರ್ಶನ ಎಲ್ಲ ಏರ್ಪಾಡು ಮಾಡಿದ್ರು. ಬಹುಶಃ ಇಂದಿರಾ ಗಾಂಧಿ ಕಾಣ್ತಾ ಇಲ್ಲಿ ಬಂದಾಗ ಅವರಿಗೆ ಕೂಡ ಯಕ್ಷಗಾನವನ್ನು ತೋರಿಸಿದ್ರು. ಹಾಗೆ ಅದರಲ್ಲಿ ಆಸಕ್ತಿ, ಜಾನಪದ ಕಲೆಗಳಲ್ಲಿ ಆಸಕ್ತಿ.
1: ಈಗ ಜಾನಪದ ಕಲೆಗಳ ಈ ಭಾಗದ ಭೂತಕೋಲ ಇತ್ಯಾದಿಗಳಲ್ಲೆಲ್ಲ ಅವರಿಗೆ ಆಸಕ್ತಿ ಬರಬೇಕು ಅಂತ ಇದ್ರೆ ಪ್ರಾದೇಶಿಕವಾಗಿ ಒಂದು ಆಕರ್ಷಣೆಯೋ ಅಂದ್ರೆ ನಿಮ್ಮ ಉತ್ತರ
0: ಇಲ್ಲ. ಅವರು ಅಲ್ಲಿ ಕುಂದಾಪುರದಲ್ಲಿ ಇರುವಾಗಲೇ ಅವರಿಗೆ ತುಂಬಾ ಆಸಕ್ತಿ, ಯಕ್ಷಗಾನ ಹೇಳಿದ್ರೆ ತುಂಬಾ ಆಸಕ್ತಿ. ಹಾಗಾಗಿ ಪ್ರತಿಯೊಂದು ಯಕ್ಷಗಾನಕ್ಕೂ ಹೋಗ್ತಾ ಇದ್ರಂತೆ ನೋಡ್ಲಿಕ್ಕೆ. ಹಾಗೆ ಇಲ್ಲಿಗೆ ಬಂದ ನಂತರ ಇಲ್ಲಿದ್ದು ಭೂತಕೋಲ ಅದೆಲ್ಲ ಅವರಿಗೆ ಇಷ್ಟ ಆಯ್ತು. ಹಾಗಾಗಿ ಈ ಜಾನಪದ ಕಲೆಗಳನ್ನ ತಾನು ತಿಳ್ಕೊಳ್ಬೇಕು, ಅದನ್ನು ಯಾವ ರೀತಿಯಲ್ಲಿ ಇದೆ ಇದು. ಹಾಗೆ ಮತ್ತೆ ಸಂದರ್ಭ ಬಂದಾಗ, ಆಮಂತ್ರಣ ಬಂದಾಗ ಕರ್ಕೊಂಡು ಹೋಗ್ಲಿಕ್ಕೂ ಖುಷಿ ಆಯ್ತು ಅವರಿಗೆ.
1: ಈ ಗೊಂಬೆ ಆಟ, ತೊಗಲು ಗೊಂಬೆ ಆಟ ಇದೆಲ್ಲ, ಅದರ ಬಗ್ಗೆ ಅವರಿಗೆ ಒಂದು ಆಸಕ್ತಿ ಬರಲಿಕ್ಕೆ, ತಂಡವನ್ನು ಕಟ್ಟಿಕೊಂಡು ಹೋಗ್ಲಿಕ್ಕೆ.
0: ಗೊಂಬೆ ಆಟ ಕುಂದಾಪುರದ್ದು, ಕುಂದಾಪುರದವರವರು. ಹಾಗೆ ತನ್ನ ಊರಿನವರು ಅಂತ ನಿಜವಾಗಿ ಆದರೂ ತುಂಬಾ ಒಂದು ಬಹಳ ಅಂದ್ರೆ ಅಷ್ಟೊಂದು ಒಳ್ಳೆ ಸ್ಥಿತಿಯಲ್ಲಿ ಇರಲಿಲ್ಲ ಕುಂದಾಪುರದ ಗೊಂಬೆ ಆಟ ತಂಡ. ಇದು ಕಮಲಾದೇವಿ ಚಟ್ಟೋಪಾಧ್ಯಾಯ ಮತ್ತೆ ಸಂಜೀವ ಪ್ರಭುಗಳು ಅಲ್ಲಿಯ ಕಲೆಕ್ಟರ್ ಆಗಿದ್ರು. ಅವರದನ್ನ ಸ್ವಲ್ಪ ಅಂದ್ರೆ ಪುನರ್ಜೀವ ಕೊಟ್ಟದಕ್ಕೆ ಅವರು ಇಲ್ಲಿ ಗಣಪತಿ ಶಾಲೆಯಲ್ಲಿ ಮಾಡಿದ್ರು ಒಂದು ಶೋ. ಅದನ್ನ ಇವರು ನೋಡಿ, ಓ ಇದು ನಮ್ಮೂರಿನ ಆಟ ಇದು, ಅದನ್ನ ಹಾಗೆ ಅವರು ಮನಸ್ಸಿಗೆ ತಗೊಂಡು ಆಮೇಲೆ ಅದರಲ್ಲಿ ಆಸಕ್ತಿ ತೋರಿಸಿ ಅದನ್ನ ಊರ್ಜಿತಗೊಳಿಸಿದ್ದು.
1: ಈಗ ವಿದೇಶಕ್ಕೆ ಅದನ್ನೆಲ್ಲ ಕೊಂಡೋಗ್ಲಿಕ್ಕೆ ಅವರಿಗೆ ಹೇಗೆ ಅದು ಸಂಪರ್ಕ ಸಿಕ್ಕಿತು, ಆಹ್ವಾನ ಬಂತು?
0: ಅದು ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಅವರು ಸದಸ್ಯರಾಗಿದ್ರು ಅಲ್ಲಿ. ಹೌದು, ಸೆಂಟ್ರಲ್ ಗವರ್ಮೆಂಟ್ ಇದು. ಅಲ್ಲಿಂದ ಒಬ್ರು ಸುರೇಶ್ ಅವಸ್ತಿ ಅಂತ, ಅವರು ಒಬ್ರು ಫ್ರಾನ್ಸ್ ಇಂದ ಬಂದಾಗ ನನಗೆ ಹೀಗೆ ಒಂದು ತಂಡ ಬೇಕು, ಹೇಳುವಾಗ ಬನ್ನಿ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದ್ರು. ಇಲ್ಲಿ ಅವರೆಲ್ಲ ನಮ್ಮ ಕಲಾ ಪ್ರಕಾರಗಳನ್ನು ತೋರಿಸಿದ್ರು, ಎಲ್ಲ ಭೂತಕೋಲ ಅದು ಇದು ಕೋಳಿ ಅಂಕ ಮತ್ತೆ ಎಲ್ಲವನ್ನು ತೋರಿಸಿದ್ರು. ಯಕ್ಷಗಾನ, ಯಕ್ಷಗಾನ ಗೊಂಬೆ ಆಟ, ಅದರಲ್ಲಿ ಅವರಿಗೆ ಯಕ್ಷಗಾನ ಗೊಂಬೆ ಆಟ ಖುಷಿ ಆಯ್ತು. ಯಕ್ಷಗಾನ ಗೊಂಬೆ ಆಟನ್ನು ನಮ್ಮ ಉತ್ಸವಕ್ಕೆ ಕರ್ಕೊಂಡು ಬನ್ನಿ, ರೈನ್ನಲ್ಲಿ ನಡೆಯುವ ನಮ್ಮ ಉತ್ಸವಕ್ಕೆ ಕರ್ಕೊಂಡು ಬನ್ನಿ ಅಂತ ಇವರಿಗೆ ಮತ್ತೆ ಕಾಗದ ಬರೆದ್ರು. ಹಾಗಾಗಿ ಇವರು ಅದನ್ನು ತಯಾರು ಮಾಡಿಕೊಂಡು ಹೋದರು. ತಯಾರು ಮಾಡಿಕೊಂಡಂದ್ರೆ ಒಂದು ಸಂಕ್ಷಿಪ್ತಗೊಳಿಸೋದು, ಆಮೇಲೆ ಅದನ್ನು ಇಂಗ್ಲಿಷ್ ಪದಗಳನ್ನೆಲ್ಲ ಸನ್ನಿವೇಶಕ್ಕೆ ಸರಿಯಾಗಿ ಇಂಗ್ಲಿಷಿಗೆ ತರ್ಜುಮೆ ಮಾಡೋದು. ಆ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ ನಂತರ ಅದನ್ನು ಫ್ರೆಂಚ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಅವ್ರು ಮಾಡಿ ಸ್ಲೈಡ್ ಎಲ್ಲ ಮಾಡಿ ಕರಪತ್ರದಲ್ಲಿ ಅದನ್ನು ಮುದ್ರಿಸಿ ಫಸ್ಟಿಗೆ ಇದನ್ನು ತಗೊಂಡು ಹೋದಾಗ ಭಾರಿ ಖುಷಿಯಾಗಿತ್ತು ಅವರಿಗೆ.
1: ಎಲ್ಲಿಗೆ?
0: ಫ್ರಾನ್ಸಿಗೆ, ರೇನ್ನಲ್ಲಿ, ರೇನ್ ಉತ್ಸವದಲ್ಲಿ. ಆದರೆ ಹೋಗುವ ಮುಂಚೆ ಒಂದು ಸ್ವಲ್ಪ ತೊಡಕಾಯಿತು, ನಮಗೆ ಇಲ್ಲಿಂದ ಹಣ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿಮ್ಮ ವಿಮಾನಯಾನಕ್ಕೆ, ನಿಮ್ಮ ತಂಡಕ್ಕೆ ನೀವೇ ಹಣ ಹಾಕ್ಕೊಂಡು ಬನ್ನಿ ಅಂತ ಹೇಳುವಾಗ ಸ್ವಲ್ಪ ಕಷ್ಟ ಆಯಿತು. 2 ಲಕ್ಷ ಸಾಲ ಮಾಡಬೇಕಾಗಿ ಬಂತು. ಧೈರ್ಯ ಇರಲಿಲ್ಲ, ಫಾರಿನ್ ಕಂಟ್ರಿಯಲ್ಲಿ ಎತ್ತ ಏನು ಹೇಗೆ ಅಂತ ಗೊತ್ತಿರಲಿಲ್ಲ. ತಂಡ ತಗೊಂಡು ಹೋದರು. ತಂಡ ತಗೊಂಡು ಹೋಗಿ ಅಲ್ಲಿ ಒಂದು ಈ ಪ್ರದರ್ಶನಕ್ಕೆ ಸಿಕ್ಕಿದ ಒಂದು ಅಭೂತಪೂರ್ವ ಸ್ವಾಗತ 16 ಪ್ರದರ್ಶನಗಳ ಬದಲು 48 ಪ್ರದರ್ಶನಗಳನ್ನ ಅವರು ಅಲ್ಲಿ ಏರ್ಪಡಿಸಿದ್ರು.
1: ಪೂರ್ವ ನಿಗದಿತ
0: 16 ಮಾತ್ರ, ಯಾಕಂದ್ರೆ ಅವರಿಗೆ ಅಷ್ಟು ಇಷ್ಟ ಆಯ್ತು. ಆಗ

0: ಅಂದರೆ ಒಂದ್ಸಲ ನಾನು ಹೋದಾಗ ಕೇಳಿದೆ, ನಿಮಗೆ ಇದು ನಮ್ಮ ಭಾಷೆಯಲ್ಲಿ ಇದ್ದದ್ರಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ತೊಡಕಾಗ್ತದ ಅಂತ ಕೇಳಿದೆ. ಇಲ್ಲ, ನೀವು ಎಲ್ಲ ಸ್ಲೈಡ್ ತೋರಿಸ್ತೀರಲ್ಲ ಮತ್ತು ಕರಪತ್ರದಲ್ಲೆಲ್ಲ ಹಂಚಿದ್ದೀರಲ್ಲ, ನಮಗೆ ಗೊತ್ತಾಗ್ತದೆ ಅದು ಯಾವುದು ಏನು ಪ್ರಸಂಗ ಏನಂತ ಗೊತ್ತಾಯಿತು. ಮತ್ತು ನೀವು ನಿಮ್ಮ ಭಾಷೆಯಲ್ಲಿ ಉಚ್ಚರಿಸುವ ಕೆಲವು ಶಬ್ದಗಳು ನಮಗೆ ಕೇಳಲಿಕ್ಕೆ ತುಂಬ ಹಿತವಾಗಿರ್ತದೆ, ಆದರೆ ನಮಗೆ ಉಚ್ಚರಿಸ್ಲಿಕ್ಕೆ ಆಗೋದಿಲ್ಲ. ಅದಲ್ಲ ಯಾವ ಶಬ್ದ ಅಂತ ಕೇಳಿದೆ. ನೋಡಿ, ನೀವು ಚಕ್ರವ್ಯೂಹ ಹೇಳ್ತೀರಲ್ಲ, ನಮಗದು ಆಗುದಿಲ್ಲ, ಚಕ್ರವ್ಯೂಹ ಹೇಳಲಿಕ್ಕೆ ಆಗುದಿಲ್ಲ, ನಮಗೆ ಗೊತ್ತಾಗುದಿಲ್ಲ ಹೇಗೆ ಹೇಳೋದು ಅಂತ. ಆದ್ರೆ ಕೇಳಲಿಕ್ಕೆ ಮಾತ್ರ ತುಂಬಾ ಇಂಪಾಗಿರ್ತದೆ ಆ ಚಕ್ರವ್ಯೂಹ, ಮತ್ತೆ ಬೇರೆ ಕೆಲವೆಲ್ಲ ನೀವು ಮಾತಾಡುವ ರೀತಿಯಲ್ಲ ಅದು ತುಂಬಾ ಒಳ್ಳೇದಾಗ್ತದೆ ನಮಗೆ ಕೇಳಲಿಕ್ಕೆ. ಆದ್ರಿಂದ ನೀವು ಇದೇ ತರ ಮಾಡಬೇಕು ಫ್ರೆಂಚ್ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ, ದಯವಿಟ್ಟು ಮಾಡಬೇಡಿ ಅದನ್ನ. ಹೌದು, ನೀವು ನಿಮ್ಮ ಭಾಷೆಯಲ್ಲೇ ಮಾಡಿ, ನಮ್ಗೆ ಅದು ಕೇಳಲಿಕ್ಕೆ ಹಿತ ಆಗಿರ್ತದೆ ಕನ್ನಡದಲ್ಲಿ. ಹೌದು, ಕನ್ನಡದಲ್ಲೇ ಮಾಡಿ, ನಮಗೆ ಕೇಳಲಿಕ್ಕೆ ಇದು ಅರ್ಥ ಆಗ್ತದೆ, ಆದ್ರೆ ಆ ಭಾಷೆ ಇಂಪು ಅಂದ್ರೆ ನಮ್ಗೆ ಗೊತ್ತಾಗ್ತದೆ.
1: ಹಾಡುಗಾರಿಕೆಯನ್ನು ಎಂಜಾಯ್ ಮಾಡ್ತಿದ್ರು.
0: ಹೌದು, ತುಂಬಾ ಎಂಜಾಯ್ ಮಾಡ್ತಾ ಇದ್ರು.
1: ಹೌದು,
0: ಲೈವ್ಲಿ ಆಗಿರ್ತಿತ್ತು. ಹೌದು,
1: ಈ ಸಾಮಾನ್ಯ ಎಷ್ಟು ಅವಧಿಯ ಪ್ರದರ್ಶನ?
0: ಒಂದು ಮುಕ್ಕಾಲು ಅಂದ್ರೆ ಒಂದು ಗಂಟೆ ಅಷ್ಟೇ.
1: ಅದಕ್ಕೆ ಮೊದಲೆಲ್ಲ ಇಂಟ್ರೊಡಕ್ಷನ್ ಹೇಳ್ತಿದ್ರು ಉಪಾಧ್ಯಾಯರು.
0: ಅದು ಇಂಟ್ರೊಡಕ್ಷನ್ ಹೆಚ್ಚೇನು ಹೇಳುದಿಲ್ಲ, ಯಾಕಂದ್ರೆ ನಮ್ಮ ಇಂಗ್ಲಿಷ್ ಅವರಿಗೆ ಅರ್ಥ ಆಗುದಿಲ್ಲ ಅಷ್ಟು ಸರಿಯಾಗಿ. ಅದನ್ನೆಲ್ಲ ಕರಪತ್ರದಲ್ಲೇ ಕೊಟ್ಟಿದ್ರು. ಅದು ಟಿಕೆಟ್ ಕೊಡುವಾಗ ಕರಪತ್ರ ಕೂಡ ತಗೊಳ್ತಿದ್ರಲ್ಲ, ಅದನ್ನ ಇಟ್ಕೊಂಡು ಅವರು ಒಂದು ಒಂದವರಲ್ಲಿ ಒಳ್ಳೆ ಅಭ್ಯಾಸ ಅಂದ್ರೆ ಎಲ್ಲ ಸ್ಟಡಿ ಮಾಡಿಕೊಂಡೇ ಬರ್ತಾರೆ ಅವರು.
1: ಯಾವ ಯಾವ ದೇಶಗಳಿಗೆಲ್ಲ ಕೊಂಡೋಗಿದ್ದಾರೆ?
0: ತುಂಬಾ ದೇಶಗಳಿಗೆ ಕೊಂಡೋಗಿದ್ದಾರೆ. ಇದು ಫ್ರಾನ್ಸ್, ಇಟಲಿ, ಸ್ವಿಟ್ಜರ್ಲೆಂಡ್, ಜರ್ಮನಿ, ಹಾಲೆಂಡ್, ಮತ್ತೆ ಆಸ್ಟ್ರೇಲಿಯಾ. ಅದಕ್ಕೆ ಕೆಲವು ಸಲ ಯಕ್ಷಗಾನ ತಂಡ, ಕೆಲವು ಸಲ ಗೊಂಬೆ ತೊಗಲು ಗೊಂಬೆ ಆಟ ತಂಡ, ಕೆಲವು ಸಲ ಎರಡು ಒಟ್ಟಿಗೆ ಮೂರು ಒಟ್ಟಿಗೆ ಹೀಗೆಲ್ಲ ತಗೊಂಡು ಹೋದದ್ದು ಇದೆ.
1: ಈಗ ಅವರು ವಿದೇಶ ಪ್ರಯಾಣ ಮಾಡುವ ಹೊತ್ತಿಗೆ ನೀವು ಇಲ್ಲಿ ಕಾಲೇಜಿನಲ್ಲಿ ಇರ್ತಾ ಇದ್ದೀರಿ?
0: ನಾನು ಕಾಲೇಜಿನಲ್ಲಿ ಇರ್ತದೆ, ನಾನು ಅವ್ರ ಜೊತೆಗೆ ಹೋಗಲಿಲ್ಲ. ಮೊದಲು ಮಾತ್ರ ಸ್ವಲ್ಪ ವರ್ಷ ಹೋಗ್ತಾ ಇದ್ದೆ, ಯಾಕಂದ್ರೆ ಫ್ರೆಂಚ್ ಸ್ಲೈಡ್ ಅನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಅವರಿಗಷ್ಟು ಗೊತ್ತಾಗ್ತಿರಲಿಲ್ಲ.
1: ನೀವು ಎಲ್ಲೆಲ್ಲ ಹೋಗಿದ್ದೀರಿ?
0: ನಾನು ಜರ್ಮನಿ, ಮತ್ತೆ ಹಾಲೆಂಡ್, ಲಂಡನ್, ಸಿಂಗಾಪುರ್, ತುಂಬಾ ದೇಶಗಳಿಗೆ ಹೋಗಿದ್ದೇನೆ ನಾನು.
1: ಈಗ ಏಕಕಾಲಕ್ಕೆ ಒಂದೆರಡು ಕಂಟ್ರಿಯಿಂದ ಕರೆ ಬಂದಿರೆ, ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ತಿದ್ರಿ?
0: ಅದೇ 85ರಲ್ಲಿ ಆ ತರ ಕರೆ ಬಂತು, ತೊಗಲು ಗೊಂಬೆ ಆಟ, ಗೊಂಬೆ ಆಟ, ಯಕ್ಷಗಾನ. ಆಗ ನಾನು ಯಕ್ಷಗಾನ ಮತ್ತು ಗೊಂಬೆ ಆಟ ತಂಡವನ್ನ ಜರ್ಮನಿಗೆ ಕರ್ಕೊಂಡು ಹೋದೆ. ಇವರು ಅಲ್ಲಿ ತೊಗಲು ಗೊಂಬೆ ಆಟನ ಪ್ಯಾರಿಸ್ಗೆ ಕರ್ಕೊಂಡು ಬಂದ್ರು. ಯಕ್ಷಗಾನ ತಂಡವನ್ನ ಮತ್ತೊಬ್ರು ಕರ್ಕೊಂಡು ಹೋದ್ರು, ಅವರ ಅಕ್ಕನ ಮಗ. ಹಾಗೆ ನಾನು ಜರ್ಮನಿಯಿಂದ ಬಂದವಳು ವಾಪಸ್ಸು ಫ್ರಾನ್ಸ್ ಅಲ್ಲಿ ಅವರನ್ನ ಮೀಟ್ ಆಗಿ ಯಕ್ಷಗಾನ ತಂಡವನ್ನು, ಯಕ್ಷಗಾನ ಮತ್ತು ಗೊಂಬೆಯಾಟ ತಂಡವನ್ನು ಅವರಿಗೆ ವಹಿಸಿ ಗೊಂಬೆ ತೊಗಲು ಗೊಂಬೆಯಾಟ ತಂಡವನ್ನು ನಾನು ಕರ್ಕೊಂಡು ವಾಪಸ್ ಬಂದೆ. ಹಾಗೆ ಮತ್ತೆ ಹೆಚ್ಚಾಗಿ ಅವರೇ ಹೋಗ್ತಾ ಇದ್ದದ್ದು, ನಾನು ಹೋಗ್ತಿರಲಿಲ್ಲ. ಅವರು ತೀರಿಕೊಂಡ ನಂತರ ಮಾತ್ರ ನಾನು ಎಲ್ಲ ದೇಶಗಳಿಗೂ ನಾನು ಕರ್ಕೊಂಡು ಹೋಗಿದ್ದೆ ಅವರನ್ನು.
1: ಕೆ ಎಸ್ ಉಪಾಧ್ಯಾಯರಿಗೆ ಕಲೆಯ ಮೇಲೆ ಇದ್ದಂಥ ಆಸಕ್ತಿ, ಆಮೇಲೆ ಸಾಹಿತ್ಯದಲ್ಲಿ ಇದ್ದಂಥ ಆಸಕ್ತಿ, ಅವರ ಆ ಕುರಿತಾದಂಥ ಕೆಲಸ ಕಾರ್ಯಗಳು, ಅದು ನಿಮ್ಮಲ್ಲಿಯೂ ಆ ನಿಟ್ಟಿನ ಒಂದು ಆಸಕ್ತಿಯನ್ನು ಬೆಳೆಸಿತೋ, ನೀವೇನಾದರೂ ಮಾಡಿದುಂಟ?
0: ಇಲ್ಲ, ನಾನು ಅವರಿಗೆ ಫಸ್ಟಿಗೆ ತಗೊಂಡು ಹೋದಾಗ ಸಹಾಯ ಮಾಡಿದಷ್ಟೇ ಹೊರತು ನಾನು ಮತ್ತೆ ನನಗೆ ಆಸಕ್ತಿ ಹುಟ್ಟಿತು ಅದರಲ್ಲಿ, ತಗೊಂಡು ಹೋಗ್ಲೇಬೇಕಂತೇಳಿ ಆದಾಗ ಅದರ ವಿಷಯ ಎಲ್ಲ ನಾನು ತಿಳಿದುಕೊಂಡೆ. ತಿಳಿದುಕೊಂಡು ಅಲ್ಲಿ ಅವರು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಬೇಕಾಗ್ತದೆ ಫಾರಿನ್ನಲ್ಲಿ. ಆಗ ನಮಗೆ ಗೊತ್ತಿಲ್ಲದಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗಾಗಿ ನಾನು ಅದರ ವಿಷಯ ಕಲ್ಕೊಂಡೆ. ಇಲ್ಲದ್ರೆ ನನಗೆ ಚಿಕ್ಕದಿರುವಾಗ ನಮಗೆ ಹಳ್ಳಿಯಲ್ಲಿ ಇದ್ದದ್ರಿಂದ ಯಕ್ಷಗಾನ ಒಂದೇ ನಮಗೆ ಮಾಧ್ಯಮ, ಅಂದರೆ ನಮ್ಮನ್ನು ಬೇರೆ ಸಿನಿಮಾ ನಾಟಕ ಅದೆಲ್ಲ
1: ಏನಿಲ್ಲ,
0: ಹಾಗಾಗಿ ಯಕ್ಷಗಾನದಲ್ಲಿ ಒಲವಿತ್ತು ನನಗೆ. ಇವರದ್ದು ಈ ಬಡಗುತಿಟ್ಟು ಯಕ್ಷಗಾನವೇ ನನಗೆ ಗೊತ್ತಿದ್ದದ್ದು, ನಮ್ಮಲ್ಲಿ ಅಲ್ಲಿ ಆಗ ಬಡಗುತಿಟ್ಟೆ ಇದ್ದು, ಬಹುಶಃ ಮಂಗಳೂರಿಂದ ಈಚೆ ತೆಂಕುತಿಟ್ಟಿತ್ತು.
1: ಹೌದು ಹೌದು, ಆದರೆ ಹೆಚ್ಚು ಕಾಲ ನೀವು ಇಲ್ಲೇ ಇದ್ದದ್ರಿಂದ ಅವರು ಬಡಗುತಿಟ್ಟಿನ ಒಂದು ಆಸಕ್ತಿ
0: ಆಸಕ್ತಿದ್ದರಿಂದ
1: ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ.
0: ಆಗಲಿಲ್ಲ ಅವರಿಗೆ, ಅಂದರೆ ಬಡಗುತಿಟ್ಟಿದೆ ಕುಂದಾಪುರದಲ್ಲಿದ್ದರಲ್ಲ, ಹಾಗಾಗಿ ಬಡಗುತಿಟ್ಟೆ ಅವರಿಗೆ ಹೆಚ್ಚು ಅಪ್ಯಾಯಮನವಾಗಿತ್ತು. ಮತ್ತು ಅಲ್ಲಿಯ ಎಲ್ಲ ಕಲಾಕಾರರನ್ನೇ ಅವ್ರು ಹಾಕಿ ತಗೊಂಡು ಹೋದ್ರು.
1: ಈಗ ಉಪಾಧ್ಯಾಯರು ಯಾವ ಯಾವ ಸಂಘಟನೆಗಳೆಲ್ಲ ಇದ್ರು ಆಗ?
0: ಸಂಘಟನೆಗಳು ಅವರು ಅದೇ ಒಂದು ಮುದ್ರಣಾಲಯ, ಮತ್ತೊಂದು ಪತ್ರಿಕಾರಂಗ, ಮತ್ತೆ ಈ ಜಾನಪದ ಕಲೆ, ಮತ್ತೆ ಎಲ್ಲ ಈ ಉತ್ಸವಗಳು ಸಂಘಟನೆ ಮಾಡುದು. ಮುಳಿಯತಿ ಪೈ ಅವರ ಶತಮಾನೋತ್ಸವ, ಮತ್ತೆ ಕೋಟೆ ರಾಮಕೃಷ್ಣ ಕಾರಂತರದ್ದು, ಆಮೇಲೆ ಮುದ್ದಣ್ಣನ ಇದನ್ನೆಲ್ಲ ಮಾಡುದು, ಅಂದ್ರೆ ಕೆಲವು ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದ, ಮತ್ತೆ ಯಕ್ಷಗಾನ, ಇದು ಜಾನಪದ ಕಲೆ, ಕನ್ನಡ ಸಾಹಿತ್ಯ, ಪತ್ರಿಕೋದ್ಯಮ.
1: ಈಗ ಈ ಮನೆಯನ್ನೆಲ್ಲ ನೋಡುವಾಗ ಇಲ್ಲಿ ತುಂಬ ಪುಸ್ತಕಗಳಿದ್ದಾವೆ, ಲೈಬ್ರರಿ ಎಲ್ಲ ಇದೆ. ಈ ಒಂದು ಪುಸ್ತಕಗಳನ್ನು ಸಂಗ್ರಹಿಸುವಂಥದ್ದು ಆಸಕ್ತಿ, ಮತ್ತು ಬೇರೆ ಬೇರೆ ಕಡೆ ಸಾಹಿತಿಗಳ ಪುಸ್ತಕಗಳನ್ನು ತಂದು ಇಲ್ಲಿ ಜೋಡಿಸುವಂಥದ್ದು, ನೀವು ಗಮನಿಸಿದ ಹಾಗೆ ಈ ಆಸಕ್ತಿ ಮತ್ತು ಅದನ್ನು ಹೇಗೆ ಅವರು ಬಳಸಿಕೊಳ್ತಾ ಇದ್ರು?
0: ಅದನ್ನು ಅವರಿಗೆ ಪುಸ್ತಕ ಓದುವ ಅಭ್ಯಾಸ ತುಂಬ ಇತ್ತು, ಹಾಗಾಗಿ ಪುಸ್ತಕಗಳೆಲ್ಲ ಅವರ ಪ್ರೆಸ್ಸಿನಲ್ಲೇ ಇತ್ತು, ಮನೆಗೆ ಅವರು ತಂದಿರಲಿಲ್ಲ. ಮುದ್ರಣಾಲಯ ಮುಚ್ಚುವಾಗ ಮಾತ್ರ ಇಲ್ಲೆಲ್ಲ ತಂದಿಟ್ಟದ್ದು ಅವರು ಎಲ್ಲವುದನ್ನು. ಮತ್ತೆ ಒಂದೇನು ಹೇಳಿದ್ರೆ, ನಾನು ನನ್ನ ಕೆಲಸದಲ್ಲಿ ನಿರತಳಾಗಿದ್ದೆ, ಅವರು ಅವರದ್ರಲ್ಲಿ ಇದಾಗಿದ್ರು, ಹಾಗಾಗಿ ನಮಗೆ ಹೆಚ್ಚಿನ ಸಮಯ ಒಟ್ಟಿಗೆ ಕಳೀಲಿಕ್ಕೆ ಸಿಕ್ಕಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಹೇಳ್ತಾ ಇದ್ರು, ಹೇಗೂ ಇನ್ನು ಏಪ್ರಿಲಲ್ಲಿ ನೀನು ನಿವೃತ್ತಿ ಆಗ್ತೀಯಲ್ಲ, ಆಗ ನಾವಿಬ್ಬರು ಒಟ್ಟಾಗಿ ಹೋದದ್ದು ಹೆಚ್ಚು ಇಲ್ಲ ಎಲ್ಲಿಗೆ ಕೂಡ. ಕಲಾ ತಂಡ ಕೂಡ ಅವರು ಬೇರೆ ಕರ್ಕೊಂಡು ಹೋಗ್ತಾ ಇದ್ರು, ನಾನು ಬೇರೆ ಕರ್ಕೊಂಡು ಹೋಗ್ತಾ ಇದ್ದೆ. ಕೆಲವು ಸಲ ಮಾತ್ರ ಒಟ್ಟಾಗಿ ಹೋಗ್ತಾ ಇದ್ದೆ, ಫಸ್ಟಿಗೆ ಒಂದು ಸ್ವಲ್ಪ ಒಟ್ಟಾಗಿ ಹೋಗ್ತಾ ಇದ್ದೇವೆ ಅಷ್ಟೆ. ಆಗ ಹೇಳ್ತಾ ಇದ್ರು, ಇಲ್ಲ ನಾವು ನೀನು ರಿಟೈರ್ ಆದ ನಂತರ, ನಿವೃತ್ತಿ ಆದ ನಂತರ ನಾವಿಬ್ಬರು ಎಲ್ಲಿಗಾದರೂ ಹೋಗುವ.
1: ಆದರೆ
0: ಕ್ರೂರ ವಿಧಿ ಮಾತ್ರ ಅವರನ್ನು ಮೊದಲೇ ಅಕಸ್ಮಾತ್ ಆಗಿ ಎರಡೇ ದಿವಸ ಅನಾರೋಗ್ಯದಲ್ಲಿ ಅವರು ತೀರ್ಕೊಂಡ್ರು. 1993 ತೀರ್ಕೊಂಡ್ರು ಅವರು, ಡಿಸೆಂಬರ್ ತಿಂಗಳಲ್ಲಿ.
1: ಎಷ್ಟು ವರ್ಷ ಆಗಿತ್ತು?
0: 68
1: ಅಷ್ಟೇ. ನಿಮಗಿನ್ನೂ ಕೆಲಸ ಮಾಡ್ತಾ ಇದ್ರಿ?
0: ನಾನು ಹೌದು, ನನಗೆ ಅಂದರೆ ಏಪ್ರಿಲ್ 94 ಏಪ್ರಿಲ್ ತನಕ ನನಗೆ ಕೆಲಸ ಇದೆ.
2: ಅಂಗದ ಮೊದಲಾದವರೇ, ಕೃತಜ್ಞತಾ ಭಾವದಿಂದ ನಮ್ಮೆಲ್ಲರನ್ನು ಹೊತ್ತು ತಂದ ಸಂಪಾತಿ, ಸಮುದ್ರ ತಡಿಯನ್ನು ಮುಟ್ಟಿಸಿ ಸನ್ನೆಯ ಮೂಲಕ ತೋರಿದ, ಅವೋ ನೋಡಿ ಆ ಕಡೆಗೆ ಲಂಕಾಪುರ ಎಂಬುದಾಗಿ ಆಸೆಯಿಂದ ಕಣ್ಮನವನ್ನೇ ಆಚೆ ಹಾಯಿಸಿದಾಗ ಲಂಕೆಯಂತೂ ನಮ್ಮ ಕಣ್ಣಿಗೆ ಗೋಚರವಾಗುತ್ತಾ ಇಲ್ಲ. ಭೀಕರವಾದ ಸಮುದ್ರವನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಓರ್ವನೇ ಕಾಣುವುದಲ್ಲ, ನೋಡಿ ಸಮುದ್ರವನ್ನು ದಾಟಿ ಲಂಕಾಪುರ ಸೇರುವುದು ಹೇಗೆ ಅಂತಲೇ ನಮಗೆ ಅರ್ಥವಾಗುತ್ತಾ ಇಲ್ಲ. ಶೇಷ ಸೈನ್ಯದ ಪರಮಾತ್ಮನಿಗೆ ತಿಳಿದ ವಿಚಾರವಾಯ್ತಲ್ಲ ರಾಮ, ಏನು ಮಾಡುವೆ ಒಡಿಹಾ?

0: ಈ ಸಣ್ಣ ಕಾರ್ಯಕ್ಕಾಗಿ ತಾವು ಚಿಂತಿಸುವಂತ ಅಗತ್ಯವಿಲ್ಲ.
1: ಮತ್ತೆ
0: ಈ ಅಂಗದನಿಗೆ ಅಪ್ಪಣೆಯನ್ನು ಕೊಟ್ಟಿರಿ.

0: ಬೇರೆ ಸಾಹಿತ್ಯದ ಕೆಲಸ ಚಟುವಟಿಕೆಗಳು, ಸಾಂಸ್ಕೃತಿಕವಾದ ಒಂದು ವಾತಾವರಣ, ಇದರಲ್ಲೆಲ್ಲ ಅವರು ವ್ಯಸ್ತರಾಗಿದ್ದವರು ಕೇಶವಪದೇವರು ಅಲ್ವಾ? ನೀವು ನಿಮ್ಮ
1: ಶಿಕ್ಷಣದಲ್ಲಿ
0: ಚಟುವಟಿಕೆಗಳಲ್ಲಿ ನೀವಿದ್ದವರು, ಹಾಗಾಗಿ ಹೆಚ್ಚು ನಿಮಗೆ ಬಿಡುವಾಗಿ ತಿರುಗಾಡ್ಲಿಕ್ಕೆ ಎಲ್ಲ ಅವಕಾಶಗಳು
1: ಇರಲಿಲ್ಲ. ಹೋಗುವ ಅಂತ ಅಂದಿದ್ರು, ನಿವೃತ್ತಿ ಆದ ನಂತರ ಹೋಗುವ.
0: ಆ ನಂತರದ ಒಂದು ಒಂಟಿತನದ ಒಂದು ಜೀವನ, ಇದನ್ನು ಹೇಗೆ
1: ಒಂಟಿತನ? ಅದೇ ತುಂಬಾ ಬೇಜಾರಾಯಿತು. ಅವರು ಹುಟ್ಟಿದ ದಿವಸವೇ ಅವರದ್ದು ಕ್ರಿಯೆಗಳನ್ನೆಲ್ಲ ಮಾಡಬೇಕಾಗಿ ಬಂತು. ಜನವರಿ 9ಕ್ಕೆ ಅವರು ಹುಟ್ಟಿದ್ದು. ಅದನ್ನೆಲ್ಲ ಮಾಡಿ ಮುಗಿಸಿದ ನಂತರ ಒಂದು ವರ್ಷ ಅವರು ಕೆಲವು ಲೇಖನಗಳನ್ನೆಲ್ಲ ಹೊರಗೆ ಇಟ್ಟಿದ್ರು. ಅದನ್ನೆಲ್ಲ ನೋಡಿಕೊಂಡು ಅದನ್ನು ಒಟ್ಟು ಮಾಡಿ ಬೋಳಂತಕೋಡಿ ಈಶ್ವರ ಭಟ್ರ ಹತ್ರ, ಪುತ್ತೂರಲ್ಲಿ ಅವರ ಸ್ನೇಹಿತರವರು, ಅವರ ಹತ್ರ ಹೋಗಿ ಇದನ್ನೊಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದಾ ಅಂತ ಕೇಳಿದೆ. ಅವರದನ್ನು ಆಯ್ದು ಒಂದು ಜಾನಪದ ಕಲೆ ಬದುಕು ಅನ್ನೋ ಒಂದು ಪುಸ್ತಕ ಮಾಡಿಕೊಟ್ರು ನನಗೆ. ನಾನು ಅಷ್ಟೇನು ತಂದ್ಕೊಂಡು ಸುಮ್ಮನೆ ಇದ್ದೆ. ಆದರೆ ಮತ್ತೆ ಒಂದು ವರ್ಷ ಹಾಗೆ ಕಳೆಯಿತು. ಮತ್ತೊಂದು ವರ್ಷ ಅಮೆರಿಕದಲ್ಲಿರೋ ನನ್ನ ತಮ್ಮನ ಮನೆಯಲ್ಲಿ ಹೋಗಿದ್ದೆ. ಅದು ಸ್ವಲ್ಪ ಕಡಿಮೆ ಅಂತ ಬಂದಾಗ ಇಲ್ಲಿ 98ರಲ್ಲಿ ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರು, ನಾವು ಹೀಗೆ ಒಂದು ಕಾಲೇಜ್ ಶಾಲೆ ಇದೆ ಶಾರದಾ ವಿದ್ಯಾಲಯ, ಕಾಲೇಜ್ ಪ್ರಾರಂಭ ಮಾಡಬೇಕಂತಿದ್ದೇವೆ, ನೀವು ಬರಬೇಕು ಅಂತಂದರು. ಹಾಗೆ ಅಲ್ಲಿ ಪ್ರಾಂಶುಪಾಲ, ಸ್ಥಾಪಕ ಪ್ರಾಂಶುಪಾಲರಾಗಿ 17 ವರ್ಷಗಳ ಸೇವೆ ಅಲ್ಲಿ ಸಲ್ಲಿಸಿದೆ ನಾನು
0: ಶಾರದಾ
1: ವಿದ್ಯಾಲಯದಲ್ಲಿ. ಆದ್ರಿಂದ ಒಂಥರ ಒಂಟಿತನ ಇದ್ರೂ ಕೂಡ ಸಮಯ ಸರಿದದ್ದು ಗೊತ್ತಾಗ್ಲಿಲ್ಲ.
0: ಈಗ ನೀವು ಸೇರಿದಾಗಿನ ಒಂದು ಶೈಕ್ಷಣಿಕ ವ್ಯವಸ್ಥೆ ಅಥವಾ ಒಂದು ಕಾಲೇಜಿನ ಒಂದು ಪರಿಸರ, ವಿದ್ಯಾರ್ಥಿಗಳ ಒಂದು ಕಲಿಯುವ ಒಂದು ಜೀವನ ಕ್ರಮ ಆಗಿನದ್ದಕ್ಕೂ, ಆಮೇಲೆ ನೀವೀಗ 37 ವರ್ಷ ಸರ್ವಿಸ್ ಮಾಡಿದ್ರಿ, ಪುನಃ ಒಂದು ಶಾಲೆಯಲ್ಲಿ ಮಾಡಿದ್ರಿ, ಈಗಿನ ಒಂದು ಜನರೇಷನ್ ಅದನ್ನೆಲ್ಲ ನೋಡಿಕೊಂಡು ಬಂದವರು, ಆಗಿನ ಜನರೇಷನ್ನು ಈಗಿನ ಜನರೇಷನ್ ನೋಡಿಕೊಂಡು ನೀವು ಬಂದವರು, ಒಂದು ಮುಖ್ಯವಾದಂತಹ ಒಂದು ಮಾರ್ಪಾಡು ಅಥವಾ ಬದಲಾವಣೆಗಳು ಏನು ಕಾಣ್ತವೆ ನಿಮಗೆ?
1: ಮುಖ್ಯವಾದ ಬದಲಾವಣೆ ಕಾಣೋದು ನನಗೆ ನಮ್ಮ ವಿದ್ಯಾ ವ್ಯವಸ್ಥೆಯಲ್ಲಿ, ಅಂದರೆ ಎಜುಕೇಷನ್ ಇಸ್ ಫಾರ್ ಲರ್ನಿಂಗ್, ಲರ್ನಿಂಗ್ ಟು ಲಿವ್ ಅಂತ ಮೊದಲಿನವರು ಹೇಳ್ತಾ ಇದ್ರು. ಈಗ ಇಟ್ ಈಸ್ ಲರ್ನಿಂಗ್ ಟು ಅರ್ನ್ ಅಂತೇಳಿ ಆಗಿದೆ. ಇದು ಬಹಳ ಸ್ವಲ್ಪ ಬೇಸರದ ಸಂಗತಿ. ಯಾಕಂದರೆ ವಿದ್ಯೆ ಯಾವ ರೀತಿಯಲ್ಲಿ ಇರಬೇಕು? ವಿದ್ಯೆ ಅನ್ನೋದು ನಮ್ಮ ಇವರು ಡಾಕ್ಟರ್ ರಾಧಾಕೃಷ್ಣ ಹೇಳಿದಂತೆ, ವಿದ್ಯೆ ವಿ ಶುಡ್ ಹ್ಯಾವ್ ಮೆನ್ ಆಫ್ ವಿಷನ್ ಆ್ಯಂಡ್ ಇಂಟಿಗ್ರಿಟಿ. ಅದು ಎಲ್ಲಿಯೋ ನಾವು ಸೋಲ್ತಾ ಇದ್ದೇವೇನೋ ಅಂತ ಅನಿಸ್ತಾ ಇದೆ ನನಗೆ, ತಪ್ಪಿರಬಹುದು. ಎಲ್ಲರೂ ಹಾಗೆ ಇರಲಿಕ್ಕಿಲ್ಲ,
0: ಎಲ್ಲ ಕಡೆ ಇರುವುದಿಲ್ಲ,
1: ಎಲ್ಲ ಕಡೆ ಇರಲಿಕ್ಕಿಲ್ಲ. ಆದರೂ ಹೆಚ್ಚಿನ ಕಡೆಯಲ್ಲಿ ಸಿಕ್ಕಾಪಟ್ಟೆ ಫೀಸು, ಕೋಚಿಂಗು ಅದಕ್ಕೊಂದಷ್ಟು ಫೀಸು, ಆಮೇಲೆ ಇದರಲ್ಲೇ ಬೇಕು ನಮಗೆ ಕೆಲಸ ಅಂತ ಬೇರೆ ಯಾವುದು ನಮ್ಮದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅದರಲ್ಲೇ ಬೇಕು. ಮತ್ತು ದೇಶದ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲದಿರಬೇಕೆ? ಯಾಕೋ ಅವ್ರು ಹೇಳಿದಾಗೆ ಎಜುಕೇಷನ್ ಈಸ್ ಲರ್ನಿಂಗ್ ಟು ಅರ್ನ್ ಎ ಲಿವಿಂಗ್ ಅಂತಾಗಿದೆ ಹೊರತು ಇಟ್ ಈಸ್ ನಾಟ್ ಲರ್ನಿಂಗ್ ಟು.
0: ಅದಂದರೆ ಕೆಲವು
1: ಒಂದು ಒಬ್ಬರಲ್ಲಿರುವ ಒಂದು ಆ ವ್ಯಕ್ತಿತ್ವವನ್ನು ರೂಪುಗೊಳಿಸೋದ್ರಲ್ಲಿ ಎಜುಕೇಷನ್ ಸಹಕಾರಿ ಆಗಬೇಕು. ಆದರೆ ಈಗ ಅದು ಬೇರೆ ರೀತಿಯಿಂದ ರೂಪುಗೊಳ್ತಾ ಇದೆ, ಎಜುಕೇಷನೇ ಮುಖ್ಯವಾಗಿ ಇಲ್ಲ.
0: ಶಿಕ್ಷಣ ಎನ್ನುವುದು ಒಂದು ಜ್ಞಾನದ ಒಂದು ಇಂಗಿಸುವುದಕ್ಕೆ ಬೇಕಾದದ್ದು ಒಂದು ಕಾಲಕ್ಕಿಲ್ಲ.
1: ಆದರೆ ಒಂದೀಗ ಅದು ನಮ್ಮ ಮುಂದಿನ ಬದುಕಿಗೆ ಯಾವ ರೀತಿಯಲ್ಲಿ ಸಹಕಾರ ಆಗ್ತದೆ ಅದನ್ನೇ ನಾವು ನೋಡ್ತೇವೆ ಅಷ್ಟೇ ಹೊರತು. ಯಾಕಂದರೆ ನಮ್ಮ ಶಾರದಾ ವಿದ್ಯಾಲಯದಲ್ಲಿ ಮಕ್ಕಳನ್ನು ನಾನು ನೋಡ್ತಾ ಇದ್ದೆ, ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು, ತುಂಬ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಅವರಿಗೆ. ಹಾಗಾಗಿ ನಾನು ಒಂದು ಪ್ರಾರ್ಥನೆಯನ್ನು ಒಂದು ಹೊಸ ರೂಪದಲ್ಲಿ ಮಾಡಿಕೊಂಡೆ. ಬರೀ ಒಂದು ಎದ್ದು ನಿಂತು ಪದ ಹಾಡಿ ಕೂತ್ಕೊಳ್ಳೋದಲ್ಲ, ಹಾಡು ಹಾಡಿ ಕೂತ್ಕೊಳ್ಳೋದಲ್ಲ, ಅದಕ್ಕೆ ನಮ್ಮ ಶಾಸ್ತ್ರೀಯ ಸಂಗೀತದ ಕೆಲವು ರಾಗಗಳಲ್ಲಿ ಆಲಾಪನೆಗಳನ್ನು ತಗೊಂಡು ಒಂದು 17-20 ರಾಗಗಳ ಆಲಾಪನೆದ್ದು ಒಂದು 30 ಆಲಾಪನೆಗಳು ಒಂದು CD ಮಾಡಿದೆ. CD ಮಾಡಿ ದಿವಸಕ್ಕೆ ಒಂದು 10 ನಿಮಿಷ 7 ನಿಮಿಷ 5 ನಿಮಿಷ 7 ನಿಮಿಷ ಆ ಸಿಡಿ ಹಾಕೋದು. ಮಕ್ಕಳ ಮನಸ್ಸಿಗೆ ಎಷ್ಟು ಒಂದು ಶಾಂತವಾಗ್ತಿತ್ತು ಅಂದ್ರೆ, ಅದಕ್ಕಿಂತ ಮುಂಚೆ ಅವರಿಗೆ ಯೋಗದ ಮಾಸ್ಟರ್ನ ಕರೆಸಿ ಅವರಿಗೆ ಯೋಗ ಕಲಿಸಿಕೊಡಿ, ಪ್ರಾಣಾಯಾಮ ಹೇಗೆ ಮಾಡೋದು ಇದೆಲ್ಲವನ್ನ ನಾನು ಹೇಳಿಕೊಡ್ತಾ ಇದ್ದೆ ಅವರಿಗೆ, ಮಕ್ಕಳಿಗೆ. ಹಾಗೆ ಅದು ಎಲ್ಲ ಇದ್ರೆ ಇಲ್ಲಿ ಕ್ಲಾಸಲ್ಲಿ ಮಾಡೋದಲ್ಲ, ಮನೆಯಲ್ಲಿ ಮಾಡುವಂಥದ್ದು ಕೆಲವು. ಆಮೇಲೆ ಇಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ನೀವು ಬರೀ ಈ ಸಂಗೀತ ಕೇಳಿ ಪ್ರಾಣಾಯಾಮ ಮಾಡಿ ಅಷ್ಟೇ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತಿತ್ತಂದರೆ, ನನಗೆ ನಿಜವಾಗಿ ಆದರೂ ಆ ಮಕ್ಕಳನ್ನು ಒಂದು ಹದ್ದುಬಸ್ತಲ್ಲಿ ಇಟ್ಟುಕೊಳ್ಳೋದಕ್ಕೆ ಏನೇನು ಪ್ರಾಬ್ಲಮ್ ಆಗ್ತಿತ್ತು,
0: ಸ್ವಯಂ ಶಿಸ್ತು ಬರ್ತಿತ್ತು.
1: ಹೌದು
0: ಹೌದು, ಡಿಸಿಪ್ಲಿನ್. ನೀವು ಸಂಗೀತ ಅಭ್ಯಾಸ ಮಾಡಿದ್ರಾ?
1: ನಾನು ಸಂಗೀತ ಅಭ್ಯಾಸ ಮಾಡಿದ್ದೇನೆ. ಹೌದು, ಸಂಗೀತ ಗೊತ್ತು ನನಗೆ, ಹಾಗಾಗಿ ಅದನ್ನು ಮಾಡಲಿಕ್ಕಾಯಿತು. ಆಮೇಲೆ ಒಬ್ಬ ವಿದ್ಯಾರ್ಥಿ ಎಷ್ಟೋ ವರ್ಷಗಳ ನಂತರ ಬಂದು ಹೇಳಿದ, ಮೇಡಮ್ ನನ್ನ ತಂದೆ ಮುಂಚಿನ ದಿವಸ ತೀರಿಕೊಂಡು ಹೋಗಿದ್ರು, ಮರುದಿವಸ ನನಗೆ ಪರೀಕ್ಷೆ, ನಾನು ಬರಬೇಕಾ ಬೇಡವಾ ಅಂತ ಯೋಚನೆಯಲ್ಲಿದ್ದೆ, ಆದರೆ ಬಂದೆ ನೋಡು, ಆದರೆ ಬರೀತೇನೆ ಪರೀಕ್ಷೆಯನ್ನು ಅಂತ ಬಂದು ಕೂತ್ಕೊಂಡು ನೀವು ಆ ಮ್ಯೂಸಿಕ್ ಹಾಕಿದ್ರಲ್ಲ, ಎಷ್ಟು ಮನಸ್ಸಿಗೆ ಒಂದು ಸಮಾಧಾನ ಆಯಿತು ಅಂತ ಹೇಳಿದರೆ, ನನಗೆ ಬರೀಲಿಕ್ಕೆ ಸಾಧ್ಯ ಆಯಿತು. ಇದನ್ನೇ ನಾನು ಒಂದು ರೀತಿಯಲ್ಲಿ ಅಲ್ಲಿಗೆ ಮುಖ್ಯ ಪರೀಕ್ಷಕರ ಪರೀಕ್ಷೆ ಆಗುವಾಗ ಮುಖ್ಯ ಅಧೀಕ್ಷಕರಾಗಿ ಬರ್ತಾರೆ, ಅವರೆಲ್ಲ ಕ್ಯಾಸೆಟ್ ಕಾಪಿ ತಗೊಂಡು ಹೋಗ್ತಾ ಇದ್ರು, ನಿಮ್ಮ ಶಾಲೆಯಲ್ಲಿ ಕಾಲೇಜಲ್ಲಿ ಹಾಕ್ತಿರೋ ಕೇಳಿದ್ರೆ ಅದಾಗೋದಿಲ್ಲ ಮೇಡಮ್, ಗೌರ್ಮೆಂಟ್ ಕಾಲೇಜು ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಏನೋ ಒಂದು ಅವರ ಈಗಿನ ಒಂದು ಯುವ ಜನಾಂಗದ ಒಂದು ಮನಸ್ಸು, ಅದು ಬೇಕಾದ ಬೇಡಾದ ಇನ್ಫಾರ್ಮೇಶನ್ಗಳೆಲ್ಲ ತುಂಬಿಕೊಂಡು ಬಹುಶಃ ತುಂಬ ಒಂಥರ ಡಿಸ್ಟರ್ಬ್ಡ್ ಆಗಿದೆ ಅಂತ ಅನಿಸುತ್ತೆ ನನಗೆ.
0: ಈಗ ಮೇಡಮ್ ನೀವು ಇದನ್ನು ಹೇಳುವಾಗ ನನಗೆ ಸಾಮಾನ್ಯವೊಂದು ಗುರು ಶಿಷ್ಯ ಸಂಬಂಧ, ಈಗ ಆರಂಭದಲ್ಲಿ ನಿಮ್ಮ ಒಂದು ಅಧ್ಯಾಪನದ ಜೀವನದಲ್ಲಿ ಇದ್ದಂತಹ ಆ ವಿದ್ಯಾರ್ಥಿಗಳ ಒಂದು ಭಕ್ತಿ ಗೌರವ, ಅವರು ಕೊಡುವಂಥ ಒಂದು ಇದು, ನಿಮ್ಮ ಬಗ್ಗೆ ಅವರಿಗಿರತಕ್ಕಂಥ ಒಂದು ಗುರುಭಕ್ತ ಭಾವ, ಆ ನಂತರದ ದಿನಗಳಲ್ಲಿ ಒಂದು ರೀತಿಯಲ್ಲಿ ಅದು ಅಷ್ಟು ಹತ್ತಿರ ಅಥವಾ ತುಂಬ ಆಪ್ತವಾಗಿ ಇತ್ತು ಅಂತ ಹೇಳಲಿಕ್ಕೆ ಬರೋದಕ್ಕೆ ಇಲ್ಲ. ಈಗ ನಮ್ಮ ಜನರೇಷನ್ನ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ನಿಮಗೆ ಏನು ವ್ಯತ್ಯಾಸ ಕಂಡಿತ್ತು ಒಬ್ಬರು ಶಿಕ್ಷಕಿಯಾಗಿ?
1: ನನಗೆ ಶಿಕ್ಷಕಿಯಾಗಿ ಅಷ್ಟೊಂದು ವ್ಯತ್ಯಾಸ ಕಾಣಲಿಲ್ಲ, ಯಾಕಂದರೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ಅವರ ತರಗತಿಯಲ್ಲಿ ಅವರಿಗೆ ಅವರು ಏನು ಮಾಡಿದರೂ ಕೂಡ ಅವರಿಗೆ ನಾನು ಬೈದದಂತ ಹೇಳಿಯೇ ಇಲ್ಲ. ನನ್ನನ್ನು ಆಮೇಲೆ ಬಂದು ನೋಡು ಅಂತ ಹೇಳೋದಷ್ಟೇ. ಅವರಿಗೆ ಗೊತ್ತಾಗ್ತಿತ್ತಾಗ ಏನೋ ನಾವು ತಪ್ಪು ಮಾಡಿದ್ದೇವೆ, ಅದಕ್ಕೆ ಇವರಿಗೆ ಕರಿತಾ ಇದ್ದಾರೆ. ಅವ್ರು ಬಂದ ನಂತರ ಅವ್ರ ಸಮಾಧಾನದಲ್ಲೇ ಮಾತಾಡಿ ಅವರನ್ನು ಕಳಿಸಿಕೊಟ್ಟದ್ರಿಂದ ಮಕ್ಕಳಲ್ಲಿ ನಾನು ತುಂಬ ಒಂದು ವ್ಯತ್ಯಾಸವನ್ನು ಕಂಡಿದ್ದೇನೆ. ನಾವು ನಮಗೆ ಅಧಿಕಾರ ಇದೆ ಅಂತ ಅವರಿಗೆ ಅಲ್ಲಿ ಕ್ಲಾಸಲ್ಲಿ ಅವ್ರು ಏನೋ ಸ್ವಲ್ಪ ಮಾತಾಡಿದ್ರು ಇದು ಮಾಡಿದ್ರು ಅಂತೇಳಿ ಬೈದರೆ ಅವರಿಗೂ ಮನಸ್ಸಿಗೆ ನೋವಾಗ್ತದೆ. ಹಾಗೆ ಮಕ್ಕಳಿಗೆ ಮನಸ್ಸಿಗೆ ನೋವಾಗದ ಹಾಗೆ ನಾವು ನಡ್ಕೊಂಡ್ರೆ, ಪಾಠ ಮಾಡುವಾಗ ನಾವು ಚೆನ್ನಾಗಿ ಒಂದು ತಯಾರು ಮಾಡಿಕೊಂಡು ಅವರಿಗೆ ಅದರಲ್ಲಿ ಆಸಕ್ತಿ ಹುಟ್ಟುವ ಹಾಗೆ ನಾವು ಪಾಠ ಮಾಡಿದರೆ ಖಂಡಿತವಾಗಿಯೂ ಮಕ್ಕಳು ಚೆನ್ನಾಗಿ ಇರ್ತಾರೆ ಅಂತ ನನ್ನ ನಂಬಿಕೆ. ಯಾಕಂದರೆ ನಾನು ಕಲಿಸ್ತಾ ಇದ್ದದವರಿಗೆ ಟ್ಯಾಕ್ಸಾನಮಿ ಅಂತೇಳಿ ಸಸ್ಯಗಳ ವರ್ಗೀಕರಣ, ಅದನ್ನು ಅವರಿಗೆ ಕಲಿಸುವಾಗ ಮುಂಚಿನ ದಿವಸವೇ ಅವರಿಗೆ ನಾನು ನಾಳೆ ಇದನ್ನು ತಗೊಳ್ತಾ ಇದ್ದೇನೆ, ಇದರಲ್ಲಿ ಸಾಮಾನ್ಯವಾಗಿ ಸಿಕ್ಕುವ ಗಿಡಗಳು ನಿಮಗೆ ಆದಷ್ಟು ತಗೊಂಡು ಬನ್ನಿ ಅಂತ ಹೇಳಿ ಅವರ ಕೈಯಲ್ಲೇ ತರಿಸಿ ಅದನ್ನು ಕ್ಲಾಸಲ್ಲಿ ಅವರ ಹತ್ರವೇ ಅದರ ಕ್ಯಾರೆಕ್ಟರ್ ಹೇಳಿಸೋದು, ಹೇಗಿದೆ ಹರ್ಬ ಶ್ರಬ್ಬ ಟ್ರೀಯ ಇದು ಹೇಗಿದೆ, ಅದರ ಕ್ಯಾಲಿಕ್ಸ್ ಹೇಗಿದೆ, ಪಕಳೆಗಳು ಹೇಗಿದ್ದಾವೆ, ಇದೆಲ್ಲ ಅವರೇ ಮಾಡಿದ್ರಿಂದ ಅವ್ರ ಕಣ್ಣಲ್ಲಿ ನೋಡಿ ಮಾಡೋದ್ರಿಂದ ಅವರಿಗೆ ಅದು ಚೆನ್ನಾಗಿ ನೆನಪಿರ್ತದೆ, ಇಲ್ಲಾದರೆ ಕಷ್ಟ ಆಗ್ತಿತ್ತು ಅವರಿಗೆ ಅದನ್ನು ನೆನಪಿಟ್ಕೊಳ್ಳಿಕ್ಕೆ. ಆಮೇಲೆ ಮರುದಿವಸ ಪುನಃ ಕ್ಲಾಸ್ ಇರುವಾಗ ಲಾಟ್ರಿ ಇತ್ತದು, ಅದರಲ್ಲಿ ಯಾರಿಗೆ ಬಂತು ಅವ್ರು ಪುನಃ ಅದನ್ನೆಲ್ಲ ಹೇಳಬೇಕು. ಹಾಗಾಗಿ ಎಲ್ಲರೂ ಕತ್ತುಕೊಂಡು ಬರ್ತಾ ಇದ್ರು, ಯಾರಿಗೆ ಅಂಥವ್ರಿಗೆ ಇಂಥವ್ರಿಗೆ ಅಂತ ಹೇಳಿಲ್ಲ, ಲಾಟ್ರಿ ನೀನೇ ಬಂದಿತ್ತು, ನಿನ್ನ ನಂಬರ್ ಬಂದರೆ ನೀನೇ ಹೇಳಬೇಕಾಗುತ್ತೆ, ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರ. ಹಾಗಾಗಿ ಒಂದು ಒಳ್ಳೆ ಶಿಸ್ತು ಇತ್ತು ಅವರಿಗೆ, ಒಳ್ಳೆ ಆಸಕ್ತಿ ಇತ್ತು ಆ ಇದರಲ್ಲಿ, ಮತ್ತೆ ಕಲಿಯುವಿಕೆ ತುಂಬ ಸುಲಭ ಆಗ್ತಾ ಇತ್ತು ಅವರಿಗೆ. ಹಾಗಾಗಿ ಬಹುಶಃ ನಾವು ಕೂಡ ಒಂದು ಅಧ್ಯಾಪಕರಾಗಿ ಯಾವ ರೀತಿಯಲ್ಲಿ ಮಕ್ಕಳ ಮನಸ್ಸನ್ನು ನೋಯಿಸದೆ ಅವರಿಗೆ ಒಂದು ಹೇಳಿಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಅಂದುಕೊಂಡ್ರೆ ಬಹುಶಃ ಮಕ್ಕಳು ಬದಲಾಗ್ತಾರೆ ಏನೋ ಗೊತ್ತಿಲ್ಲ ನನಗೆ.

0: ಇದರ ಜೊತೆಗೆ ಒಂದು ಈ ಸಹೋದ್ಯೋಗಿಗಳನ್ನು ಒಡನಾಟ. ಈಗ ನೀವು ಶಿಕ್ಷಕಿಯಾಗಿದ್ದವರು, ಆಮೇಲೆ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡಿದ್ದೀರಿ, ಆಡಳಿತಾತ್ಮಕವಾದ ವಿಚಾರಗಳಲ್ಲಿ ಕೂಡ ನೀವು ಇದ್ದವರು, ಅಂಥ ಸಂದರ್ಭದಲ್ಲಿ ಈ ಒಡನಾಟ ಕೆಲವು ಸಲ ಈ ಬಾಸಿ ಸಂಬಂಧ ಎಲ್ಲ ಇರ್ತದೆ, ಅಂತ ಆ ಒಂದು ವಾತಾವರಣ ಹೇಗಿತ್ತು?
1: ಅದು ಎಲ್ಲ ಕಡೆಯಲ್ಲೂ ಇದ್ದದ್ದೇ, ಭಿನ್ನಾಭಿಪ್ರಾಯ, ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಅದೆಲ್ಲ ಇದ್ದದ್ದೇ. ಆದರೆ ಅದನ್ನು ನಾವು ಸುಧಾರಿಸ್ಕೊಂಡು ಹೋಗಬೇಕು. ನಾವು ಎಲ್ಲರನ್ನೂ ಒಂದು ಅವರಿಗೊಂದು ಮರ್ಯಾದೆ ಕೊಟ್ಟು, ಅವರು ನಮ್ಮ ಹಾಗೆ ಒಬ್ಬರು ಕಲಿತವರು, ಇಲ್ಲಿ ಕೆಲಸಕ್ಕಿದ್ದಾರೆ, ನಮ್ಮ ಸಹೋದ್ಯೋಗಿಗಳು, ಅವರ ಯಾವ ರೀತಿಯಲ್ಲಿ ಅವರ ಮನಸ್ಸನ್ನು ನೋಯಿಸದೆ ನಾವು ಅವರನ್ನು ಚೆನ್ನಾಗಿ ನಡೆಸಿಕೊಂಡ್ರೆ ನನಗೆ ಅದು ಬಹಳ ಮುಖ್ಯ ಅಂತ ಅನಿಸ್ತದೆ. ಯಾಕಂದರೆ ಇಲ್ಲಿ ನಾನು ಸೇಂಟ್ ಆಗ್ನೆಸಲ್ಲಿ 37 ವರ್ಷ ಕೂಡ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಆಗಿದ್ದೆ. ನನಗೆ ಯಾವತ್ತೂ ಯಾರಿಂದಲೂ ಯಾವ ಪ್ರಾಬ್ಲಮೂ ನನಗೆ ಬರಲಿಲ್ಲ, ನನ್ನ ಸಹೋದ್ಯೋಗಿಗಳಿಂದ. ಹಾಗೆ ಇಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗಲೂ ಕೂಡ ಎಲ್ಲರೂ ಒಂದು ಉತ್ಸಾಹದಲ್ಲಿ ಕೆಲಸ ಮಾಡ್ತಾಯಿದ್ರು. ಇದು ನಮ್ಮ ಇನ್ಸ್ಟಿಟ್ಯೂಷನ್, ಇದು ಮುಂದೆ ಬರಬೇಕು, ಇದು ಚೆನ್ನಾಗಿರಬೇಕು. ಯಾವುದೇ ಒಂದು ಫಂಕ್ಷನ್ ಆಗಲಿ ಎಲ್ಲರದ್ದೂ ಸಹಕಾರ ನನಗೆ ತುಂಬ ಚೆನ್ನಾಗಿ ಸಿಗ್ತಿತ್ತು. ಯಾಕಂದರೆ ನಾವು ಅವರು ನಮ್ಮ ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ಎಲ್ರಿಗೂ ನಾವು ಮರ್ಯಾದೆ ಕೊಟ್ಟು ಬಹುಶಃ ಇದು ಮಾಡಿದರೆ ಅದೇ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ, ಆದರೆ ಭಿನ್ನಾಭಿಪ್ರಾಯವನ್ನು ಕೂಡ ಒಂದು ಪರಿಹರಿಸಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಹಾಗಾಗಿ ಎಲ್ಲರ ಸಹಕಾರ ಇದ್ದದ್ರಿಂದ ನಾನು ಸತ್ಯವಾಗಿ ಹೇಳ್ತೇನೆ ನಿಮಗೆ, 17 ವರ್ಷಗಳು ಸರ್ದದ್ದೇ ನನಗೆ ತಿಳಿದಿಲ್ಲ.
0: ಅಂದರೆ ಒಂದು ಡಿಪ್ಲೊಮ್ಯಾಟಿಕ್ ಆಗಿ
1: ಆಗಿರಬೇಕು. ಆ ಡಿಪ್ಲೊಮ್ಯಾಟಿಕ್ ಅಂದರೆ ಅವರನ್ನು ಕೂಡ ನಾವು ಅವರಿಗೆ ಮರ್ಯಾದೆ ಕೊಡಬೇಕು. ನಮ್ಮ ಜೂನಿಯರ್ ಅವರು ಅಂಥೇಳಿ ಅವರನ್ನು ನಾವು ಅಂದರೆ ಸ್ವಲ್ಪ ಇದರಲ್ಲಿ ಮಾತಾಡಿಸಬಾರ್ದು, ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿಸ್ಬೇಕು.
0: ಈಗ ಮತ್ತೊಂದು, ಈಗ ಫಾರ್ಮಲ್ ಎಜುಕೇಷನ್ ಈಗ ನಿಮ್ಮ ಕಾಲದಲ್ಲಿ ತರಗತಿಯ 4 ಗೋಡೆಗಳ ಮಧ್ಯೆ ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಸಂವಹನ ಭಾಳ ಚೆನ್ನಾಗಿ ನಡೀತಾ ಇದ್ದದ್ದು. ಈಗ ಏನಾಗಿದೆ ಅಂದರೆ ಸ್ವಲ್ಪ ಯಂತ್ರದ ಕಡೆಗೆ ನಾವು ಬರ್ತಾ ಇದ್ದೇವೆ. ಈಗ ಆನ್ಲೈನ್ ಟೀಚಿಂಗ್, ಮನೆ ಪಾಠ ಇತ್ಯಾದಿಗಳು ಆಗ್ತಾ ಇದೆ. ಈ ಬದಲಾವಣೆ ಬಗ್ಗೆ ಏನು ಅನಿಸ್ತದೆ?
1: ಅದು ಕಾಲಕ್ಕನುಗುಣವಾಗಿ ಮಾಡಲೇಬೇಕಾಗ್ತದೆ. ಯಾಕಂದರೆ ಕೊರೋನಾ ಟೈಮಲ್ಲಿ ನೋಡಿ, ಮಕ್ಕಳಿಗೆ ಬರಲಿಕ್ಕೆ ಆಗಲಿಲ್ಲ, ಆನ್ಲೈನ್ ಕ್ಲಾಸ್ ಮಾಡಲೇಬೇಕಾಯಿತು. ಆದರೆ ಅದರ ಮಿತಿಯನ್ನು ನಾವು ಅರ್ತುಕೊಂಡು ಈ ಶಿಷ್ಯ ಗುರು ಸಂಬಂಧ ಇದೆಯಲ್ಲ, ಅದನ್ನು ನಾವು ಜತನವಾಗಿ ಕಾಪಾಡಿಕೊಂಡು ಬರಬೇಕಾಗ್ತದೆ. ಯಾವ ರೀತಿ ಇದ್ದರೂ ಕೂಡ ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ನನಗೆ ನಾನು 37 ವರ್ಷಗಳ ಕಾಲ ಸೇಂಟ್ ಆಗ್ನೆಸ್ ಕಾಲೇಜಲ್ಲಿ ನಾನು ರಿಟೈರ್ ಆದಾಗ ನನಗೆ ನನ್ನ ಅಲ್ಲಿ ವಿದ್ಯಾರ್ಥಿಗಳು ಕೊಟ್ಟ ಉಡುಗೊರೆ ಏನು ಗೊತ್ತುಂಟ ನಿಮಗೆ? ಒಂದು ದೊಡ್ಡ ಫೋಟೋ, ಅದರಲ್ಲಿ ಒಂದು ಪೇಂಟ್ ಮಾಡಿ, ಹೂಗಳದ್ದು ಪೇಂಟ್ ಮಾಡಿ, ಅದರಲ್ಲಿ ಅವರು ಬರೆದದ್ದು ಯು ಗೇವ್ ಅಸ್ ರೂಮ್ ಟು ಬ್ಲೂಮ್, ನಮಗೆ ಅರಳಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ಅವರ ವ್ಯಕ್ತಿತ್ವವನ್ನು ನಾವು ಕಲಿಸುವುದರ ಜೊತೆಗೆ ಅವರ ವ್ಯಕ್ತಿತ್ವಕ್ಕೆ ಯಾವ ರೀತಿಯ ಕುಂದು ಬರದಂತೆ ಅವರ ಮನಸ್ಸಲ್ಲಿ ನಾವು ಉಲ್ಲಾಸವನ್ನು ತುಂಬಿ, ಅವರ ಮನಸ್ಸಿನಲ್ಲಿ ಕೂಡ ಒಂದು ತನಗೆ ಸಾಮರ್ಥ್ಯ ಇದೆ, ತಾನು ಮಾಡಬಹುದು ಎನ್ನುವ ಭಾವನೆಯನ್ನು ತುಂಬಿಸುವಲ್ಲಿ ನಾವು ಯಶಸ್ವಿಯಾಗಬೇಕು ಶಿಕ್ಷಕರಾಗಿ. ನನಗೆ ಹಾಗೆ ಕಾಣ್ತದೆ, ಬರೀ ಪಾಠ ಕಲಿಸೋದು ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಮೋಸ್ಟ್ಲಿ ಅವರಿಗೆ ಒಂದು ಆ ಸೆಲ್ಫ್ ರಿಸ್ಪೆಕ್ಟ್ ಮತ್ತು ಒಂದು ತನಗೆ ತನ್ನ ಸಾಮರ್ಥ್ಯದ ಬಗ್ಗೆ ಅವರಿಗೆ ಒಂದು ನಂಬಿಕೆ, ಅದನ್ನು ನಾವು ಮೂಡಿಸಲೇಬೇಕು ವಿದ್ಯಾರ್ಥಿಗಳಲ್ಲಿ.
0: ಬಹಳ ಸುದೀರ್ಘವಾದ ಒಂದು ಶೈಕ್ಷಣಿಕವಾದಂಥ ಸೇವೆ ನಿಮ್ಮದು. ಒಂದು 80ರ ದಶಕ, 88 ಪ್ರಾಯ ಅಂತ ಹೇಳಿದರೆ ಅದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ದೇವರ ಒಂದು ವರ ಅಂತ ನಾವು ಹೇಳಿದರೂ ತಪ್ಪಲ್ಲ. ಅಂಥದ್ರಲ್ಲಿ ಬಹುಶಃ ಸಾಂಸಾರಿಕವಾಗಿ ನೀವು ಗಂಡನ ಜೊತೆಯಲ್ಲಿ ಕೂಡ ಇದ್ದದ್ದು ಸ್ವಲ್ಪ ಸಮಯ ಕಮ್ಮಿಯೇ, ಮತ್ತು ಹೆಚ್ಚಾಗಿ ನಿಮ್ಮ ವಿದ್ಯಾರ್ಥಿಗಳನ್ನೇ ಮಕ್ಕಳ ಹಾಗೆ ನೀವು ನೋಡ್ತಾ ಇದ್ದವರು, ಒಂದು ಸಂಸಾರದಲ್ಲಿ ಅಂಥ ಫಲವನ್ನು ಕೂಡ ನೀವು ಕಾಣಲಿಕ್ಕೆ ಆಗಲಿಲ್ಲ. ಈ ಒಂದು ನಿವೃತ್ತಿಯ ಈ ಒಂದು ಸಂದರ್ಭದಲ್ಲಿ ಏನಾದರೂ ಬೇಸರ ಇತ್ಯಾದಿ ನಿಮ್ಮನ್ನು ಕಾಡಿದ್ದು ಉಂಟ? ಹೇಗೆ
1: ಬೇಸರ ಖಂಡಿತವಾಗಿಯೂ ಕಾಡ್ತದೆ, ಕಾಡದೆ ಇರೋದಿಲ್ಲ. ಒಬ್ಬರೇ ಇರಬೇಕಾದ ಬಂದಾಗ ಇಷ್ಟು ದೊಡ್ಡ ಮನೆಯಲ್ಲಿ ಅದು ಯಾವಾಗಲೂ ಎಲ್ಲರ ಮಧ್ಯೆ ಇದ್ದೇ ಗೊತ್ತು ನಮಗೆ, ಒಬ್ಬೊಬ್ಬರೆ ಇದ್ದು ಗೊತ್ತೇ ಇರಲಿಲ್ಲ.
0: ಹೌದು ಹೌದು,
1: ನಾನು ಇಲ್ಲಿ ಮನೆ ಮಾಡಿದಾಗಿನಿಂದ ಅವರ ನನ್ನ ಪತಿಯ ಕಡೆಯವರು ನನ್ನ ಕಡೆಯವರು ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಇಲ್ಲೇ ಬರ್ತಾ ಇದ್ರು, ಇಲ್ಲೇ ಇರ್ತಿದ್ರು. ಹಾಗಾಗಿ ಬೇಸರ ಆಗ್ತದೆ, ಆದರೆ ಇದು ಅನಿವಾರ್ಯ. ನಾವು ಇದರಲ್ಲಿ ನಮ್ಮ ತಿಳುವಳಿಕೆಯನ್ನು ತಂದುಕೊಂಡು ನಮಗೆ ಬೇಕಾದ ಹಾಗೆ ಬದುಕನ್ನು ನಾವೇ ರೂಪಿಸ್ಕೊಳ್ಬೇಕಷ್ಟೇ ಹೊರತು ಸಮಾಜದಲ್ಲಿ ಕೆಲವರ ಪರಿಚಯ ಇರ್ತದೆ. ಈಗ ಇವರು ಚಂದ್ರಕಲಾ ನಂದ ಅವರು, ಮತ್ತು ಮನೋರಮಾ ಭಟ್, ಮತ್ತು ಇವರು ಪದ್ಮ ಶೆಣೈ ಅವ್ರದ್ದೆಲ್ಲ ಒಳ್ಳೆ ಪರಿಚಯ ಇತ್ತು ನನಗೆ. ಎಲ್ಲರೂ ನಾವು ವಯಸ್ಸಾದ ನಂತರ ನಮ್ಮ ಬಾಳನ್ನು ಹೇಗೆ ಬಂತು ಹಾಗೆ ಸ್ವೀಕರಿಸಬೇಕು.
0: ಅಲ್ಲ, ಎಲ್ಲರಿಗೂ ಇಂತಹ ಒಂದು ದಿನಗಳು ಇದ್ದದ್ದೇ,
1: ಆದ್ರೆ
0: ಮಕ್ಕಳು ಇದ್ದವರದ್ದು ಪರಿಸ್ಥಿತಿ
1: ಅದು ಇನ್ನೂ ಕೆಲವು ಸಲ ಶೋಚನೆಯಾಗಿ ಇರ್ತದೆ. ಅವರು ಅಂದ್ರೆ ಕ್ಯಾರೆ ಮಾಡದಿದ್ರೆ ತಂದೆ ತಾಯಿಗಳಿಗೆ ತುಂಬಾ ಕಷ್ಟ ಆಗ್ತದೆ, ಅವರಿಗೆ ನೋವು ಆಗ್ತದೆ. ನಮ್ಗೆ ಅಂತ ನೋವೇನಿಲ್ಲ, ಯಾರಾದ್ರೂ ಬಂದು ಮಾತಾಡ್ಸಿದ್ರೆ ಸಂತೋಷ ಆಗ್ತದೆ, ಹಾ ಬಂದು ಮಾತಾಡ್ಸಿದ್ರು. ಹಾಗೆ ಹತ್ತಿರದಲ್ಲೇ ಇದ್ದಾರೆ ನಮ್ಮ ಬೇಕಾದವರೆಲ್ಲ, ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಹೇಗಿದ್ದೀರಿ ಏನು ಅಂತ. ಆದ್ರೆ ತುಂಬಾ ಜೀವನ ನಡೆಸಿ ಒಬ್ಬಂಟಿಗಳಾಗಿರುವಾಗ ಸ್ವಲ್ಪ.
0: ಈಗ ನಿಮ್ಮ ಸ್ವಾನುಭವದ ನೆಲೆಯಲ್ಲಿ ಮತ್ತು ಇಷ್ಟವರೆಗೆ ನೀವು ಬದುಕಿ ಬಾಳಿದ ಒಂದು ಜೀವನದ ಒಂದು ಅನುಭವದಲ್ಲಿ ನಿಮ್ಮ ಹಾಗೆ ಎಷ್ಟೋ ಮಂದಿ ಇದ್ದಾರೆ, ಅಂಥವರಿಗೆ ಒಂದು ಮಾನಸಿಕವಾದಂತಹ ಸ್ಥೈರ್ಯವನ್ನು ತುಂಬುವ ಮಾತುಗಳನ್ನು ಏನು ಹೇಳಬಹುದು ನೀವು?
1: ಮಾನಸಿಕ ಸ್ಥೈರ್ಯ ಒಂದು, ನಾವು ಯಾವಾಗಲೂ ಇತರರಿಗೆ ಒಳ್ಳೆಯದನ್ನೇ ಬಯಸಬೇಕು. ಎರಡನೇದು ದೇವರಲ್ಲಿ ನಂಬಿಕೆ ಇಡಬೇಕು. ದೇವರೇ ನಮ್ಮನ್ನು ಕಾಪಾಡಬೇಕಷ್ಟೇ ಹೊರತು, ಎಷ್ಟೋ ಸಲ ಕಾಣ್ತದೆ ದೇವರು ಈ ಥರ ಸಂದರ್ಭ ಒದಗಿಸಿಕೊಟ್ಟು ನಾನು ಬಚಾವ್ ಆಗಿದ್ದೇನೆ, ನನಗೆ ಒಳ್ಳೆಯದಾಗಿದೆ. ಹಾಗಾಗಿ ದೇವರಲ್ಲಿ ನಂಬಿಕೆ, ಮತ್ತು ಇತರರೊಡನೆ ಸಹೃದಯದಿಂದ ನಾವು ನಡ್ಕೊಳ್ಬೇಕು. ಹಾಗೆ ನಮ್ಮಿಂದ ಆದಷ್ಟು ಸಹಾಯವನ್ನು ಬೇರೆಯವರಿಗೆ ಮಾಡಬೇಕು. ನಾನೀಗ ನನ್ನ ಪತಿ ಹಾಗಿದ್ದದ್ರಿಂದ ಅವರ ಹೆಸರಲ್ಲಿ ಅವರಿಟ್ಟ 2 ಲಕ್ಷ ರೂಪಾಯಿಗಳನ್ನು ನಾನು ಮುಟ್ಟದೆ ಅದನ್ನು ಒಂದು ಅವರ ಹೆಸರಿನಲ್ಲಿ ಒಂದು ನಿಧಿಯಾಗಿ ಸ್ಥಾಪನೆ ಮಾಡಿ ಅದೀಗ ಬೆಳೆದು ಸುಮಾರು 25 ಲಕ್ಷ ತನಕ ಆಗಿದೆ. ಅದರಲ್ಲಿ ಬರುವ ಬಡ್ಡಿಯನ್ನೆಲ್ಲ ಯಾರಿಗೆ ಬೇಕಾದರೂ ನಾನು ಅದನ್ನು ಸಹಾಯ ಮಾಡ್ತೇನೆ. ಯಾಕಂದರೆ ಅವರು ಕೊಡುಗೈ ದಾನಿಯಾಗಿದ್ದರು, ಯಾರು ಬಂದು ಕೇಳಿದ್ರು ನೋಡದೆ ಕೇಳದೆ ಕಿಸೆಗೆ ಕೈ ಹಾಕಿ ಇದ್ದದನ್ನು ತೆಗೆದು ಕೊಡೋದು, ಎಷ್ಟು ಕೊಟ್ಟೆ ಏನು ಕೊಟ್ಟೆ ಅಂತ ನೋಡ್ತಿರ್ಲಿಲ್ಲ. ಕಷ್ಟದಲ್ಲಿರುವವರಿಗೆ ತುಂಬ ಸಹಾಯ ಮಾಡ್ತಾ ಇದ್ರು. ಹಾಗಾಗಿ ಅವರ ಹೆಸರಿನಲ್ಲಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಅದರಲ್ಲಿ ತುಂಬ ಯಕ್ಷಗಾನ ಕಲಾವಿದರಿಗೆ, ಅಸೌಖ್ಯದಲ್ಲಿರುವವರಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಾನು ಇಷ್ಟು ವರ್ಷದಿಂದಲೂ ಹಂಚಿಕೊಂಡು ಬರ್ತಾ ಇದ್ದೇನೆ. ಹಾಗೆ ದೇವರು ನಮಗೆ ಕೊಟ್ಟ ದುಡ್ಡು ನಮಗೆ ಬೇಕಾದಷ್ಟನ್ನು ಮಾತ್ರ ನಾವು ಉಪಯೋಗ ಮಾಡಿಕೊಂಡು ಇತರರಿಗೂ ಅದರಿಂದ ಸಹಾಯ ಆಗುವಂತೆ ನಾವು ಮಾಡಿದರೆ ನಮಗೂ ಮನಸ್ಸಿಗೆ ಸಮಾಧಾನ, ಇಲ್ಲಿ ಸಮಾಜದಲ್ಲಿ ಕೂಡ ಕೆಲವರಿಗಾದರೂ ಸ್ವಲ್ಪ ಉಪಯೋಗ ಆಗಬಹುದು, ಉಪಕಾರ ಆಗಬಹುದು ಎನ್ನುವ ನಂಬಿಕೆ ನಂದು. ಆದ್ದರಿಂದ ಆದಷ್ಟು ಇತರರಿಗೆ ಒಳ್ಳೇದು ಮಾಡೋಣ, ನಮ್ಮಿಂದಾದರೂ ಸಹಾಯ ಮಾಡೋಣ, ಆಗ ದೇವರು ನಮಗೆ ಸಹಾಯ ಒದಗಿಸ್ತಾರೆ. ಯಾವ ರೀತಿಯಲ್ಲಿ ಆದರೂ ಒಂದಲ್ಲ ಒಂದು ರೀತಿಯಲ್ಲಿ ಒದಗಿಸ್ಯಾರು, ನಮ್ಮನ್ನು ದೇವರು ರಕ್ಷಿಸ್ಯಾರು. ಮತ್ತೆ ಮನುಷ್ಯ ಜೀವನ ಹೇಗಂತ ಹೇಳಲಿಕ್ಕೆ ಬರೋದಿಲ್ಲ.
0: ಬಹಳ ಸರಿಯಾದ ಮಾತು. ಈಗ ಈಗಿನ ನಿಮ್ಮ ದಿನಚರಿ ಹೇಗಿದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ.
1: ಈಗಿನ ದಿನಚರಿ ಅದೇ ನಾನು ಹೇಳಿದ್ನಲ್ಲ, ಅವರು ಪ್ರೆಸ್ ಮುಚ್ಚುವಾಗ ಕಟ್ಟು ಕಟ್ಟುಗಳನ್ನು ತಂದಿಟ್ಟಿದ್ರು ಕಬಾಟಲ್ಲಿ. ಅದು ನಾನು ನೋಡ್ಲಿಕ್ಕೂ ಹೋಗಿರಲಿಲ್ಲ. ಕೋವಿಡ್ ಟೈಮಲ್ಲಿ ಮನೆಯಲ್ಲಿರುವಾಗ ಬಿಡಿಸಿ ನೋಡಿದಾಗ ತುಂಬ ಲೇಖನಗಳಿವೆ ಅದರಲ್ಲಿ ಕೂಡ, ಕೆಲವು ಪ್ರಕಟಿತ ಆದವುಗಳು, ಕೆಲವು ಆಗದಿದ್ದವುಗಳು, ಅವುಗಳನ್ನೆಲ್ಲ ಸೇರಿಸಿ ಈಗ ಒಂದು ಪುಸ್ತಕ ರೂಪದಲ್ಲಿ ತರಬೇಕಂತ ಇದ್ದೇನೆ, ಇಂಗ್ಲೀಷು ಮತ್ತು ಕನ್ನಡದಲ್ಲಿ. ತುಂಬ ಲೇಖನಗಳಿವೆ.
0: ಹೌದು,
1: ಆಗಿನ ಪರಿಸ್ಥಿತಿ ಹೇಗಿತ್ತು, ಆಗ ನಮ್ಮದು ಪೋರ್ಟ್ ಟೌನ್ ಆಗೋದಕ್ಕೆ ಆಗುವಾಗ, ಹಾರ್ಬರ್ ಎಲ್ಲ ಆಗುವಾಗ ಇಲ್ಲಿ, ಅದರ ವಿಷಯ ಕೂಡ ಬರೆದಿದ್ದಾರೆ ಅವರು.
0: ಅಂದ್ರೆ ಆ ಕಾಲದ ಒಂದು ಚಿತ್ರಣವನ್ನು ಕೊಡುವಂತ.
1: ಹೌದು ಹೌದು ಹೌದು, ಆ ಕಾಲದ ಒಂದು ಪರಿಸ್ಥಿತಿ ಹೇಗಿತ್ತು, ಯಕ್ಷಗಾನ ಹೇಗಿತ್ತು, ಇದು ಗೊಂಬೆ ಆಟದ ಇದು ಪರಿಸ್ಥಿತಿ ಹೇಗಿತ್ತು, ಅದೆಲ್ಲ ಚಿತ್ರಣ ಕೊಡುವಂತದ್ದು. ಆಗಿನ ಸಾಮಾಜಿಕ ಪರಿಸ್ಥಿತಿ, ಅದಕ್ಕೆ ಅದನ್ನು ಸುಮ್ಮನೆ ಕಸದ ಬುಟ್ಟಿಗೆ ಹಾಕುವ ಬದಲು ಪುಸ್ತಕ ಯಾರು ಓದುದಿಲ್ಲ ಅಂತ ಗೊತ್ತೀಗ, ಆದರೂ ಇರಲಿ.
0: ಈಗ ಇಷ್ಟೊಂದು ಪುಸ್ತಕ ಉಂಟು, ಪುಸ್ತಕ ಭಂಡಾರ ಇದೆ, ನೀವು ಹೇಳಿದಾಗ ಇನ್ನು ಪುಸ್ತಕ ಅವರದ್ದು ಉಂಟು, ಇನ್ನು ಮುದ್ರಣ ಮಾಡುವ ಯೋಚನೆ ಕೂಡ ಮಾಡಿದ್ದೀರಿ ಅಂತ ಹೇಳ್ತೀರಿ. ಈಗ ಈ ಪುಸ್ತಕಗಳೆಲ್ಲ ಏನು ಮಾಡಬಹುದು ಅಂತ ನಿಮಗೆ ಅನ್ನಿಸ್ತದೆ?
1: ಅಂದರೆ ಕೆಲವರು, ಒಬ್ಬರು ಬೆಂಗಳೂರಿಂದ ನನಗೆ ಫೋನ್ ಮಾಡಿ ಹೇಳಿದರು, ಉಪಾಧ್ಯಾಯರದ್ದು ಕೆಲವು ಆರ್ಟಿಕಲ್ಸ್ ಎಲ್ಲ ನಾನು ನೋಡಿದ್ದೇನೆ, ಚೆನ್ನಾಗಿದೆ, ಅದನ್ನು ಆರ್ಕೈವ್ಸಿಗೆ ಹಾಕ್ತೇನೆ ಅಂತ, ಗೌರ್ಮೆಂಟ್ ಆರ್ಕೈವ್, ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಆಯಿತು ಹೇಳಿದೆ. ಹಾಗೆ ಕೆಲವು ಇದರಲ್ಲಿ ಎಲ್ಲ ಆರ್ಕೈವ್ಸಿಗೆ ಕೊಡಬಹುದು, ಅದು ಬಹುಶಃ ಅಲ್ಲಿ ಅವರು ಅದನ್ನು ಇಟ್ಕೊಳ್ಬಹುದು ಅಂತ ಕಾಣ್ತದೆ ನನಗೆ.
0: ಏನಾದರೂ ಸಂಘ ಸಂಸ್ಥೆಗಳು ಅದನ್ನು ರಕ್ಷಿಸಿ
1: ರಕ್ಷಿಸಿದ್ರೆ ಕೊಡ್ತೇನೆ ನಾನು,
0: ಮಾಡಿದರೆ
1: ತಯಾರಿದ್ದೇನೆ.
0: ನಿಮ್ಮ ಶೈಕ್ಷಣಿಕವಾದ ಒಂದು ವೃತ್ತಿ ಜೀವನದಲ್ಲಿ ಅಥವಾ ನಿಮ್ಮ ಪತಿಯವರಿಗೆ ಅವರ ಒಂದು ಸಾಂಸ್ಕೃತಿಕವಾದ ಕ್ಷೇತ್ರದಲ್ಲಿ ಈ ಸನ್ಮಾನಗಳು, ಗೌರವಗಳು, ಪ್ರಶಸ್ತಿಗಳು ಏನಾದರೂ ಬಂದದ್ದು ಉಂಟಾ ನೆನಪಿಸಿಕೊಳ್ಳುವಂಥದ್ದು?
1: ಬಂದಿದೆ, ಆದರೆ ನೆನಪಿಲ್ಲ ಈಗ ಅಷ್ಟೊಂದು. ಅವರು ಮೋಹನ್ ಆಳ್ವ ಅವರು ಕರೆಸಿ ಮಾಡಿದ್ದಾರೆ ಚಮಚಗಳಲ್ಲಿ ಆಗಿದೆ. ಹೌದು, ಅವರಿಗೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನ ಕುಂದಾಪುರದಲ್ಲಿ ಆಗ ಅವರಿಗೆ ಮತ್ತೆ ರಾಜ ಪ್ರಶಸ್ತಿ ಸಿಕ್ಕಿದ್ದಾರೆ ಪತ್ರಿಕಾ ಇದಕ್ಕೆ. ಅದಷ್ಟೊಂದು ನೆನಪಿಲ್ಲ.
0: ಸರಿ ಸರಿ, ಗೌರವಗಳು ತಾನಾಗಿ ಬರ್ತವೆ
1: ಬರ್ತವೆ. ಅದಕ್ಕೆ ಅದಕ್ಕೆ
0: ಅಷ್ಟೊಂದು ಅಲ್ವಾ.
1: ಹೌದು,
0: ಸರಿ ಮೇಡಮ್, ಬಹಳ ಸಂತೋಷ ಆಯಿತು. ತುಂಬ ವಿಚಾರಗಳನ್ನು ಮಾತಾಡಿದ್ದೇವೆ ನಾವು. ನಿಮ್ಮ ಶೈಕ್ಷಣಿಕವಾದಂಥ ಅನುಭವಗಳು ಮತ್ತು ಸಾಮಾಜಿಕವಾದ ಜೀವನ ಕ್ರಮ, ನಿಮ್ಮ ಪತಿಯ ಜೊತೆಗೆ ನೀವು ಹೊಂದಿಕೊಂಡು ನಡೆದಂತಹ ಬೇರೆ ಬೇರೆ ಸಂಗತಿಗಳು, ವಿದೇಶಯಾನ ಇತ್ಯಾದಿಗಳೆಲ್ಲ ಬಹಳ ಮನಸ್ಸಿಗೆ ಮುಟ್ಟುವ ಹಾಗೆ ನೀವು ಹೇಳಿದ್ದೀರಿ. ಈಗ ಒಟ್ಟು ಒಂದು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಈಗ ಇದನ್ನು ಕೇಳ್ತಾ ಇದ್ದಾರೆ ತುಂಬ ಮಂದಿ ನಮ್ಮ ಸಾರಂಗದಲ್ಲಿ, ಏನು ಹೇಳಲಿಕ್ಕೆ ಬಯಸ್ತೀರಿ ಒಬ್ಬ ಹಿರಿಯ ಮಹಿಳೆಯಾಗಿ?
1: ಹಿರಿಯ ಮಹಿಳೆಯಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಂದರೆ, ಒಂದು ಗಂಡ ಮತ್ತು ಹೆಂಡತಿಯ ಸಂಬಂಧ ತುಂಬ ಸಾಮರಸ್ಯದಿಂದ ಇರಬೇಕು. ನನಗೆ ಪಿ ಎಚ್ ಡಿ ಮಾಡಲಿಕ್ಕೆ 4 ವರ್ಷಗಳ ಕಾಲ ರಜೆ ಸಿಕ್ಕಿದಾಗ ಅವರ ಹತ್ರ ಕೇಳಿದೆ, ನಾನು ಮನೆ ಬಿಟ್ಟು ಇರಬೇಕಾಗ್ತದೆ, ನಾನು ನನಗೆ ನೀವು ಅನುಮತಿ ಕೊಡ್ತೀರಾ ಹೋಗಲಿಕ್ಕೆ ಪಿ ಎಚ್ ಡಿ ಮಾಡಲಿಕ್ಕೆ? ಅವ್ರು ಹೇಳಿದರು ಖಂಡಿತ ಹೋಗು, ನೀನು ಪಿ ಎಚ್ ಡಿ ಮಾಡು, ಏನಾದರೂ ಪ್ರತಿಯೊಬ್ಬರು ಜೀವನದಲ್ಲಿ ಸಾಧಿಸಲೇಬೇಕು, ಆ ಸಾಧನೆಗೋಸ್ಕರ ನಮ್ಮ ಪ್ರಯತ್ನ ಯಾವತ್ತೂ ಇರಬೇಕು ಅಂತ ಆ ಥರ ನನ್ನನ್ನು ಹುರಿದುಂಬಿಸಿ ಕಳಿಸಿದ್ರು. ಹಾಗಾಗಿ ನನಗೆ ಪಿ ಎಚ್ ಡಿ ಮಾಡಲಿಕ್ಕಾಯಿತು, ಡಾಕ್ಟ್ರೇಟ್ ಮಾಡಲಿಕ್ಕಾಯಿತು. ಅವರಿಗೆ ಕೂಡ ಈ ಒಂದು ಕಲಾ ತಂಡಗಳನ್ನು ವಿದೇಶಗಳಿಗೆ ತಗೊಂಡು ಹೋಗಿ ಅಲ್ಲಿ ಸಿಕ್ಕಿದ ಒಂದು ಅವರಿಗೆ ಪ್ರೀತಿಯ ಸ್ವಾಗತ ಮತ್ತು ಮೆಚ್ಚುಗೆ ಅವರಿಗೆ ತುಂಬ ಖುಷಿಯಾಗಿತ್ತು. ತಾನು ಜೀವನದಲ್ಲಿ ತಾನು ಸಾಧಿಸಿದ್ದೇನೆ ಎನ್ನುವ ಒಂದು ಅವರಿಗೆ ಸಮಾಧಾನ ಇತ್ತು. ಹಾಗೆ ನಾವು ಜೀವನದಲ್ಲಿ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ, ಅದನ್ನು ಯಾವ ರೀತಿಯಲ್ಲಿ ನಮ್ಮ ಸಾಧನೆಯಾಗಿ ನಾವು ಅದನ್ನು ಕಂಡುಕೊಳ್ಬಹುದು, ಅದರ ಬಗ್ಗೆ ಯೋಚನೆ ಮಾಡಿದರೆ ಬಹುಶಃ, ಮತ್ತು ಪ್ರತಿಯೊಂದು ವಿಷಯದಲ್ಲಿ ಕೂಡ ಇನ್ನೊಬ್ಬರಿಗೆ ಅಪಕಾರ ಮಾಡದೆ, ಯಾಕಂದರೆ ಇವರದ್ದು ಸಾಮಾಜಿಕ ಬದ್ಧತೆ ಅಷ್ಟಿತ್ತು. ನಾವಿಲ್ಲಿ ಮನೆ ತಗೊಂಡು ಇದನ್ನೆಲ್ಲ ರಿಪೇರಿ ಮಾಡುವಾಗ ಮಣ್ಣು ಗಿಣ್ಣೆಲ್ಲ ಇರುವಾಗ ಅಲ್ಲಿ ರಸ್ತೆ ಬದಿಯಲ್ಲಿ ಹಾಕುವ, ಎಲ್ಲರೂ ಹಾಗೆ ಮಾಡೋದಲ್ಲ, ತಗೊಂಡು ಹೋಗ್ತಾರೆ, ಇದಕ್ಕೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡಬಾರ್ದು. ಆ ಸಾಮಾಜಿಕ ಬದ್ಧತೆ. ಮತ್ತು ನಾನು ಪಿ ಎಚ್ ಡಿ ಮಾಡುವಾಗ ನನಗೆ ಇಲ್ಲಿ ಬಂದು ಎಲ್ಲ ಕೆಲವು ಸಮುದ್ರ ತೀರದಲ್ಲಿರುವ ಗಿಡಗಳ ಮೊಗ್ಗು ಬೇಕಾಗಿತ್ತು, ಅದನ್ನು ದ್ರಾವಣದಲ್ಲಿ ಹಾಕ್ಕೊಂಡು ತಗೊಂಡು ಹೋಗುವಾಗ ಬುಟ್ಟಿಯನ್ನು ಕಾಲಬುಡದಲ್ಲಿ ಇಟ್ಕೊಳ್ತಿದ್ದೆ. ಒಂದ್ಸಲ ಇವನು ಕಂಡಕ್ಟರ್ ತುಂಬ ಸ್ವಲ್ಪ ರೂಡಾಗಿ ರಫ್ ಆಗಿ ಮಾತಾಡಿದ, ಅದಕ್ಕೆ ಇವರಿಗೆ ಹೇಳಿದೆ ಅದನ್ನು, ನೀನು ಮಾಡಿದ್ದು ತಪ್ಪು, ನೀನ್ ಯಾಕೆ ಅಲ್ಲಿ ಇಟ್ಕೊಳ್ಬೇಕು, ಅವನು ಅವನ ಕೆಲಸ ಮಾಡಿದ್ದಾನೆ. ಹೌದು, ನಾನು ಮೇಲೆ ಟಾಪ್ ಅಲ್ಲಿ ಇಟ್ಟರೆ ನನಗೆ ಅವನು ಬೆಳಿಗ್ಗೆ ತೆಗೆದುಕೊಡುವಾಗ ಕೈ ತಪ್ಪಿದ್ರೆ ನನಗೆ ತಗೊಳ್ಳಿಕ್ಕಾಗದ್ರೆ ಎಲ್ಲ ಒಡೆದು, ಸಿ ದಟ್ ಈಸ್ ಯುವರ್ ಪ್ರಾಬ್ಲಮ್, ನಿನ್ನ ಸಮಸ್ಯೆ, ನಿನ್ನ ಸಮಸ್ಯೆಗೆ ಬೇರೆಯವರಿಂದ ಪರಿಹಾರ ಕಂಡುಕೊಳ್ಬೇಡ. ಆ ಥರ ಒಂದು ಕಟ್ಟುನಿಟ್ಟಾಗಿ ನಿಷ್ಠುರವಾಗಿ ಮಾತಾಡುವವರು, ಆದರೆ ಅಷ್ಟೇ ಒಂದು ಸಾಮಾಜಿಕ ಬದ್ಧತೆ ಇತ್ತು ಅವರಲ್ಲಿ. ಆಮೇಲೆ ಒಳ್ಳೆಯ ಶುಭ್ರವಾದ ಬಟ್ಟೆಗಳನ್ನು ಧರಿಸುವವರು, ಹೊರಗಿನ ಶುಭ್ರತೆ ಅಷ್ಟೇ ಅಂತರಂಗದ ಶುಭ್ರತೆಯೂ ಇತ್ತು ಅವರಲ್ಲಿ. ಆದ್ದರಿಂದ ನಾವು ಬಹುಶಃ ನಮ್ಮ ಜೀವನವನ್ನು ದೇವರ ಕೈಯಲ್ಲಿಟ್ಟು ನೀನು ಕೊಟ್ಟ ಹಾಗೆ ನಾನು ಇರ್ತೇನೆ, ಎಲ್ಲ ನಿನ್ನ ಇಚ್ಛೆ.
0: ಖಂಡಿತ ಖಂಡಿತ, ಹಿತವಾದ ಒಂದು ಸ್ಮರಣೆಗಳು ಉಂಟು ನಿಮ್ಮಲ್ಲಿ.
1: ಹೌದು,
0: ಬಹಳ ಸಂತೋಷ ಆಯಿತು ಡಾಕ್ಟರ್ ಲೀಲಾ ಅವರೇ. ಉಪಾಧ್ಯಾಯರ ಜೊತೆಗೆ ಸಾಂಸಾರಿಕವಾದಂಥ ಜೀವನದಲ್ಲಿ ಮತ್ತು ಇಬ್ಬರು ಕೂಡ ಸಮಾನ ಆಸಕ್ತಿ ಇದ್ದದ್ರಿಂದ ನೀವು ನಡೆದು ಬಂದಂಥ ಹಾದಿ, ಬಹುಶಃ ಈಗ ಈ ಒಂದು 88 ಇಳಿ ವಯಸ್ಸಿನಲ್ಲಿ ಕೂಡ ನಿಮ್ಮಲ್ಲಿ ಜೀವನೋತ್ಸಾಹವನ್ನು ಹುಟ್ಟುಹಾಕೋದಕ್ಕೆ ಸಾಧ್ಯ ಆಗಿದೆ. ಬದುಕಿನ ಆಯುರ್ಮಾನದ ಎಲ್ಲ ಹಂತಗಳಲ್ಲಿ ಕೂಡ ಈ ಒಂದು ಚೈತನ್ಯ ಹಾಗೆ ನಿಮ್ಮ ಜೊತೆ ಇರಲಿ. ಭಗವಂತ ಅಂಥವರಿಗೆ ಸದಾ ಸಹಾಯ ಮಾಡ್ತಾನೆ ಅಂತ ಹೇಳ್ತಾ, ನೀವು ಇಷ್ಟರವರೆಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ಸಾರಂಗ ಬಳಗದ ವತಿಯಿಂದ ತಮಗೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ನಿಮ್ಗೆ ಕೂಡ, ನಿಮ್ಮ ಒಂದು ಸಂದರ್ಶನ ಮಾಡಿದ್ದಕ್ಕೆ, ಮತ್ತು ನೀವು ಅಂದರೆ ನಮಗೆ ಮುಂದಿನ ಜೀವನ ಕೂಡ ಒಂದು ಚೆನ್ನಾಗಿರಲಿ ಅಂತ ನೀವು ಆಶಿಸಿದ್ದೀರಿ. ಎಲ್ಲರ ಆಶೀರ್ವಾದವನ್ನು ಬೇಡ್ಕೊಳ್ತಾ, ದೇವರ ಆಶೀರ್ವಾದ ಬೇಡ್ಕೊಳ್ತಾ ಈ ಸಂದರ್ಶನವನ್ನು ಮುಕ್ತಾಯಿದ್ದೀವಿ ಸರ್.
0: ತುಂಬ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕೇಳಿದರೆ ಇದು ಡಾಕ್ಟರ್ ಲೀಲಾ ಉಪಾಧ್ಯಾಯ ಅವರ ಅಂತರಂಗದ ಮಾತುಗಳು. ಬಹುಶಃ ನಮ್ಮ ಆಯುಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಪಕ್ವತೆ ಬರ್ತದೆ. ಆ ಜೀವನಾನುಭವ ಒಂದು ರೀತಿಯಲ್ಲಿ ನಮ್ಮನ್ನು ದಾರ್ಶನಿಕರಾಗಿಯೂ ಮಾಡ್ತದೆ ಮತ್ತು ಬಂದದನ್ನು ಎದುರಿಸುವಂಥ ಒಂದು ಮಾನಸಿಕವಾದ ಗಟ್ಟಿತನವನ್ನು ನಮ್ಮಲ್ಲಿ ಕೊಡ್ತದೆ. ಬಹುಶಃ ಅಂಥದ್ದನ್ನು ನಾವು ಲೀಲಾ ಉಪಾಧ್ಯಾಯರಲ್ಲಿ ಕಂಡಿದ್ದೇವೆ. ಅವರ ಮುಂದಿನ ಜೀವನ ಕೂಡ ಹಾಗೆ ಚೆನ್ನಾಗಿರಲಿ ಅಂತ ನಾವೆಲ್ಲ ಆಶಿಸ್ತ ಇವತ್ತಿನ ಕಲಾ ಸಾರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನನ್ನ ಜೊತೆ ಸಾರಂಗ ಬಳಗದ ಬಿಂದಿಯಾ ಕುಲಾಲ್ ಎಡ್ವರ್ಡ್ ಲೋಬು ಅವರು ಕೂಡ ಇದ್ದಾರೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ಕಲಾ ಸಾರಂಗ್ನಲ್ಲಿ ಕಾಣೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕೋಳಿ. ನಮಸ್ಕಾರ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ಬರ್ತಾ ಇದೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ತಪ್ಪದೆ ಕೇಳಿ, ಇದೇ ಬರುವ ಜುಲೈ 14ರಿಂದ ಶನಿವಾರ ಸಂಜೆ 4-5 ಗಂಟೆಯವರೆಗೆ ರೇಡಿಯೋ ಸಾರಂಗ್ 107.8 FM.
3: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ರೇಕುಕೋಳಿ. ಕೇಳುಗರೆ, ಇವತ್ತು ಏನೋ ಒಂದು ಹೊಸ ಯೋಚನೆ ಬರ್ತಾ ಇದೆ. ಯಾಕೆ ಹೀಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಎಂದಿನ ಹಾಗಲ್ಲ, ಏನೋ ನೆನೆಯುತ್ತಾ ರಾತ್ರಿ ಮಲಗಿದ್ದೆ. ಬೆಳಗ್ಗೆ ಬೇಗನೆ ಎಚ್ಚರ ಆಯಿತು. ಓ, ಯಾವಾಗಲೂ ದಕ್ಕೆಗೆ ಅಥವಾ ಮಾರ್ಕೆಟ್ಗೆ ಹೋಗಿ ಮೀನು ತರ್ತಾ ಇರುವಂಥದ್ದು, ಅದು ಯಾವಾಗ ಬಂದ ಮೀನು ಅಂತ ಗೊತ್ತಿಲ್ಲ. ಈ ಸಲ ಒಂದು ತಾಜಾ ಮೀನು ತಿನ್ನಬೇಕು ಅಂತ ಆಸೆ. ಆ ಫ್ರೆಶ್ ಮೀನು ಎಲ್ಲಿ ಸಿಗ್ತದೆ? ಆ ಯಾರೋ ಹೇಳಿದರು, ತಣ್ಣೀರು ಬಾವಿಗೆ ಹೋದರೆ ಅಲ್ಲಿ ತಾಜಾ ಮೀನುಗಳು ಸಿಗ್ತವೆ ಅಂತ. ನನಗೆ ಯಾಕೋ ಆ ಕಡೆ ಹೋಗೋಣ ಅಂತ ಒಂದು ಸೆಳೆತ ಆಯಿತು. ಆ ಇದಕ್ಕಿದ್ದ ಹಾಗೆ ನಮ್ಮ ದೂರವಾಣಿ ಟ್ರೈನ್ ಟ್ರೈನ್ ಅಂತ ಬಾರಿಸಿತು. ಯಾರಪ್ಪ ಅಂತ ನೋಡಿದ್ರೆ ನಮ್ಮ ಸಾರಂಗಾರ್ಜೆ ರೋಷನ್ ಅವರ ಫೋನ್. ಯಾಕೆ ಫೋನ್ ಮಾಡಿದ್ರು ಎನ್ನುವುದಕ್ಕೆ ಮೊದಲೇ ನಾನು, ಓ ಏನು ರೋಷನ್, ಈ ಸಲ ಊರು ಕೇರಿ ಯಾವತ್ತು ಮಾಡೋಣ? ಮಾಡೋಣ ಸರ್, ನೀವು ಫ್ರೀ ಇದ್ದಾಗ ಅಂತ ಹೇಳಿದರು. ಅಲ್ಲ, ಈ ಸಲ ಇವತ್ತೇ ಮಾಡೋಣ ಅಂತ ನನಗೆ ಅನ್ನಿಸ್ತದೆ. ಅದ್ಯಾಕೆ? ಬೇರೇನಲ್ಲ, ಈ ಸಲ ಸ್ಥಳ ನಾನೇ ಹೇಳ್ತೇನೆ, ನೀವು ಬಂದರೆ ಆಯಿತು. ತಣ್ಣೀರು ಬಾವಿಗೆ ಹೋದರೆ ಹೇಗೆ ನಾವು ಅಂತ. ಆದಿತ್ತು ಸರ್, ನಾವು ಮೂವರಿದ್ದೇವಲ್ಲ, ಹೋಗೋದು ಹೇಗೆ? ಎಡ್ವರ್ಡ್ ಇದ್ದಾರೆ ಜೊತೆಗೆ. ಹೌದಾ? ಕದ್ರಿ ಕಮಲಕ್ಕೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಅಲ್ಲಿ ನಿಮ್ಮ ಬೈಕನ್ನೆಲ್ಲ ಇಟ್ಟು ನಮ್ಮ ಕಾರಲ್ಲೇ ಹೋಗೋಣ ಅಂತ. ಅಷ್ಟು ಹೇಳಿ ಅರ್ಧ ಗಂಟೆಯಲ್ಲಿ ಇಬ್ಬರು ಕೂಡ ಪ್ರತ್ಯಕ್ಷ ನೋಡಿ, ರೋಷನ್ ಇದ್ದಾರೆ, ಎಡ್ವರ್ಡ್ ಇದ್ದಾರೆ. ಇನ್ನೇನು ಬೇಕು, ನಾನು ಹೊರಟು ಬಿದ್ದೆ. ಕಾರ್ ಸ್ಟಾರ್ಟ್ ಆಯಿತು. ಹಾಗೆ ಬಿಜಯ್ ಮಾರ್ಗ ಆಗಿ ಬಲಾಲ್ ಬಾಗಿಲು ಏಡಿ ಹಿಲ್ ಕಳೆದು ಉರ್ವಷ್ಟೂರಿಗೆ ಬಂದಿದ್ದೇವೆ. ಮುಂದೆ ಕೂಳೂರು ಕಡೆಗೆ ನಮ್ಮ ಪ್ರಯಾಣ. ಕೂಳೂರು ಸೇತುವೆ ಹತ್ತಿರ ಬಂದಿದ್ದೇವೆ. ಎಡಭಾಗಕ್ಕೆ ನಮ್ಮ ರಸ್ತೆ, ನಮಗೆಲ್ಲ ಗೊತ್ತಿದೆ, ಅದು ತಣ್ಣೀರು ಬಾವಿ ರಸ್ತೆ. ಬಹುಶಃ ಮಂಗಳೂರಿನ ಅತ್ಯಂತ ಸುಂದರ ರಸ್ತೆಗಳಲ್ಲಿ ಇದು ಒಂದು. ಹೋದ ವರ್ಷ ಇಲ್ಲಿ ನದಿ ಉತ್ಸವ, ರಿವರ್ ಫೆಸ್ಟಿವಲ್ ಆಯ್ತಲ್ಲ, ಆಗ ಬಹಳ ಜನಜಂಗುಳಿ ಇತ್ತು. ನಡ್ಕೊಂಡು ಹೋದಂಥ ನೆನಪಾಯಿತು ನನಗೆ. ಹೋಗ್ತಾ ಹೋಗ್ತಾ ಬಲಭಾಗಕ್ಕೆ NMPTಯ ವಿಶಾಲವಾದಂಥ ಪ್ರಾಂಗಣ ಕಾಣಿಸ್ತದೆ. ಅದನ್ನು ದಾಟಿ ಹೋಗಿದ್ದೇವೆ ನಾವು. ಇಲ್ಲಿ ಬೆಳ್ಳಂಬೆಳಗ್ಗೆಯಲ್ಲಿ ನಾವು ಸಾಮಾನ್ಯವಾಗಿ ದೈವ ದೇವರನ್ನು ನೆನೆಸುವಂಥ ಹೊತ್ತದು. ಬಹುಶಃ ಅದಕ್ಕೋ ಏನೋ, ಇಲ್ಲಿ ಒಂದು ದೈವಸ್ಥಾನ ಕಾಣಿಸ್ತಾ ಇದೆ. ಬೋರ್ಡ್ ನೋಡಿದರೆ ಬಬ್ಬುಸ್ವಾಮಿ ದೈವಸ್ಥಾನ. ಬಹಳ ಸಂತೋಷ ಆಯಿತು. ಆ ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಅನ್ನಿಸ್ತು. ಇಲ್ಲಿಯ ಬಗ್ಗೆ ಸ್ವಲ್ಪ ಮಾತಾಡಿಸುವಂತ ಅನ್ನಿಸ್ತು. ಯಾಕಂದರೆ ಊರು ಕೇರಿಯನ್ನು ಒಟ್ಟಿಗೆ ಮುಗಿಸಿಬಿಡೋಣ ಅಂತ ನಾವು ಮೊದಲೇ ಆಲೋಚನೆ ಮಾಡಿದ್ದೇವಲ್ಲ, ಹಾಗಾಗಿ ಈ ಊರಿನ ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ಮನಸ್ಸಾಯಿತು. ಅಲ್ಲಿ ಮಂಜುಶ್ರೀ ಅಂತ ಒಂದು ಹೋಟ್ಲ್ ಕಾಣಿಸ್ತಾ ಇದೆ. ಅಲ್ಲಿಗೆ ಬಂದಿದ್ದೇವೆ. ಹೋಟ್ಲವನ್ನು ಕೇಳಿದರೆ ಅವರು ಧನುಷನ್ನು ಕರೀತಾರೆ, ಅವರಿಗೆ ವಿಷಯ ಗೊತ್ತಿದೆ ಹೇಳ್ತಾರೆ ಅಂತ. ಹಾಗೆ ಧನುಷ್ ಅವರಲ್ಲಿ ಮಾತಾಡಿಸಿದ್ದೇವೆ, ಏನು ಹೇಳ್ತಾರೆ ನೋಡೋಣ.
4: ಸರ್, ನಿಮ್ಮ ಹೆಸರು?
5: ಧನುಷ್. ಫಿಶಿಂಗ್ ಹೋಗ್ತೇವೆ, ಮತ್ತೆ ತಣ್ಣೀರು ಬಾವಿ ಬೀಚ್ ಸಿಟಿ ಆಗಿರೋದ್ರಿಂದ ತುಂಬಾ ಮಂದಿ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಆದ್ರೂ ಕೂಡ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇನ್ನು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಕೂಡ ಒಂದು ಅನುಭವ ಹೇಳ್ಬಹುದು. ಹತ್ತಿರದಲ್ಲಿ ಕೋಟದಬ್ಬು ದೇವಸ್ಥಾನ ಕೂಡ ಇದೆ, ಹಲವು ದೈವ ದೇವರುಗಳಿದ್ದಾರೆ. ಉದಾಹರಣೆಗಾಗಿ ಮಾಂಕಾಳಿ, ಪಂಜುರ್ಲಿ, ಕೊರಗಜ್ಜ, ಚಾಮುಂಡಿ ಗುಳಿಗ, ಕೋರ್ದಬ್ಬು ಹಾಗೂ ಗುಳಿಗ ವರ್ಷ ವರ್ಷ ನೇಮೋತ್ಸವ ಎಲ್ಲ ಆಗ್ತಾ ಇದೆ. ಇಲ್ಲಿ ನಮಗೆ ಇಲ್ಲಿ ಹಕ್ಕುಪತ್ರ ಕೂಡ ಇಲ್ಲ ಒಂದೊಂದು ಮನೆಗೆ. ಆದ್ರಿಂದ ನಮಗೆ ಎದ್ದೋಗ್ಲಿಕ್ಕೆ ನಮಗೆ ಬೇರೆ ಕಸಬು ಕೂಡ ಗೊತ್ತಿಲ್ಲ. ಇಲ್ಲಿ ಹೆಚ್ಚು ಕಲಿತವರು ಕೂಡ ಇಲ್ಲ, ಎಜುಕೇಟೆಡ್ ಕೂಡ ಯಾರು ಇಲ್ಲ. ಮೀನಿನ ವೃತ್ತಿ ಬಿಟ್ಟರೆ ಬೇರೆ ಯಾವ ವೃತ್ತಿ ಕೂಡ ನಮಗೆ ಗೊತ್ತಿಲ್ಲ. ಆದ್ರಿಂದ ಎಲ್ಲ ಬಂದು ಕಂಪನಿಯವರು ಬಂದು ನಾವು ಎದ್ದೇಳ್ಬೇಕು ಅಂತ ನಮಗೆ ಫೋರ್ಸ್ ಆಗ್ತಾ ಇದ್ದಾರೆ. ನಾವು ಹೇಳಲ್ಲ ಅಂತ ನಾವು ನಮ್ಮ ಟ್ರೈ ಮಾಡ್ತಾ ಇದ್ದೇವೆ. ಅಲ್ಲಿ ಇಲ್ಲಿ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಡಿ ಸಿ ಮುಖಾಂತರವಾಗಿ ಎಲ್ಲ ನಿಲ್ಲಿಸಿದ್ದೇವೆ ಹೋಗುದಾ. ಈಗ ಪಕ್ಕದಲ್ಲಿ ಒಂದು ಕಂಪನಿ ಆಗ್ತಾ ಇದೆ, ಅದು ಫೈಲಿಂಗ್ ಎಲ್ಲ ಮಾಡಿ ನಮ್ಮ ಊರಿನ ಬಾವಿಯಲ್ಲಿ ನೀರು ಕೂಡ ಇಲ್ಲ. ಒಳಗಡೆ ಡಿಯೋಟ್ರಿಂಗ್ ಅನ್ನೋದಕ್ಕೆ 35,000 ಅಡಿಯಲ್ಲಿ ಟ್ಯಾಂಕ್ ತೊಡ್ತಾ ಇದ್ದಾರೆ. ತುಂಬಾ ಮೋಟರ್ ಎಲ್ಲ ಇಟ್ಟು ನೀರನ್ನ ಡಿಯೋಟ್ರಿಂಗ್ ಮಾಡಿ ಸಮುದ್ರಕ್ಕೆ ಬಿಟ್ಟು ಆ ರೀತಿ ಮೋಟರ್ ಎಲ್ಲ ಹಾಕಿದ್ರಿಂದ ಅಕ್ಕಪಕ್ಕದಲ್ಲಿರುವ ಎಲ್ಲ ಬಾವಿಗಳಲ್ಲಿ ನೀರೆಲ್ಲ ಬತ್ತಿ ಹೋಗಿದೆ. ಆನಂತರ ಮರ ಗಿಡಗಳೆಲ್ಲ ಸತ್ತು ಹೋಗೋ ಸಿಚುವೇಶನ್ ಅಲ್ಲಿ ಇದೆ. ನಮ್ಮ ಈ ರೋಡ್ ಅಲ್ಲಿ ತುಂಬಾ ಲಾರಿಗಳು ನಿಲ್ಲದ್ರಿಂದ ತುಂಬಾ ಆಕ್ಸಿಡೆಂಟ್ ಗಳು ಸಂಭವಿಸ್ತಾ ಇದೆ. ಇಲ್ಲಿ ತುಂಬಾ ಜೀವ ಕೂಡ ಹೋಯ್ತು ಈ ನಮ್ಮ ಈ ತಣ್ಣೀರು ಬಾವಿ ರೋಡ್ ಅಲ್ಲಿ.
6: ಸೊ ಇಲ್ಲಿನ ದೇವಸ್ಥಾನಗಳಲ್ಲಿ ಕಾರ್ಣಿಕ ಏನಾದ್ರು ಇದೆಯಾ?
5: ತುಂಬಾ ಇದೆ. ಹೊರಗಡೆಯಿಂದ ಹರಕೆ ಎಲ್ಲ ಬರ್ತದೆ. ಈ ನಮ್ಮ ಜಾಗದಲ್ಲಿ ಬಂದು ಏನಾದ್ರೂ ಬೇಡಿ ಹೋದಲ್ಲಿ ಅವರಿಗೆ ಫಲ ತುಂಬಾ ಸಿಕ್ಕಿದೆ. ತುಂಬಾ ಕಾರಣಿಕ ಅಂದ್ರೆ ಕೊರಗಜ್ಜ ದೈವ. ಅಲ್ಲಿ ಬಂದು ಯಾರಾದ್ರೂ ತಮ್ಮ ತಪ್ಪನ್ನು ಯಾರಾದ್ರೂ ಹೇಳಿಕೊಂಡ್ರೆ ಅದು ತಕ್ಷಣ ಆಗ್ತದೆ ಆ ಕೆಲಸ.
4: ಫಿಶ್ ಕೈರಂಪುನಿ ಫಿಶ್ ಅಂತ ಇಲ್ಲಿ ನಾವು ತಣ್ಣೀರು ಬಾವಿ ನೋಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ಏನ್ ಹೇಳ್ತೀರಾ?
5: ಎಲ್ಲ ಕೈರಂಪುನಿ ಫಿಶ್ ಇಂದ ತಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ. ಮತ್ತೆ ಫಿಶ್ ನಾವು ಬೆಳಿಗ್ಗೆ ಎದ್ದು 5 ಗಂಟೆಗೆ ಹೋಗ್ತೇವೆ, 5 ಗಂಟೆಗೆ ಹೋಗಿ 10 ಗಂಟೆವರೆಗೆ ಕೆಲಸ ಮಾಡ್ತೇವೆ. ಮೀನೆಲ್ಲ ಸಿಗ್ತದೆ ಫ್ರೆಶ್ ಫ್ರೆಶ್, ಸಮುದ್ರದ ಬದಿಯಲ್ಲಿ ಇರುವುದರಿಂದ ನಮ್ಗೆ ಅದೊಂದು ಅನುಕೂಲವಾಗಿದೆ.
4: ಸೊ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೀನಿನ ಧಾರಣೆ ಜಾಸ್ತಿ ಇದೆಯಾ ಕಡಿಮೆ ಇದೆ?
5: ತುಂಬಾ ಕಡಿಮೆ ಇದೆ. ಬಸ್ ಸಾರಿಗೆ ಇದೆ, ಈಗ ನಮ್ಮ ಏರಿಯಾಕ್ಕೆ 2 ಬಸ್ ಹಾಕಿದ್ದಾರೆ. ಅದರಲ್ಲಿ ಒಂದು ಬೆಳಿಗ್ಗೆ ಟ್ರಿಪ್ ಅಲ್ಲಿ ತುಂಬಾ ನೇತಾಡ್ಕೊಂಡು ಹೋಗುದು ಆಗಿದೆ. ಗವರ್ಮೆಂಟ್ ಬಸ್ ಆಗ್ತಾರೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಯಾವಾಗ ಹಾಕುದು ಅಂತ ನಮ್ಗೆ ಗೊತ್ತಿಲ್ಲ.
4: ಈಗ ಮರಗಿಡಗಳೇ ಬಾಡಿ ಸೊರಗಿ ಹೋಗಿವೆ, ಏನ್ ಹೇಳ್ತೀರಾ?
5: ಈ ರೀತಿಯಾದ ಕಂಪನಿ ಎಲ್ಲ ಬಂದ್ರೆ ಮರಗಿಡ ಎಲ್ಲ ಅವರೇ ನಾಶ ಮಾಡ್ತಿದ್ದಾರೆ, ಗಾಳಿ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ.
4: ತಣ್ಣೀರು ಬಾವಿ ಅಂತ ಹೆಸರು ಬಂದದ ಏಕೆ ಅಂತ ಗೊತ್ತಿದೆಯಾ?
5: ತಣ್ಣೀರು ಬಾವಿ ಅಂದ್ರೆ ಆಚೆ ಕಡಲು ಇದೆ, ಈಚೆ ಸಮುದ್ರ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವ ಬಾವಿಗಳಲ್ಲಿ ಎಲ್ಲ ತಣ್ಣೀರು ಸಿಗ್ತದೆ.
4: ಧನುಷ್ ಅವರು ತುಂಬಾ ಮಾತಾಡಿದ್ರಿ, ಖುಷಿ ಆಯ್ತು ಇವರಿನ ಬಗ್ಗೆ. ಸೊ ನಿಮ್ಮ ಇಷ್ಟದ ಹಾಡು ಯಾವ್ದಾದ್ರಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ?
5: ಅತಳ ವಿತ್ತಳ ಶೂರ ಮರುವೈ ಮಗ ಧೀರ.
4: ಧನ್ಯವಾದಗಳು ಸರ್.
5: ಓಕೆ ಸರ್.

0: ಸರಿ, ಈ ತಣ್ಣೀರು ಬಾವಿ ಕಡಲ ತೀರದ ಬಗ್ಗೆ ನನಗೆ ಆಲೋಚನೆ ಆಗ್ತಾ ಇರುವಂತ, ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರಿನಲ್ಲಿ ಅನೇಕ ಬೀಚ್ಗಳಿದ್ದಾವೆ. ಅದರಲ್ಲಿ ಒಂದು ಇದು. ಇದು ಬಹಳ ಜನಪ್ರಿಯವಾದಂತಹ ಕಡಲ ತೀರ, ಯಾಕಂದ್ರೆ ಬಹಳಷ್ಟು ಜನ ದಿನವೈ ಬೆಳಗ್ಗೆ ಸಂಜೆ ಹೊತ್ತಿಲಿಗೆ ಬರ್ತಾರೆ. ತಣ್ಣೀರ್ ಬಾವಿ ಅಂತಲೂ ಕೂಡ ಇದನ್ನು ಹೃಸ್ವ ಮಾಡಿ ಕರೀತಾರೆ. ಇಲ್ಲಿ ಶೌಚಾಲಯಗಳನ್ನು ಕೂಡ ಇತ್ತೀಚೆಗೆ ಮಾಡಿದ್ದಾರೆ. ಒಂದಷ್ಟು ಒಳ್ಳೆಯ ಪಾರ್ಕಿಂಗ್ ಸ್ಥಳ ಕೂಡ ಇದೆ, ಹಾಗೆ ಕೂತ್ಕೊಳ್ಳಿಕ್ಕೆ ಕಾಂಕ್ರೀಟ್ ಬೆಂಚ್ಗಳು ಇದೆಲ್ಲ ಇದೆ. ಈ ಬೀಚಿನ ಭೂಪ್ರದೇಶದ ಇನ್ನೊಂದು ಭಾಗದಲ್ಲಿ GMR ಗುಂಪಿನ ಒಂದು 220 MW ವಿದ್ಯುತ್ ಸ್ಥಾವರವನ್ನು ಕೂಡ ನಿರ್ಮಿಸಿದ್ದಾರೆ. ಒಟ್ಟು ಬಹುಶಃ ಈ ಪ್ರದೇಶ ಮಂಗಳೂರಿನಿಂದ ಸುಮಾರು 12 km ದೂರದಲ್ಲಿ ಉಂಟು ಅಂತ ಹೇಳ್ತಾರೆ. ಯಾವುದೋ ಒಂದು ಆಲೋಚನಾ ಲಹರಿಯಲ್ಲಿ ಇದ್ದೇವು ನೋಡಿ ನಾವು. ಪಕ್ಕನೆ ಒಂದು ಶಬ್ದ ಕೇಳಿಸ್ತು, ಅಣ್ಣ ಚಾ ಕೊರ್ಲಿ ಅಂತ. ಯಾರಪ್ಪ ನಮ್ಮಲ್ಲಿ ಚಾ ಕೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, ನಮ್ಮಲ್ಲಲ್ಲ, ಹೋಟೆಲ್ನವರಲ್ಲಿ ಯಾರೋ ಒಬ್ರು ಕೇಳ್ತಾ ಇದ್ದಾರೆ. ನಾವು ಪ್ರಶ್ನಾರ್ಥಕವಾಗಿ ಹೋಟೆಲ್ನವ್ರು ನೋಡಿದೆವು. ಆಗ ಅವರೇ ಬಹುಶಃ ನಮ್ಮ ಕುತೂಹಲಕ್ಕೆ ಕಡಿವಾಣ ಹಾಕಿ ಹೇಳಿದ್ರು, ಇವರು ಇಲ್ಲಿ ಹತ್ತಿರ ಒಂದು ಗುಡಿ ಇದೆ, ಅದರ ಅರ್ಚಕರು ಅಂತ. ಓ, ಗುಡಿ ಯಾವುದು ಅಂತ ಕೇಳಿದ್ರೆ ಮಹಾಂಕಾಳಿ ಗುಡಿ. ಅವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತ ನಾವು ಅವರಲ್ಲಿ ವಿನಂತಿಸಿಕೊಂಡೆವು. ಅವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶ್ರೋತೃಗಳೇ, ಏನೋ ಒಂದು ಶಬ್ದ ಆಗ್ತಾ ಇದೆ, ಏನು ಅಂತ ಸುತ್ತಮುತ್ತ ನೋಡಿದ್ರೆ ಹತ್ತಿರ ಒಂದು ಗ್ಯಾರೇಜ್ ಕೂಡ ಇದೆ. ಬಹುಶಃ ಅದರ ಒಂದು ಶಬ್ದ ನಮ್ಮ ಮಾತುಕತೆಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಆದ್ರೂ ಕೂಡ ಮಾಹಿತಿ ನಿಖರವಾಗಿ ಅವರಿಂದ ಬರ್ತಾ ಇದೆ, ಕೇಳೋಣ.
1: ಈ ದೇವಸ್ಥಾನದ ಅರ್ಚಕರಾದಂತ ಶ್ರೀ ಹರಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಅವರ ಜೊತೆ ಮಾತಾಡೋಣ. ನಮಸ್ಕಾರ.
2: ಎನ್ನ ಪಪ್ಪ ಚಾಕಿರ್ ಮತ್ತೆ ಚಾಕಿರ್ ಅನ್ನ ಒಂದು ದೇವರಾಗಿ ನಡ್ಕೋರು ಅದ್ ಪಕ್ಕ ಪೂರ ಪತ್ತು ಇತ್ತು ಗುತ್ತು ಬರ್ಕೆ ಇತ್ತು ಮತ್ತೆ ಹೆಂಗಂಜಿ ಆ ಚಾಕಿರಿ ಮಲ್ಪಡ್ ಬಂದು ಹೆಂಗ್ ಕೊರಿ ಚೆನ್ನ ಕಷ್ಟ ಸುಖ ಎತ್ತನಲ್ಲ ಬೇರೆ ಮೇಲೆ ನಡಕ್ ಬರ್ತಿದ್ದಂಡ ಹೆಂಚಿಗೆ ನೋಡುವಾಗ ರುಜಿನ ಎತ್ತಿದ್ದಲ್ಲ ಪೂರ ಪರಿಹಾರ ಒಂದುಂಡು ಪುದರ ಪೈನ ಅಪ್ಪ ಮಾಕಲ್ದಪ್ಪೆ ಯಾನ್ ಕೊಟ್ಟಿನ ಪ್ರಸಾದ ಆತ ಮಾಕಲ್ದಪ್ಪನ ಪ್ರಸಾದ ಕೈ ಎದ್ಕೊರಿ ನಲ್ಪ ಜೋಗ ಜೋಗ್ಲ ಒಂದಿತ್ತನ ಹೆಂಚಿನ ಹೆಚ್ಚಿಗಮ್ಮ ಎತ್ತನಲ್ಲ ಇಲ್ಲಡೆ ಬರ್ಪೇರಿ ಕೈ ಮುಗಿದ ಪ್ರಸಾದ ಕೊರಡು ಬಂದು ಮತ್ತೆ ಎರಡಲ್ಲೇ ತುಂಬಂತೆ ಸುರುಟು ಬೇರೆ ಮೇರೆಗೆ ಪೂಜೆ ಪುರಸ್ಕಾರ ಅರೆಗೆ ಸುತ್ತಿ ಎದೀದು ಆಯ್ಬಕ್ಕ ಧರ್ಮಸ್ಥಳ ಅಂಜಿ ನೇಮದ ನೀರಿ ಅಲ್ತ ಪಕ್ಕ ಮೂರ ಮುಗ್ಗಿಯಲ್ಲಿ ಒಟ್ಟು ತಂಗಾಡಿ ಅಲ್ತ ಪಕ್ಕ ಮಾಕಲ್ದಪ್ಪೆಗೆ ಮಕ್ಕ ಚಾಮುಂಡಿಗಳಿಗಾಗಿ ಅಲೆಯರದಾಗಿ ಮಕ್ಕ ಕೊರಗಜ್ಜ ಒಟ್ಟಿಗೆ ಪತ್ತೊಂಜಿ ದೇವ ಆರಾಧನೆ ಆ ಒಂದು ಇತ್ತೆಲ್ಲ ಬೇರೆ ಮೇರೆ ಗಿಂಡ ನೀರು ದೀವ ಅಣ್ಣ ಗುಹೆದ ನೀರು ದೀವಡ ತಂದು ಪೈಪ್ ನೀರು ದೀರ ಅಂಚನ ಇತ್ತಲ್ಲ ನೀರು ಸಮಸ್ಯೆ ಮುಂದುಂಡು ಮಕ್ಕ ನೆಟ ಒಂಜಿ ಗಡ್ಬಾಡು ಜಾಗುಂಡು ಮುಂದೆ ಟರ್ನಡ್ ಅಲ್ಪ ಬಂದಾಗ ಒಂಜಿ ಪೊತ್ತುಡು ಚಾಮುಂಡಿಗಳು ಅವಳುತ್ತೆ ಪನ ಅವಳು ಅಡೆತಡೆ ಅದು ಆಕಲೇನು ನೆಟ ತಾಪನೆ ಮತ ಕೆಲ ಮತ ಅಡಚನೆ ಬೈದನು ಓವಾ ಊರು ಬತ್ತನಲ್ಲ ಈ ಜಾಗ ಅವ್ರಿಗೆ ಬೇರೆ ಮೇರೆಲ್ಲ ಅವ್ರಿಗೆ ಉಳ್ಳ ಎಲ್ಲ ಸರ್ವಸತ್ತೆ ಎಲ್ಲ ಇಂತ ತಾರಕಿ ಬಿಟ್ಟ ಆಗ್ಲೇನು ಓರ್ತು ಬರ್ತದೆ.
1: ಈ ಕಾರ್ಯಕ್ರಮ ಇರುಗ ಬಡದು ಒಂಜಿ ಪೊರ್ಲುದ ಪದವನ್ನು ಎಂಕ್ಲು ಪ್ರಸಾರ ಮಾಡುವ ಓ ಪದ ಇರುಕೇನ್ವರ್
2: ನಮ್ಮ ಕೋಟಿ ಜನ ಕೆಮ್ಮಲತ ಬೆರ್ಮ
1: ಹರಿಯಪ್ಪಣ್ಣ ಈ ಪದವನ್ನು ಎಂಕ್ಲು ಪ್ರಸಾರ ಮಾಡುವ ತೆರನೆ ಗಿರುಗು ಸೋಲ್ಮೇಲು
2: ಸೋಲ್ಮೇಲು.

0: ಅರ್ಚಕರಿಂದ ಮಾಂಕಾಳಿ ಗುಡಿಯ ಬಗ್ಗೆ ಬೇಕಾದ ವಿವರಗಳು ನಮಗೆ ಸಿಕ್ಕಿವೆ. ಎಲ್ಲಿ ಹೋದ್ರು ನಮಗೆ ಮಾಹಿತಿ ಸಿಗುವಲ್ಲಿ ನಾವು ಹೋಗ್ತೇವೆ. ಅಲ್ಲಿ ನೋಡಿದ್ರೆ ಈಗ ಒಂದು ವಿಶಾಲವಾದಂತಹ ಮೈದಾನ, ಅಲ್ಲಿ ಒಂದು ಸಣ್ಣ ಅಂಗನವಾಡಿ ಕಾಣಿಸ್ತಾ ಇದೆ. ಇಲ್ಲಿ ಹತ್ತಿರ ಕಂಪನಿ ಎಲ್ಲ ಇದೆ, ಅದರಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿದ್ದಾರೆ. ಅವರ ಮಕ್ಕಳು ಈ ಅಂಗನವಾಡಿಗೆ ಬರ್ತಾ ಇದ್ದಾರೆ. ಅಂಗನವಾಡಿ ಶಿಕ್ಷಕಿ ನಮಗೆ ಸಿಕ್ಕಿದ್ದಾರೆ. ಅವರಿಗೆ ಮಾತಾಡಿಸಿದಾಗ ಅವ್ರು ಏನ್ ಹೇಳ್ತಾರೆ ಕೇಳೋಣ.
1: ಮೇಡಮ್, ನಿಮ್ಮ ಹೆಸರು?
2: ನನ್ನ ಹೆಸರು ಬಿ ಜಿ ಮಧುಮತಿ ಅಂತ. ನ್ಯೂ ಸ್ಟಾರ್ ಅಂಗನವಾಡಿ ಕೇಂದ್ರ ಅಲ್ಲಿ 35 ವರ್ಷದ ಇತಿಹಾಸ ಇದೆ ಈ ಅಂಗನವಾಡಿಗೆ. ನಾನೀಗ ಬಂದೀಗ 9 ವರ್ಷ ಆಗ್ತಾ ಉಂಟು, ನಡೀತಾ ಇದೆ. ನ್ಯೂ ಸ್ಟಾರ್ ಅಂತ ಒಂದು ಕ್ಲಬ್ ಇತ್ತು ಇಲ್ಲಿ. ಹೆಲ್ತ್ ಸೆಂಟರ್ ಮೊದಲು ನಡೀತಾ ಇತ್ತು, ಅದರ ನಂತರ ನ್ಯೂ ಸ್ಟಾರ್ ಅಂತ ಒಂದು ಯುವಕ ಸಂಘ ಪ್ರಾರಂಭ ಆಯಿತು. ಅದಕ್ಕೆ ಬೇರೆ ಬಿಲ್ಡಿಂಗ್ ಆದ್ಮೇಲೆ ನಮ್ಗೆ ಇದನ್ನ ಅಂಗನವಾಡಿಗೆ ಅಂತ ವಹಿಸಿಕೊಟ್ಟಿದ್ದಾರೆ. ಇಲ್ಲಿ 0-6 ವರ್ಷದ ಒಳಗೆ 55 ಮಕ್ಕಳಿದ್ದಾರೆ. ಹಾಗೂ ಇಲ್ಲಿ ಅಂಗನವಾಡಿಗೆ ನಾವು 20 ಮಕ್ಕಳನ್ನು ಆಯ್ಕೆ ಮಾಡಿದ್ದೇವೆ. ಮಕ್ಕಳಿಗೆ ಬೆಳಿಗ್ಗೆ ನಾವು ತಯಾರೆಲ್ಲ ಆದ್ಮೇಲೆ ಹಾಲು ವಿತರಣೆ ಮಾಡ್ತೇವೆ. ಮತ್ತೆ 11 ಗಂಟೆ ಆಗುವಾಗ ವಾರದಲ್ಲಿ 2 ಬಗೆಯ ತಿಂಡಿಗಳಿದೆ. ಒಂದು ದಿನ ಹೆಸರುಕಾಳು, ಮತ್ತೊಂದು ದಿವಸ ಪಾಯಸ, ಮಧ್ಯಾಹ್ನ ಅನ್ನ ಸಾರು, ಮತ್ತೆ ಸಂಜೆಗೆ 3 ಗಂಟೆ ಆಗುವಾಗ ನಾವು ನೆಲಗಡಲೆ ಮತ್ತು ಬೆಲ್ಲ ವಿತರಣೆ ಮಾಡ್ತೇವೆ. 3 ತಿಂಗಳಿಗೊಮ್ಮೆ PSAಯಿಂದ ಮಕ್ಕಳ ಆರೋಗ್ಯ ತಪಾಸಣೆ ನಡೀತದೆ ಇಲಾಖಾ ವತಿಯಿಂದ. ಮತ್ತೆ RBS ಸರ್ಕಾರದಿಂದ ವೆಲ್ನಾಕ್ ಆಸ್ಪತ್ರೆಯಿಂದ ಡಾಕ್ಟರ್ನವರು ಬಂದು ಇದು ಮಕ್ಕಳ ತಪಾಸಣೆ ನಡೆಸ್ತಾ ಇದ್ದಾರೆ. ಮಕ್ಕಳ ಆರೋಗ್ಯ ಮಟ್ಟ ಉತ್ತಮ ಇದೆ, ಎಲ್ಲರೂ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಊರಿನಿಂದ ಹೆಚ್ಚಾಗಿ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ವಲಸಿಗರು ಇರೋದ್ರಿಂದ ಅವರ ಮಕ್ಕಳನ್ನು ಇಲ್ಲಿಗೆ ಅಂಗನವಾಡಿಗೆ ಕಳಿಸ್ತಾ ಇದ್ದಾರೆ.
3: ನಿಮ್ಮ ಇಷ್ಟದ ಹಾಡು ಯಾವ್ದಾದ್ರು ಇದೆಯಾ
2: ರಾಜ್ಯೋತ್ಸವದ ಬಗ್ಗೆ?
3: ಧನ್ಯವಾದಗಳು.

0: ಅಂಗನವಾಡಿ ಶಿಕ್ಷಕಿಯರು ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಮಗೆ. ಈಗ ನಮಗೆ ವಿಶಾಲವಾಗಿ ತಣ್ಣೀರ್ ಬಾವಿನ ಬಗ್ಗೆ ತಿಳ್ಕೊಳ್ಬೇಕು, ಯಾರಾದರೂ ಪೂರ್ಣ ಗೊತ್ತಿದ್ದವರು ಇದ್ದಾರಾ ಅಂತ ನಾವು ಅವರಲ್ಲೇ ಕೇಳಿದ್ವು. ನಿಮಗೊಂದು ನಂಬರ್ ಕೊಡ್ತೇನೆ, ನೀವು ಮಾತಾಡಿ. ಇಲ್ಲಿ ಕ್ಲಿಫರ್ಡ್ ಅಂತ ಒಬ್ಬರಿದ್ದಾರೆ, ಅವರು ಬಹುಶಃ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬಹುದು ಅಂತ ಈ ಶಿಕ್ಷಕಿ ಹೇಳಿದಾಗ ನಂಬರ್ ತಗೊಂಡಿದ್ದೇವೆ, ಫೋನ್ ಕೂಡ ಮಾಡಿಯಾಗಿದೆ. ಕ್ಲಿಫರ್ಡ್ ಲೋಬೋ ಅವರು ಮಾತಾಡಿದ್ದಾರೆ, ನಾನು ಬೀಚಿನ ಹತ್ರ ಇದ್ದೇನೆ, ಬನ್ನಿ, ನಿಮ್ಮನ್ನು ಕಾಯ್ತಾ ಇದ್ದೇನೆ ಅಂತ. ಒಳ್ಳೇದು, ಹಾಗಿದ್ರೆ ತಡ ಮಾಡೋದು ಬೇಡ ಅಂತ ಹೇಳಿ ನಾವು ಮೂವರು ಕೂಡ ಈಗ ಆ ಕಡೆಗೆ ಬೀಚಿನ ಕಡೆಗೆ ನಾವು ಹೊರಟಿದ್ದೇವೆ. ಸರಿಯಾಗಿ ಹೇಳಿದ ಹಾಗೆ ಕ್ಲಿಫರ್ಡ್ ಲೋಬೋ ಅಲ್ಲಿ ಹಾಜರಿದ್ದಾರೆ. ಕಡಲಿನ ಈ ಒಂದು ಸೊಬಗನ್ನ ಯಾವಾಗಲೂ ನೋಡಿದಂತಹ ಅನುಭವ ಅವರದು, ಹಾಗಾಗಿ ಅದವರಿಗೆ ನಿತ್ಯ ಹ್ಯಾಬಿಟ್. ಈಗ ನಾವು ಹೊಸದಾಗಿ ಬಂದಿದ್ದೇವೆ, ಹಾಗಾಗಿ ನಮಗೆ ಒಂದಷ್ಟು ಅಲ್ಲಿಯ ಒಂದು ಸೌಂದರ್ಯವನ್ನು ಕೂಡ ಅವರು ಬೆರಳು ಮಾಡಿ ತೋರಿಸಿದ್ರು. ಆಮೇಲೆ ಒಂದಷ್ಟು ವಿಚಾರಗಳನ್ನು ಕೂಡ ಮಾತಾಡಿದರು, ಕೇಳೋಣ.
1: ಸರ್ ನಮಸ್ಕಾರ.
2: ನಮಸ್ಕಾರ. ತಣ್ಣೀರ್ಬಾವಿ ಪ್ರದೇಶವು 1962 ಈಗ ಏನು ನವಮಂಗಳೂರು ಬಂದರ್ ಇದೆ, ಅಲ್ಲಿಂದ ಬೆಂಗರೆ ಕೊಳ್ಳೆವರೆಗೆ ತಣ್ಣೀರ್ಬಾವಿ ಅಂತ ಇತ್ತು. ಈಗ ತಣ್ಣೀರ್ಬಾವಿ ಅಂತ ಉಳಿದದ್ದು ನವಮಂಗಳೂರಿನ ಗೆಸ್ಟ್ ಹೌಸ್ ಬಳಿಯಿಂದ ತಣ್ಣೀರ್ಬಾವಿ ಪಾತಿಮಾ ಚರ್ಚೆ ಒಳಗೆ ತಣ್ಣೀರ್ಬಾವಿ ಅಂತ ಇದೆ. ತಣ್ಣೀರ್ಬಾವಿ ಇದೆ, ತಣ್ಣೀರ್ ಬಾವಿ ಎರಡು ಕುದುರುಗಳಿದೆ, ದೀಪಗಳಿದೆ, ಒಂದು ನಾಯರ್ ಕುದುರು ಮತ್ತೊಂದು ಬಡ್ಡ ಕುದುರು ಅಂತ ಹೇಳ್ತಾರೆ ಅದಕ್ಕೆ. ಎರಡು ಕುದುರುಗಳಿವೆ ಇಲ್ಲಿ. ಇಲ್ಲಿ 3,000 ಜನ ವಾಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ಮೊಗವೀರ್ಸ್ ಇದ್ದಾರೆ, SC/ST ಕಮ್ಯುನಿಟಿ ಇದೆ, ಮತ್ತೆ ಬಿಲ್ಲರ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ವಲಸೆ ಬಂದವರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ, ಅಲ್ಲಿ ಬಾಡಿಗೆ ಮನೆಗಳಲ್ಲಿ ಕೆಲವರುಗಳು ಕಟ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಜಾಗ 1962 ನವಮಂಗಳೂರು ಬಂದರಿಗೆ ಅಂತ ಎಕ್ವೈರ್ ಆಗಿತ್ತು. ಆ ಸಂದರ್ಭದಲ್ಲೂ ಸಹ ನವಮಂಗಳೂರು ಬಂದರ್ನವರು ಯಾವುದೇ ಇಲ್ಲಿಂದ ಮನೆಗಳನ್ನು ಸ್ಥಳಾಂತರಿಸಿಲ್ಲ. ಕೆಲವರಿಗೆ ಕೆಲವು ಕಡೆಯಲ್ಲಿ ಜಾಗ ಕೊಟ್ಟರು, ಕಾಟಿಪಲ್ಲ, ಕೃಷ್ಣಾಪುರ, ಕೆಲವರು ಮೀನಕಲ್ಯ, ಕುಳಾಯಿಗೆ, ಕೆಲವು ಇಲ್ಲಿಂದ ಹೋಗಿದ್ದಾರೆ. ಹೆಚ್ಚಿನ ಅಂಶ ಉಳಿದವರೆಂದ್ರೆ ಕೃಷಿ ಕೂಲಿ ಕಾರ್ಮಿಕರು. ಕೃಷಿ ಮಾಡುವವರು ಯಾರು ಮನೆ ತೆರವುಗೊಳಿಸಿಲ್ಲ, ಯಾರು ಹೋಗಿಲ್ಲ, ಯಾರಿಗೂ ನೋಟಿಸು ಮಾಡಿಲ್ಲ ನೀವು ಮನೆ ತೆರವುಗೊಳಿಸಬೇಕಂತ ಎಕ್ವೈರ್ ಆದ ಮೇಲೆ.
1: ಹೀಗಾಗಿ ಇಲ್ಲಿ ಯಾವ ಸಮಸ್ಯೆ ಇದೆ
2: ಸರ್? ಸಮಸ್ಯೆ ಅಂದ್ರೆ ಈ ಎಕ್ವೈರ್ ಮಾಡಿದ್ದು ನವಮಂಗಳೂರು ಬಂದರಿಗಂತ. 1970 ನವಮಂಗಳೂರು ಬಂದರಿನವರು ಇಕ್ಕಿದ ಸ್ಥಳ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ಗೆ ಅವರು ಹ್ಯಾಂಡ್ ಓವರ್ ಮಾಡಿದ್ರು. ಆಗ ಅವರು ಇವರಿಗೆ ಕೊಟ್ಟದ ಹಣ ಖಾಲಿ 1,54,000 ಇನ್ನು ಸ್ವಲ್ಪ ಚಿಲ್ಲರೆ ಹಣ ಇತ್ತು, ಅದನ್ನು ನವಮಂಗಳೂರು ಬಂದರಿಗೆ KDಯವರು ಕೊಟ್ಟಿದ್ದಾರೆ. ಇಷ್ಟಕ್ಕೆ ಮಾರಿದ್ದು. ಇದು 124 ಜಾಗ. ಇದರಲ್ಲಿ ನಂತರ 1996 32 ಜಾಗವನ್ನು GMR ಪವರ್ ಪ್ಲಾಂಟ್ಗೆ ಅಂತ ಕೊಟ್ಟರು. ಎಕ್ವರ್ ಆದರೂ ಸಹ ಇವರಿಗೆ ಗೌರವಧನ ಅಂತ ತೆರವು ಮಾಡುವಾಗ ಆಸ್ತಿಗೆ ಹಣ ಕೊಟ್ಟಿದ್ದಾರೆ, ಮನೆ ಕಳ್ಕೊಂಡವರಿಗೂ ಸಹ ಹಣ ಕೊಟ್ಟಿದ್ದಾರೆ. ನಂತರ ರಫ್ತಾರ್ ಅಂತ ಒಂದು ಕಂಪನಿ ಬಂತು, ರಫ್ತಾರಿಗೂ ಸಹ ಅವರು ಜಾಗ ಕೊಟ್ಟರು, 5 ಜಾಗ ಏನು ಕೊಟ್ಟಿದ್ದಾರೆ. ಅವರು ಸಹ ಸ್ಥಳೀಯರಿಗೆ ಹಣ ಕೊಟ್ಟಿದ್ದಾರೆ,
1: ಮಾನವೀಯತೆಯಿಂದ
2: ಕೊಟ್ಟಿದ್ದಾರೆ. ಈಗ ಇದೇ ಈಗ ನಾನು ಮಾತಾಡುವ ಸ್ಥಳ ಇದು. ಇದನ್ನೊಂದು ಮೈಸೂರು ಮೆಕಟ್ರಲ್ ಕಂಪನಿಗೆ 2003 ಇವರು ಮಾರಿದ್ದಾರೆ. ಇಂಡಸ್ಟ್ರಿಯನ್ ಅವರು ಸಹ ಇವರಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಮನೆ ತೆರವುಗೊಳಿಸಬೇಕಂತ. ಏಕಾಏಕಿ ಕೋರ್ಟಿಗೆ ಹೋಗಿದ್ದಾರೆ. 2010 ನೋಟಿಸ್ ಆಯಿತು. DC ಅವರು ಇಲ್ಲಿ ಬಂದಿದ್ರು, ಚನ್ನಪ್ಪ ಗೌಡರು. ನಂತರ DC ಆಫೀಸ್ಗೆ ಬರ್ಲಿಕ್ಕೆ ಹೇಳಿದ್ರು, ಅವರು ಮೀಟಿಂಗ್ ಕರೆದ್ರು. ಜಡ್ಜ್ಮೆಂಟ್ ಇತ್ತು ಅವರಿಗೆ, ಮನೆಗಳನ್ನು ತೆರವುಗೊಳಿಸಬೇಕಂತ ಹೈಕೋರ್ಟ್ನಿಂದ ಜಡ್ಜ್ಮೆಂಟ್ ಇತ್ತು. ಆದ್ರೆ ಆ ಜಡ್ಜ್ಮೆಂಟ್ ಅಲ್ಲಿ ಒಂದು ಪ್ರೂಫ್ ಬರೆದಿದ್ರು, ನೀವು ಸಂಧಾನ ಮಾಡಿ ಆ ಜನರನ್ನು ಎಬ್ಬಿಸುವ ಹಾಗೆ ಮಾಡಬೇಕು ಇಲ್ಲಿಂದ ತೆರವುಗೊಳಿಸಲಿಕ್ಕೆ. ಒಂದು ವೇಳೆ ಈ ಜನರು ತೆರವುಗೊಳಿಸದಿದ್ದಲ್ಲಿ ಅವರಿಗೆ ಏನು ಕಂಪನ್ಸೇಷನ್ ಇದೆ, ಪರಿಹಾರ ಏನಿದೆ, ಅದರ ಬಗ್ಗೆ ನೀವು ಅವರ ಯಾರು ಪರ್ಚೇಸ್ ಮಾಡಿದಾರ ಮೈಸೂರು ಮೆಕ್ರಡ್ನವರು ಶ್ರೀನಿವಾಸ ಶೆಟ್ಟಿ ಅಂತ ಅವರಿಂದ ತೆಗೆಸಿಕೊಡ್ಬೇಕು. ಇಲ್ಲ ಇದೇ ಜಾಗದಲ್ಲಿ ಅವರಿಗೆ 3 acres 41 cents ಜಾಗ ಬೇರೆ ಕಡೆಯಲ್ಲಿ ಕೊಡಬೇಕು ಈ ಅನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿ ಮಗುದಮ್ಮೆ ಸಹ ಕೋರ್ಟಿಗೆ ಹೋಗಿ ಮೊನ್ನೆ ಜಡ್ಜ್ಮೆಂಟ್ ತಂದಿದ್ದಾನೆ, ಎಲ್ಲ ಮನೆಗಳನ್ನು ತೆರವುಗೊಳಿಸಬೇಕಂತ ಕೊಟ್ಟಿದ್ದಾನೆ. ಇದು ಪುನಃ DC ಬಂದಿದೆ. ಏಕಾಏಕಿ ತೆರವುಗೊಳಿಸಬೇಕಂತ ಹೇಳುವಾಗ ನಾವು ಒಬ್ಜೆಕ್ಷನ್ ಹಾಕಿದ್ದೇವೆ. ನಾವು ಇಷ್ಟು ವರ್ಷದಿಂದ ಸುಧಾರಣೆ 200 ನಾಲ್ಕು ತಲೆಮಾರುಗಳಿಂದ ಇಲ್ಲಿ ಜೀವಿಸುತ್ತಿದ್ದವರು. ನೀವು ಅಭಿವೃದ್ಧಿ ಮಾಡಿ, ನಾವು ಖಂಡಿತ ವಿರೋಧ ಮಾಡಲ್ಲ, ಆದರೆ ನಮಗೆ ಕಂಪನ್ಸೇಷನ್ ಬೇಕು. 5 acres ಜಾಗ ಕೊಡಿ, ಮೂಲಭೂತ ಸೌಕರ್ಯಗಳು ಕೊಡಿ, ಮನೆ ಕಟ್ಟಲಿಕ್ಕೆ 25 ಕೊಡಿ, ಒಂದು ಉದ್ಯೋಗ ಕೊಡಿ, ಇದನ್ನು ಕೇಳಿದ್ದೇವೆ ನಾವು ಕೋರ್ಟಿಗೆ. DC ಅವರು ಇಂಡಸ್ಟ್ರಿಯಲ್ ಅವರಿಗೆ ಕೇಳಿದ್ದಾರೆ, ಅದು ಅವರು ನಾವು ಒಬ್ಜೆಕ್ಷನ್ ಹಾಕಿದ್ದೇವೆ ಅಂತ ಹೇಳಿದ್ರು, ಆದ್ರೆ ರೈಟಿಂಗ್ ನಲ್ಲಿ ಕೊಡಲಿಲ್ಲ. ಈ ಸಲ ಅವರು ರೈಟಿಂಗ್ ನಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ, ನಾವು ಒಬ್ಜೆಕ್ಷನ್ ಮಾಡ್ತೇವೆ ಅಂತ. ಖಾಲಿ ಮಿಕ್ಕ ಜಾಗ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಇವತ್ತು ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಜನರನ್ನು ತೆರವುಗೊಳಿಸಿ ಬೀದಿ ಪಾಲು ಮಾಡ್ಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿದ್ದೇವೆ.
1: ಎಷ್ಟು ಮನೆಗಳಿಗೆ ತೊಂದರೆ ಆಗಬಹುದು?
2: ಈಗ 21 ಮನೆಗಳಿಗೆ ತೊಂದರೆ ಇದೆ.
1: ಕ್ರಮೇಣ ಕ್ರಮೇಣ ಸ್ವಲ್ಪ ಸ್ವಲ್ಪವೇ ಈ ಒಂದು ಅಭಿವೃದ್ಧಿಯ ನೆಪದಲ್ಲಿ
2: ಪ್ರದೇಶವನ್ನೇ ಖಾಲಿ ಮಾಡುವಂತ ಹೊನ್ನಾರ ನಡೀತಾ ಇದೆ. ಅಲ್ಲ, ನಾವೆಲ್ಲ ಜನರೆಲ್ಲ ಒಟ್ಟಿಗೆ ಆಗಿದ್ದೇವೆ. ಇಲ್ಲಿ ಇರುವಂತಹ ಸಾಧಾರಣ 300-350 ಕುಟುಂಬಗಳಿದೆ. ಈಗ ಸರ್ಕಾರ

0: ಏನ್ 124 ಎಕರೆ ಜಾಗ, 350 ಕುಟುಂಬಗಳು ಜೀವನ ಮಾಡ್ತವೆ, ಎಲ್ಲರೂ ಒಟ್ಟಿಗೆ ಆಗಿದ್ದೇವೆ, ನಾವು ಮನೆ ತೆರವು ಗೊಳಿಸುವುದಿಲ್ಲ ಅಂತ ನಿರ್ಧಾರ ಮಾಡಿದ್ದೇವೆ. ನನ್ನ ಲೆಕ್ಕದಲ್ಲಿ ನನ್ನ ಹಿರಿಯರು ಹೇಳ್ತಾರೆ, ಇಲ್ಲಿ ಎಲ್ಲಿ ಸ್ವಲ್ಪ ಹೊಂಡ ಮಾಡಿದ್ರು ಸಹ ಸಿಹಿ ನೀರು ಸಿಗ್ತದೆ ಅಂತ. ಸಣ್ಣ ಒಂದು ಇದು ಮಾಡಿದ ಬಾವಿ ತೆಗೆದ್ರು ಸಹ ಕಾಬದಲ್ಲಿ ಸಮುದ್ರ ಉಪ್ಪು ನೀರಿದೆ, ಈ ಕಡೆಯಲ್ಲಿ ನದಿಯಲ್ಲಿ ಉಪ್ಪು ನೀರಿದೆ, ನದಿಯನ್ನು ನನಗೆ ತನ್ನಾಗೆ ನೀರು ಇರುವುದರಿಂದ ತಣ್ಣೀರು ಬಾವಿ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ. ತಣ್ಣೀರು ಬಾವಿ ಅಂದ್ರೆ ಎಲ್ಲಿಗೆ ಹೋಗಿದ್ರು ತಣ್ಣೀರು ಇದೆ, ಸಿಹಿ ನೀರಿದೆ ನೋಡಿನಲ್ಲಿ. ತಣ್ಣೀರು ಬಾವಿಲಿದೆ, ಈ ಎರಡು ಪ್ರಸಿದ್ಧ ದೇವಸ್ಥಾನಗಳಿದೆ, ಒಂದು ಮಸೀದಿ ಇದೆ, ಒಂದು ಚರ್ಚ್ ಇದೆ, ಕೆಲವು ಅವರು ಆರಾಧನೆ ಮಾಡುವಂತ ಸ್ಥಳಗಳಿದೆ, ಶಾಲೆ ಇದೆ, ಎರಡು ಅಂಗನವಾಡಿ ಕೇಂದ್ರಗಳಿದೆ. ಈಗ ಸ್ವಚ್ಛತೆ ಅಂದಾದ್ಮೇಲೆ ನಾವು ಏನು ನಮ್ಮ ಮೋದಿಯವರು ಪ್ರಧಾನಮಂತ್ರಿ ಅವರು ಏನು ಘೋಷಣೆ ಮಾಡಿದ್ರು ಅದನ್ನು ಪಾಲನೆ ಮಾಡ್ತಾ ಬಂದಿದ್ದಾರೆ. ಈ ಏರಿಯಾದಲ್ಲಿ ನಾವು ಎಷ್ಟು ಹೇಳಿದ್ರು ಹೋಗಲ್ಲದ್ರೆ ಕೆಲವು ಕಡೆ ತುಂಬಾವಾಗಿ ಪಾಲನೆ ಮಾಡಿದ್ದಾರೆ. ಮತ್ತೆ ಮಹಾನಗರ ಪಾಲಿಕೆಯವರು ದಿನಾಲು ಬಂದು ಕಸವನ್ನು ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಕಾರ್ಪೊರೇಟರ್ಗಳು. ಈಗ ಪಣಂಬೂರು ಅನಂದನೆ ವಾರ್ಡಿಗೆ ಬರ್ತದೆ.
1: ಶ್ರೀತ ಲಾರೆನ್ಸ್ ಕ್ಲಿಫರ್ಡ್ ಅವರೇ, ಇಷ್ಟು ವಿಷಯಗಳನ್ನು ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.
2: ತಣ್ಣೀರು ಬಾವಿ ಬೀಚಿನ ಬಗ್ಗೆ ನಾವು ಕೇಳಿದುಂಟು, ಹಿಂದೆ ಬಂದದ್ದು ಕೂಡ ಉಂಟು. ಆದರೆ ಇತ್ತೀಚೆಗೆ ತುಂಬಾ ವ್ಯತ್ಯಾಸಗಳನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ಸಾಕಷ್ಟು ಪ್ರವಾಸಿಗಳು ಇಲ್ಲಿಗೆ ಬರ್ತಾರೆ, ಸ್ಥಳೀಯರು ಬರ್ತಾರೆ. ಇವತ್ತು ಕೂಡ ಹಾಗೆ ಬಹಳಷ್ಟು ಜನ ಓಡಾಡ್ತಾ ಇದ್ದಾರೆ, ಕೆಲವರು ಅಲ್ಲಲ್ಲಿ ಕೂತ್ಕೊಂಡು ಅವರಷ್ಟಕ್ಕೆ ಮೌನವಾಗಿ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇದ್ದಾರೆ. ಹಾಗಂತ ಯಾರಾದರೂ ಮಾತಾಡುವವರು ಇದ್ದಾರಾ ಅಂತ ನಮ್ಮ ಕಣ್ಣುಗಳು ಹುಡುಕಿದಾಗ ಇಲ್ಲೊಬ್ಬರು ಸ್ಥಳೀಯರು ಸಿಕ್ಕಿದ್ದಾರೆ, ಮಾತಾಡುವ ಮನಸ್ಸು ಅವರಿಗೆ ಉಂಟು ಅಂತಾಗಿದೆ.
1: ಕೇಳುಗರೆ, ತಣ್ಣೀರು ಬಾವಿ ಪರಿಸರದಲ್ಲಿರುವಂತಹ ಗುರಿಕಾರರೊಬ್ಬರು ನಮ್ಮ ಜೊತೆಗಿದ್ದಾರೆ, ಅವರ ಜೊತೆ ಮಾತಾಡೋಣ. ಸರ್, ಏನಪ್ಪದರ್
3: ನೋಣಯ್ಯ,
1: ಈಗ ಏ ಸಮಯ ಹಿಡ್ದ ತಣ್ಣೀರು ಬಾವಿ ಪರಿಸರ ಅಂತೂತ್ತಾರ?
3: ಎಂಟು 25 ವರ್ಷ.
1: ಅಪಘಾತ ಇನ್ನ ತಣ್ಣೀರು ಬಾವಿಗಳ ಇತ್ತೆ ತೋಪಿನ ತಣ್ಣೀರು ಬಾವಿಗಳ ಅದಾದ ವ್ಯತ್ಯಾಸ ತೂಪರ
3: ವ್ಯತ್ಯಾಸ ಉಂಟಿರ್ತಾರ, ಭಯಂಕರ ವ್ಯತ್ಯಾಸ. ಈ ಕಂಪಿನ ಬತ್ತದೆ ಎಂಗ್ಳಿಗೆ ಬಜಿ ಸಮರ ಆಯ್ತಾರೆ, ದುಂಬು ಲಾಯಕ್ಕೆ ತಂದ್ರೆ ಅಲ್ಲಿ ತೊಂದರೆ ಇತ್ತು, ಮೀನುಗಳ ಮೀನು ತಂದು ಮಾತೆಗಳ ಮಾತ ತೊಂದರೆ ಅಂತ ಇತ್ತು ಮೂರು ಇತ್ತೆ ಪೂರ ಕೈ ಕಟ್ಟದೆ ಬೋರು ಪೂರ ಇಂಚಿ ದಾಲ ಜಂಜಿನ ಅಂಚಿನ ಸಮಸ್ಯೆ ಆತನಿತ್ತು ಅಂಚಾಯ್ತೆ ಎಂಕ್ಲು ಒಂದ ದಿನದ ತಂದಲ್ಲ ಬರ್ತಿ ಆಪೇದಕ್ಕ ದಿನದ ತಂದಲ್ಲ ಅಂಚನೆ ಇವತ್ತ ಎಂಕ್ಲು ಮರವೆ ಲಜ್ಜಿ ಮೀನ್ ಲಜ್ಜಿ ಬಹು ಲಜ್ಜಿತ್ತೆ ನಾಲೆಜ್ ಅಂಚಿನ ಸಂಗತಿ ಆತನಿತ್ತು.
1: ತಣ್ಣೀರು ಬಾವಿಡ್ ಈ ಗಾಳಿ ಮರ ಮಸ್ತಿತ್ತನಿಗೆ
3: ಮಸ್ತಿತ್ತು ಭಯಂಕರ ಭಯಂಕರ ಭಯಂಕರ ಇತ್ತೆ ಮಾತ್ರ ಪೂರ ಒಂದೇ ಪತ್ವನು ಇತ್ತೆ ನೀರ್ದ ಅಂತ ಜನಗಳ ಲೈನ್ ಕಟ್ಟ ಬರ್ಬೇಕು ಅಲ್ಲಿ ಬೀಚ್ಗೆ ಲೈನ್ ಕಟ್ಟ ಬರ್ಬೇಕು ಅಲ್ಲಿ ತೊಂದರದ ಅಂತ ಬರ್ಬೇಕು ಅಂಚೆ ಬರ್ಬೇಕು ಪೋರ ಕಡಿದ ಅಂತ ರಾಪಣ ಅಡಿ ಮುಟ್ಟಲು ಬರ್ಬೇಕು
1: ಸ್ವಚ್ಛತೆ
3: ಬೀಚ್ ಲಾಯ್ಕ ಉಂಟು ಅಲ್ಲಿ ತೊಂದರೆ ಅಂತ ಉಂಟು ತೊಂದರೆ ಅದ ಕ್ಲೀನ್ ಮತ್ತೆ ಮಲ್ಬೇಕು ಅಲ್ಲಿ ತೊಂದರೆ ಇದೆ.
1: ಸರ್ ಮಸ್ತ್ ಬಾತಿ ಖುಷಿ ಏನಿತ್ತದ ವಾಪದ ನೀರ್ಕೆ ಇಷ್ಟಪಡ್ಬಾರ
3: ಅದೇ ಟೆಂಪಲ್ ಅದೇ ಬರ್ಮ ಲಾಯ್ಕ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

0: ಬೀಚ್ನ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ, ಅದು ಸಾಕು ಅಂತ ನನಗೆ ಅನ್ನಿಸ್ತದೆ. ಈಗ ಬಂದಂತಹ ನಾವು ನಮ್ಮ ಕೆಲಸ ಮಾಡಬೇಕಲ್ಲ, ಹಾಗೆ ಸ್ವಲ್ಪ ಮುಂದಕ್ಕೆ ನಾವು ಹಾದಿ ಮಾಡಿಕೊಂಡು ಹೋಗಿದ್ದೇವೆ. ಬಲಕ್ಕೆ ಬೀಚ್ ಕಾಣಿಸ್ತಾ ಇದೆ, ಒಂದಷ್ಟು ಪರಿಸರವನ್ನು ನೋಡೋಣ ಅಂತ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಪಾರ್ಕ್ ಕಾಣಿಸ್ತಾ ಇದೆ, ಲಯನ್ಸ್ ಬೀಚ್ ಪಾರ್ಕ್ ಅಂತ ಹೇಳ್ತಾರೆ. ಬಹುಶಃ ಲಯನ್ಸ್ ಕ್ಲಬ್ನವರು ಇದರ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಮರಳಿನ ರಾಶಿ, ಮರಳಿನಲ್ಲೇ ನಾವು ನಡ್ಕೊಂಡು ಹೋಗಬೇಕು. ಅದು ಸ್ವಲ್ಪ ಕಷ್ಟವೇ, ಯಾಕಂದರೆ ನಾವು ಚಪ್ಪಲಿ ಹಾಕ್ಕೊಂಡು ಹೋದರೂ ಕೂಡ ಚಪ್ಪಲಿನ ಒಳಗಡೆ ಮರಳು ಬರ್ತದೆ, ಆ ವೇಗದಲ್ಲಿ ನಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಕಷ್ಟವನ್ನು ಇಷ್ಟವಾಗಿ ಪರಿವರ್ತಿಸಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ ನೋಡಿ. ಇಲ್ಲಿ ಅದೇನು ಕಾಣ್ತಾ ಇರೋದು? ಕುತೂಹಲದಿಂದ ನಾವು ಇಲ್ಲಿ ಬಂದರೆ, ಓ ಇದು ಡರ್ಟ್ ಮಾನಿಯಾ, ಔಟ್ಡೋರ್ ಅಡ್ವೆಂಚರ್ ಮಾಡುವಂತಹ ಒಂದು ಪ್ರದೇಶ. ಬಹುಶಃ ಯುವಕರಿಗೆ ಸಾಹಸ ಕ್ರೀಡೆಗೆ ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಅಂತ ಅನ್ನಿಸ್ತದೆ. ಬಹುಶಃ ನಾವು ಗಲ್ಫ್ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಡೆಸರ್ಟ್ ಸಫಾರಿ ಅಂತ ಇದೆ ನೋಡಿ, ಅದರಷ್ಟಲ್ಲ ಇದು. ಹಾಗಂತ ಇಲ್ಲಿ ಕೂಡ ಆ ಪ್ರಯತ್ನವನ್ನು ಮಾಡುವಂಥ ಯುವಕರು ತುಂಬ ಮಂದಿ ಇದ್ದಾರೆ. ಮರಳಿನ ಮೇಲೆ ಬೈಕ್ ಬಿಡುವುದು, ವಾಹನ ಬಿಡುವುದು, ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಾಹಸ ಪ್ರದರ್ಶನವನ್ನು ಮಾಡುವಂಥದ್ದು, ಇದಕ್ಕೆಲ್ಲ ಅವಕಾಶ ಇರುವಂಥ ಪ್ರದೇಶ ಇದು. ಒಂದಷ್ಟು ಮಂದಿ ಆಡ್ತಾ ಇರುವುದನ್ನು ಕೂಡ ನಾವು ನೋಡಿದ್ದೇವೆ. ನಮ್ಮ ರೋಷನ್ ಮತ್ತು ಎಡ್ವರ್ಡ್ ಏನಾದರೂ ಮನಸ್ಸು ಮಾಡ್ತಾರೇನೋ ಗೊತ್ತಿಲ್ಲ, ಆದರೆ ಸಾಹಸ ಕ್ರೀಡೆಗೆ ತೊಡಗಿದರೆ ಮತ್ತೆ ಮೈಯೆಲ್ಲ ಮರಳು ಮಾಡಿಕೊಂಡು ಹೋಗಬೇಕಾದಿತ್ತು. ಬೇಡಂತ ನಾನು ಅವ್ರನ್ನ ತಡೆದೆ, ಅಲ್ಲ ತಡಿದಂದರೆ ಅವರು ಹೊರಗಿಲ್ಲಿ ಹೋಗಿಲ್ಲ, ಸುಮ್ಮನೆ ಹೇಳಿದ್ದು ನಾನು. ನಾವು ಸ್ವಲ್ಪ ಈಗ ಮುಂದೆ ಬಂದಿದ್ದೇವೆ. ಬಂದಾಗ ಇಲ್ಲೊಂದು ಸಣ್ಣ ಅಂಗಡಿ ಕಾಣಿಸ್ತಾ ಇದೆ, ಫಾತಿಮಾ ಅಂಗಡಿ ಅಂತ ಹೇಳಿದರು. ಫಾತಿಮಾ ಅಂಗಡಿಯಿಂದ ಈ ಕಡೆಗೆ ಬರುವಾಗ ಕಾಣಿಸ್ತಾ ಇರುವಂಥದ್ದು BDIL ಫುಟ್ಬಾಲ್ ಗ್ರೌಂಡ್. ಸಂಜೆ ಹೊತ್ತಿಗೆ ಯುವಕರೆಲ್ಲ ಸೇರಿಕೊಂಡು ಫುಟ್ಬಾಲ್ ಆಡ್ತಾರೆ ಎನ್ನುವಂಥದ್ದು ಸ್ಪಷ್ಟ. ಈ ರಸ್ತೆ ಬೆಂಗ್ರೆ ಕಡೆಗೆ ಹೋಗುವಂಥ ರಸ್ತೆ. ಈ ರಸ್ತೆಯಲ್ಲಿ ನಾವು ಮುಂದೆ ಬಂದರೆ ಕೆಲವು ಒಂದು ಮೂರ್ನಾಲ್ಕು ಯುವಕ ಮಂಡಲಗಳು ಇಲ್ಲಿ ಇದ್ದಾವೆ ಅಂತ ಸ್ಥಳೀಯರು ಹೇಳಿದರು. ಇಲ್ಲಿ ಒಂದು ದೋಸ್ತ್ ಯುವಕ ಮಂಡಲ ಅಂತ ಇದೆ, ತಣ್ಣೀರ್ ಬಾವಿದ್ದು ಕ್ರಿಕೆಟ್ ಕ್ಲಬ್ ಅಂತ ಇದು, ಯುವಕರು ನಡೆಸ್ತಾ ಇರತಕ್ಕಂತಹ ಒಂದು ಸಂಘಟನೆ. ಈ ರಸ್ತೆಯಲ್ಲಿ ಸ್ವಲ್ಪ ಮುಂದಕ್ಕೆ ನಾವು ಹೋಗಬೇಕು, ಒಂದು ಮಸೀದಿ ಕಾಣಿಸ್ತಾ ಇದೆ ನೋಡಿ. ಇದು ವಿಶೇಷ ಅಂತ ಹೇಳಿದರೆ ಇದು ತೀರಾ ಇತ್ತೀಚೆಗೆ ಆದದ್ದೇನಲ್ಲ, ತುಂಬ ಹಳೆಯ ಒಂದು ಮಂದಿರ ಇದು. ಹಾಗಾಗಿ ಹಂಚಿನ ಛಾವಣಿಯನ್ನು ಇಲ್ಲಿ ನಾವು ನೋಡುವಂಥದ್ದು ವಿಶೇಷ. ಜಿಲ್ಲೆಯಲ್ಲಿ ಬೇಕಾದಷ್ಟು ಮಠ ಮಂದಿರಗಳು, ಚರ್ಚ್ಗಳು, ಮಸೀದಿಗಳು ಇದ್ದಾವೆ. ಅದೆಲ್ಲ ಆಗಾಗ ಕಾಲಕಾಲಕ್ಕೆ ನವೀಕರಣ ಆದದ್ದನ್ನು ಕೂಡ ನಾವು ಕಾಣುತ್ತೇವೆ. ಆದರೆ ಇದು ಆಗ ಹೇಗಿತ್ತು, ಈಗಲೂ ಹಾಗೇ ಇದೆ ಅಂತ ಹೇಳಿದರೆ ನಿಜವಾಗಿ ಒಂದು ಕಾರಣಿಕದ ಒಂದು ಪ್ರದೇಶ ಎನ್ನುವಂಥದ್ದನ್ನು ಒಪ್ಪಿಕೊಳ್ಬೋದೇನೋ. ಅದರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕು ಅಂತಿದ್ದರೆ ಮಸೀದಿಗೆ ಸಂಬಂಧಪಟ್ಟವರು ಯಾರಾದರೂ ಇದ್ದಾರಂತ ನೋಡಿದರೆ ಇಲ್ಲಿಯ ಧರ್ಮಗುರುಗಳು ಇದ್ದಾರೆ, ನಾವು ಅವರನ್ನೇ ಕೇಳೋಣ ಏನ್ ಹೇಳ್ತಾರೆ ಅಂತ ನೋಡೋಣ.
1: ಕೇಳುಗರೆ, ಈ ಮಸೀದಿಯ ಹೆಸರು ಗೌಸಿಯಾ ಮುಹಿದ್ದೀನ್ ಜುಮಾ ಮಸೀದಿ ತಣ್ಣೀರ್ ಬಾವಿ ಅಂತ. ಸೊ ತುಂಬಾ ಒಂದು ಸ್ವಚ್ಛವಾದ ಪರಿಸರ. ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಝೈನುದ್ದೀನ್ ಮುಸ್ಲಿಯಾರ್ ಇವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ.
2: ನಮಸ್ತೆ. ನೋಡಿಸೋ ಜಾಸ್ತಿ ಆಗ್ಬೋದು, ಇದಕ್ಕೆ ಹಳೆಯ ಕಟ್ಟಡ ಇದು, ಯಾರದನ್ನು ವಸತು ನಿರ್ಮಾಣ ಮಾಡೋದಿಲ್ಲ. ಕಾರಣ ಇದು ನಮಗೆ ಒಂದು ಭಕ್ತಿ ಉಂಟು, ಇದರಲ್ಲಿ ತುಂಬ ಕಷ್ಟ ಬಂದಲ್ಲ ನಿರ್ಮಿಸಿದ ಕಟ್ಟಡ ಆಗಿರ್ತದೆ. ಅದಕ್ಕೆ ಬೇಕಾಗಿ ಅದಕ್ಕೋಸ್ಕರ ಇದನ್ನು ಅವರು ನಾಶ ಮಾಡಲಿಕ್ಕೆ ಮಾಡಿದ್ರು. ಹೊಸ ಕಟ್ಟಡ ಕಟ್ಟುವುದು ಇದು ನಮಗೆ ಬೇಕಂತೇಳಿ ಇವರ ಭಾವನೆ. ಅದು ಅಲ್ಲದೆ ಎಲ್ಲ ಶುಕ್ರವಾರ ಪ್ರಾರ್ಥನೆ ನಡೆಯುತ್ತಾ, ಜುಮಾ ಕುತುಬ ನಡೆಯುತ್ತಾ ಇದೆ, ವರ್ಷಕ್ಕೊಮ್ಮೆ ಮೀಲಾದುನ್ ನಬಿ, ಹಾಗೆ ರಾತ್ರಿ ಬಂತ ಹೇಳೋದು ಅದು ನಡೆಯುತ್ತದೆ, ಮತ್ತು ಮಕ್ಕಳ ಕಾರ್ಯಕ್ರಮ, ಮದ್ರಸಾ ಕೇಂದ್ರದ ಮೂರು ಗುರುಗಳು ಎಲ್ಲ ಕಲಿಸಲಿಕ್ಕೆ ಅಧ್ಯಾಪಕರಿದ್ದಾರೆ. ದೀನಿ ಕಾರ್ಯಗಳೆಲ್ಲ ಕಲಿಸ್ತಾ ಇದ್ದೇವೆ, ಧಾರ್ಮಿಕ ಆ ಕಾರ್ಯವನ್ನು ನಮ್ಮ ಮಸೀದಿಯಲ್ಲಿ ಮದ್ರಸಲ್ಲಿ ಕಲಿಸ್ತಾ ಇದ್ದೇವೆ, ಮತ್ತೆಲ್ಲ ಸೌಹಾರ್ದ ಹಿಂದೂ ಮುಸ್ಲಿಂ ಕ್ರಿಸ್ತ ಒಂದು ಒಗ್ಗಟ್ಟಾಗಿದ್ದೇವೆ ಇಲ್ಲಿ. ನಿಮಗೆ ಇಲ್ಲಿ ಜಾತಿ ಭೇದ ಏನೂ ಇಲ್ಲ, ಅವರು ನಮ್ಮ ಇಲ್ಲಿಗೆ ಬರ್ತಾರೆ, ನಾವು ಅಲ್ಲಿಗೆ ಹೋಗ್ತೇವೆ.
1: ಇಲ್ಲಿ ಎಷ್ಟು ಜನ ಮುಸ್ಲಿಂ ಕುಟುಂಬಗಳಿವೆ?
2: ಇಲ್ಲೊಂದು 60 ಮನೆಗಳಿದ್ದಾವೆ. ಇಲ್ಲಿ
1: ಏನು ವ್ಯವಹಾರ ಮಾಡ್ತಾ ಇದ್ದಾರೆ?
2: ಮಲ್ಸಿಯಾ, ಮತ್ತು ಕೆಲವರು ಡ್ರೈವಿಂಗ್, ಮತ್ತು ಕೂಲಿ ಕೆಲಸ ಜಾಸ್ತಿ, ಮತ್ತು ತುಂಬ ಬಡವರು ಇಲ್ಲಿ. ಗಲಾಟೆ ಆಗಲೇ ಇಲ್ಲ ಇಲ್ಲಿ, ಎಲ್ಲ ಒಗ್ಗಟ್ಟಾಗಿಯೇ ಇದ್ದೇವೆ ಇಲ್ಲಿ. ಇಲ್ಲಿಗೆ ಅದಕ್ಕೆ ನಮ್ಮ ಮೊದಲು ಯಾರನ್ನು ಗಲಾಟೆಗೆ ಬಂದರು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಸ್ತ ಕೂಡ ಅವ್ರನ್ನ ಓಡಿಸಿದ್ದಾರೆ. ಒಂದು 15 ಮೊದಲು ಸ್ವಚ್ಛತೆ, ಒಳ್ಳೆ ಸ್ವಚ್ಛತೆ ಉಂಟು ಇಲ್ಲಿ. ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಮತ್ತೊಂದೇ ಬಡತನ ಜಾಸ್ತಿ, ಅಕ್ಕಪತ್ರಗಳಿಲ್ಲ ಇಲ್ಲಿ ಯಾರಿಗೆ ಸರ್, ಅದೇ ದೊಡ್ಡ ಸಮಸ್ಯೆ ಆಗಿರ್ತದೆ. ಒಂದು ನಮಗೆ ಒಂದು ಮಾಡಿಕೊಟ್ರೆ ತುಂಬ ಒಳ್ಳೆಯದಿತ್ತು. ಅದು ಈಗ ಕಚ್ಚಮದರಲ್ಲಿ ಮೀನು ಇಲ್ಲ, ಬಡತನ, ಊಟಕ್ಕೆ ಇಲ್ಲದವರು ಇರ್ಬೋದು ಇಲ್ಲಿ. ಇದು ಗೌರ್ಮೆಂಟ್ ಜಾಗ್ಯ ಸ್ಥಳ ಅಂತ ಹೇಳ್ತಾ ಇದ್ದಾರೆ. ಮತ್ತು ರೇಷನ್ ಸಿಕ್ತದೆ ಅಷ್ಟೇ, ಮತ್ತೆ ಯಾವುದು ಸಹ ಸಿಕ್ಕೋದಿಲ್ಲ ಇಲ್ಲಿ. ಮನೆ ನಂಬರ್ ಇಲ್ಲ, ಯಾವುದೂ ಇಲ್ಲ ಇಲ್ಲಿ.
1: ನಿಮ್ಮ ಇಷ್ಟದ ಹಾಡು ಯಾವ?
2: ನನಗೆ ಸೌಹಾರ್ದ ತುಂಬ ಇಷ್ಟ, ಒಂದೇ ತಂದೆ ತಾಯಿ ಮಕ್ಕಳಾಗಿರಬೇಕು ಅಂತದ್ದು ಅಂಥದ್ದೆಲ್ಲ.
1: ಸೌಹಾರ್ದತೆ ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ, ಧನ್ಯವಾದಗಳು.
2: ಥ್ಯಾಂಕ್ಸ್.

0: ಈ ಮಸೀದಿಗೆ ತಾಗಿಕೊಂಡೇ ಇಲ್ಲೊಂದು ಶಾಲೆ ಇದೆ. ಇದು ಕಿರಿಯ ಪ್ರಾಥಮಿಕ ಶಾಲೆ, ತುಂಬಾ ಹಳೆಯದು. ದಾನಿಗಳು ಕೂಡ ಒದಗಿ ಬಂದದ್ರಿಂದ ಈಗ ಹೊಸ ಕಟ್ಟಡ ಆಗಿದೆ. ಹಾಗಾಗಿ ಸರ್ಕಾರಿ ಶಾಲೆ ಆದರೂ ಕೂಡ ಈಗ ಮಕ್ಕಳಿಗೆ ಒಳ್ಳೆಯ ಅನುಕೂಲಕರವಾದಂತಹ ವಾತಾವರಣ ಇಲ್ಲಿದೆ. ಈ ಒಂದು ಶಾಲೆಯ ಬಗ್ಗೆ ಮುಖ್ಯ ಶಿಕ್ಷಕಿಯರಲ್ಲಿ ಮಾತಾಡೋಣ, ಏನು ಹೇಳ್ತಾರೆ ಕೇಳೋಣ ಅವರನ್ನೇ.
1: ಇಲ್ಲಿಯ ಮುಖ್ಯ ಶಿಕ್ಷಕಿ ಆದಂತಹ ಹರಿಣಾಕ್ಷಿ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ನಮಸ್ತೆ ಮ್ಯಾಮ್.
2: ನಮಸ್ತೆ ಸರ್. ಈ ಶಾಲೆ ದಾಖಲೆಯ ಪ್ರಕಾರ 1940 ಪ್ರಾರಂಭ ಆಗಿದೆ. ಈ ಶಾಲೆಯಲ್ಲಿ ಪ್ರಸ್ತುತ ಈಗ ಸುಮಾರು 31 ಮಕ್ಕಳು ಕಲಿತಾ ಇದ್ದಾರೆ. ಇದು ಒಂದು ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ 1-5 ತರಗತಿಯವರೆಗೆ ತರಗತಿಗಳಿವೆ. ನಾವು 2 ಶಿಕ್ಷಕಿಯರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಇಲ್ಲಿ ಸ್ಥಳೀಯರು ಇದ್ದಾರೆ, ಆದರೆ ಹೆಚ್ಚಿನ ಮಕ್ಕಳು ನಮಗೆ ಬಾಗಲಕೋಟೆ ಬಿಜಾಪುರ ಆ ಕಡೆಯಿಂದ ಬಂದಂತಹ ವಲಸೆ ಮಕ್ಕಳು. ಸರ್ಕಾರ ಶಿಕ್ಷಣ ಇಲಾಖೆಯಿಂದ ನಡೆಯುವಂತಹ ಶಾಲೆ, ಊರವರ ಸಹಕಾರ ಮಾಡ್ತಾರೆ. ಅಲ್ಲದೆ ಇಲ್ಲಿ ಅನೇಕ ಸ್ಥಳೀಯವಾಗಿ ಇಲ್ಲಿ ಅನೇಕ ಕಂಪನಿಗಳು ಇತ್ತೀಚೆಗೆ ಬಂದಿದೆ. ಅವರು ನಮ್ಮ ಮಕ್ಕಳಿಗೆ ಎಲ್ಲಾ ರೀತಿಯಿಂದಲೂ ಸಹಕಾರ ನೀಡ್ತಾ ಇದ್ದಾರೆ. ಪ್ರಾಕೃತಿಕವಾಗಿ ಬಹಳ ಅರಬ್ಬಿ ಸಮುದ್ರದ ತೀರದಲ್ಲಿ ನಮ್ಮ ಶಾಲೆ ಇರುವುದರಿಂದಾಗಿ ಶಾಂತ ವಾತಾವರಣ, ಯಾವುದೇ ರೀತಿಯ ಗಲಭೆಗಳು ನಡೀತಾ ಇಲ್ಲ. ಇಲ್ಲಿ ಜನ ಪ್ರಸ್ತುತ ಇಲ್ಲಿ ಸೌಹಾರ್ದತೆಯಿಂದ ಬಾಳ್ತಾ ಇದ್ದಾರೆ. ಈ ಶಾಲೆ ತೀರಾ ಹಳೆಯದಾಗಿತ್ತು. ನಾವು ಕುದುರೆಮುಖ ಸಂಸ್ಥೆಯನ್ನು ಕೇಳಿಕೊಂಡಾಗ ಅವರು ನಮಗೆ 23 ವೆಚ್ಚದಲ್ಲಿ ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು 2015 ನಮಗೆ ನಿರ್ಮಿಸಿ ಕೊಟ್ಟಿದ್ದಾರೆ. ನಾನು ಈ ವರ್ಷ ಪುನಃ ಅವರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಸರ್, ನೀವು ಕಟ್ಟಿಸಿಕೊಟ್ಟಂತಹ ಶಾಲೆ ಸುಣ್ಣ ಬಣ್ಣ ಕಾರಣದಲ್ಲಿ 4 ಆಯಿತು ಅಂತ. ಅದಕ್ಕೆ ಈಗ ಪ್ರಸ್ತುತ ಇದೇ ವಾರದಲ್ಲಿ ಪೂರ್ತಿ ಸುಣ್ಣ ಬಣ್ಣವನ್ನು ಕೂಡ ಅವರು ನಮಗೆ ಬಳಸಿಕೊಟ್ಟಿದ್ದಾರೆ.
3: ಈ ಶಾಲೆಗಾಗಿ ನಾವು ಪ್ರಸಾರ ಮಾಡೋದಾದ್ರೆ ಯಾವ ಹಾಡನ್ನು ನೀವು ಪ್ರಸಾರ ಮಾಡಲು ಬಯಸ್ತೀರಿ?
2: ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ.
3: ಓಕೆ, ಥ್ಯಾಂಕ್ ಯು ಮ್ಯಾಮ್.

0: ಸ್ತೋತ್ರಗಳೇ. ನಮಗೆ ನೋಡುವಾಗ ಅನ್ನಿಸ್ತದೆ ಸ್ವಲ್ಪ ಅಪಾಯಕಾರಿ ಪ್ರದೇಶ ಕೂಡ ಇದು, ಯಾಕಂದ್ರೆ ರಸ್ತೆಗೆ ತಾಗಿಕೊಂಡೇ ಶಾಲೆ ಇದೆ, ಶಾಲೆಯಿಂದ ಹೊರಗೆ ಬಂದ್ರೆ ರಸ್ತೆಯೇ ಸಿಗುವಂತದ್ದು. ಹಾಗಾಗಿ ಜವಾಬ್ದಾರಿ ಇದೆ ಶಾಲೆಯವರಿಗೆ, ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಇಲ್ಲಿ ನೋಡಿಕೊಳ್ಬೇಕಾದದ್ದು ಮತ್ತು ಅವರಿಗೆ ಎಚ್ಚರಿಕೆ ಹೇಳಬೇಕಾದಂತ ಅಗತ್ಯ ಇದೆ. ಬಹುಶಃ ಇಲ್ಲೊಂದು ಫಲಕ ಕೂಡ ಹಾಕಬಹುದು ಅಂತ ನನಗೆ ಅನ್ನಿಸ್ತದೆ. ಸರಿ, ಶಾಲೆಯಿಂದ ನಾವು ಹೊರಟಿದ್ದೇವೆ. ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಮಂಗಳೂರು ಸರ್ಫ್ ಕ್ಲಬ್ ಇದೆ. ಸರ್ಫಿಂಗ್ ಸಾಹಸ ತಮಗೆಲ್ಲ ಗೊತ್ತಿರುವಂಥದ್ದು, ಅಲೆಗಳ ಮೇಲೆ ಹೋರಾಟ ಮಾಡುತ್ತಾ ಆಟ ಆಡುವಂಥದ್ದು, ಅದು ಒಂದು ರೀತಿಯ ಸಾಹಸ ಕ್ರೀಡೆ ಕೂಡ. ಸ್ಪರ್ಧೆ ಕೂಡ ಇಲ್ಲಿ ನಡೀತದೆ, ಬೀಚ್ ಫೆಸ್ಟಿವಲ್ನಲ್ಲೆಲ್ಲ ನೀವು ಅದನ್ನು ಗಮನಿಸಿರ್ಬೋದು. ಅದಕ್ಕೆ ಒಂದು ತರಬೇತಿಯನ್ನು ಪಡ್ಕೊಂಡೇ ಅದನ್ನು ಆಡಲಿಕ್ಕೆ ಹೋಗಬೇಕು, ನಮಗೆ ನಿಮಗೆಲ್ಲ ಆಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ಹುಡುಗರು ಆ ಬಗ್ಗೆ ಆಸಕ್ತಿ ಇದ್ದರೂ ಕೂಡ ಬೇಕಾದಷ್ಟು ತರಬೇತಿ ತಕ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳಿದೆ ನಾನು ನಮ್ಮ ರೋಷನ್ ಎಡ್ವರ್ಡ್ ಅವರಿಗೆ. ಈಗ ಈ ಒಂದು ಸರ್ಫಿಂಗ್ ಮಾಡ್ತಾ ಇರುವವರನ್ನು ನಾವು ನೋಡ್ತಾ ಇದ್ದೇವೆ ನೋಡಿ. ಒಂದು ಹಲಿಗೆ ಆಕಾರದ್ದು ಫೈಬರ್ ಅಳಗೆ ಇರಬೇಕು, ಅದನ್ನು ಕಾಲಿಗೆ ಕಟ್ಟಿಕೊಂಡು ಬಹಳ ದೂರ, ಅದು ಕೂಡ ಬಹಳ ಸ್ಪೀಡಾಗಿ ಈ ತೆರೆಗಳ ಮೇಲೆ ಓಡುವುದು ಅಂತ ಹೇಳಿದರೆ ಸಣ್ಣ ವಿಷಯ ಏನಲ್ಲ. ಆ ಬ್ಯಾಲೆನ್ಸ್ ಇಟ್ಟುಕೊಂಡು ಅದನ್ನು ಮಾಡಬೇಕು. ನೋಡುವಾಗಲೇ ನಮಗೆ ರೋಮಾಂಚನ ಆಗ್ತದೆ, ಅಪಾಯ ಅದರ ಬೆನ್ನಿಗೆ ಇದೆ, ಹಾಗಾಗಿ ದೇವರೇ ಕಾಪಾಡಬೇಕು ಅಂತ ಒಂದ್ಸಲ ಅನ್ನಿಸುವುದುಂಟು. ಮಂಗಳೂರು ಸರ್ಫ್ ಕ್ಲಬ್ ರಸ್ತೆಯ ಬಳಗಡೆ ಇರುವುದು. ನಾವು ಸ್ವಲ್ಪ ಎಡಗಡೆಗೆ ಹೋಗೋಣ. ಅಲ್ಲಿ ಹೋದರೆ ಇಲ್ಲಿ ಹೋಟೆಲ್ ಗಣೇಶ್ ಪ್ರಸಾದ್ ಅದು ಕಾಣಿಸ್ತದೆ, ಮತ್ತು ಬೇರೆ ಬೇರೆ ಚಿಕ್ಕ ಪುಟ್ಟ ಅಂಗಡಿಗಳು ಇಲ್ಲಿ ಇದ್ದಾವೆ ನೋಡಿ. ಇಲ್ಲಿ ಬೀಚ್ ಕಾರ್ನರ್ ಐಸ್ ಕ್ರೀಮ್ ಇದೆ, ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳು ಕೂಡ ಕಾಣಿಸ್ತವೆ, ಟಿಕ್ಕಾ ಸ್ಟಾಲ್ಗಳು ಇದ್ದಾವೆ, ಹೋಟೆಲ್ ಇದೆ, ರೆಸ್ಟ್ ರೂಮ್ ಇದೆ. ಇದು ಸಾಕಷ್ಟು ಜನರು ಬಂದು ಹೋಗುವಂಥ ಪ್ರದೇಶ ಎನ್ನುವುದಕ್ಕೆ ಇದು ಸಾಕ್ಷಿ. ಇಲ್ಲೇ ನಾವು ಸ್ವಲ್ಪ ಮುಂದಕ್ಕೆ ಒಂದು ರಸ್ತೆ ಇದೆ ನೋಡಿ, ಅದು ನದಿಯ ಹತ್ತಿರಕ್ಕೆ ನಮ್ಮನ್ನು ಕೊಂಡು ಹೋಗ್ತದೆ. ಇಲ್ಲೊಂದು ಚರ್ಚ್ ಇದೆ, ಅವರ್ ಲೇಡಿ ಆಫ್ ಫಾತಿಮಾ ಚರ್ಚ್. ಇದು ಮಂಗಳೂರಿನ ಕ್ರೈಸ್ತ ದೇವಾಲಯಗಳಲ್ಲಿ ಪ್ರಮುಖವಾದಂತಹ ಒಂದು ಚರ್ಚ್ ಅಂತ ಹೇಳ್ಬೋದು, ಫಾತಿಮಾ ಮಾತೆಯ ಚರ್ಚ್. ಇದರ ಪರಿಸರದಲ್ಲಿರುವಂಥ ಒಂದಷ್ಟು ಕುಟುಂಬಗಳಿಗೆ ಒಂದು ಆರಾಧನಾ ಕೇಂದ್ರ ಇದು. ಇಲ್ಲಿಯ ಧರ್ಮಗುರುಗಳು ಇದ್ದಾರೆ, ನಾವು ನೋಡುವಾಗಲೇ ಅವರಿಗೆ ಅರ್ಥ ಆಗಿರಬೇಕು ನಾವೊಂದು ಮಾಧ್ಯಮದವರು ಅಂತ ಹೇಳಿ. ಹಾಗಾಗಿ ಬಹಳ ಪ್ರೀತಿಯಿಂದ ನಗು ನಗುತ್ತಾ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಈ ಚರ್ಚಿನ ಬಗ್ಗೆ ಮತ್ತು ಈ ಪ್ರದೇಶದ ಬಗ್ಗೆ ಬಹುಶಃ ನಿಖರವಾದ ಮಾಹಿತಿ ಅವರಿಂದ ನಮಗೆ ಸಿಕ್ಕಿತು ಎನ್ನುವಂಥ ನಿರೀಕ್ಷೆಯಿಂದ ನಾವು ಅವರನ್ನು ಮಾತಾಡಿಸಿದ್ದೇವೆ. ನೋಡೋಣ ಏನು ಹೇಳ್ತಾರೆ.
1: ವಂದನೀಯ ಫಾದರ್ ಆಲ್ಬನ್ ರಾಡ್ರಿಗಸ್ ನಮ್ಮ ಜೊತೆಗಿದ್ದಾರೆ. ಫಾದರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಈ ತಣ್ಣೆಬಾವಿ ಎಂಬುದು ಬಹಳ ಸುಂದರವಾದ ಪ್ರದೇಶ. ಪಾಲ್ಗುಣಿ ನದಿ ತೀರ ಮತ್ತೆ ಅರಬ್ಬಿ ಸಮುದ್ರದ ನಡೆ ಇರುವ ಇದೊಂದು ಪ್ರದೇಶ. ಹಲವಾರು ಪ್ರವಾಸಿಗಳು ಈ ಸಮುದ್ರ ತೀರಕ್ಕೆ ಬಂದು ಸಂಜೆಯ ಆ ಬಿಸಿಲಿನ ಸವಿಯನ್ನು ಸವಿಯುತ್ತಾರೆ, ಹಾಗೆ ಸಮುದ್ರದಲ್ಲಿ ಸ್ನಾನ ಮಾಡಿ ಸಂತೋಷ ಪಡುತ್ತಾರೆ. ಈ ಪ್ರದೇಶದಲ್ಲಿ ಎಲ್ಲಿ ನೋಡಿದರೂ ನಮಗೆ ಕಾಣಲು ಸಿಗುವುದು ಮರಳು, ಹೀಗೆ ಬೇಕಾದಷ್ಟು ಸಿಹಿ ನೀರು ಇದೆ. ಯಾಕೆಂದರೆ ಮಳೆಗಾಲದಲ್ಲಿ ಇಲ್ಲಿ ಇಂಗಿದಂಥ ನೀರು ನೆಲದಲ್ಲೇ ಉಳಿಯುತ್ತದೆ, ಆ ನೀರು ಉಪ್ಪು ನೀರನ್ನು ಒಳಗೆ ಬರಲು ಬಿಡುವುದಿಲ್ಲ. ಯಾವಾಗ ಈ ಸಿಹಿ ನೀರು ಖಾಲಿಯಾಗುತ್ತದೆಯೋ ಆಗ ನಿಧಾನವಾಗಿ ಏಪ್ರಿಲ್ ಮೇಯಲ್ಲಿ ಬಾವಿಗಳಲ್ಲಿ ಉಪ್ಪಿನ ಅಂಶ ಕಂಡುಬರುತ್ತದೆ. ಅದು ಕುಡಿಯಲು ನೀರು ಯೋಗ್ಯವಾಗಿದೆ, ಫಿಲ್ಟರ್ ಮಾಡಿ ಈ ನೀರನ್ನು ನಾವು ಹಲವು ಬಾರಿ ಕುಡಿಯುತ್ತೇವೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ಪ್ರದೇಶವು ತಂಪಾಗಿರುತ್ತದೆ. ಆದರೆ ಒಂದು ಸತಿ ಮಾರ್ಚ್ ತಿಂಗಳು ಬಂದ ನಂತರ ಇಲ್ಲಿಯ ಹೊಯ್ಗೆ ಮರಳು ಬಿಸಿಯಾಗುವುದರಿಂದ ರಾತ್ರಿ ತುಂಬ ಹೊತ್ತು ಹೆಚ್ಚಾಗಿ ಸೆಕೆ ಇರುತ್ತದೆ, ಬೆವರುತ್ತದೆ. ಅಷ್ಟೇ ಮಾತ್ರ ಅಲ್ಲದೆ ಸಮುದ್ರದಿಂದ ಬರುವ ಆ ಉಪ್ಪಿನ ಗಾಳಿಯು ಮೈಗೆ ತಗುಲಿ ಮುಖಕ್ಕೆ ನಾವು ಮುಟ್ಟುವಾಗ ಎಲ್ಲ ಉಪ್ಪಿನ ಅಂಶ ಕೈಗೆ ಸಿಗುತ್ತದೆ. ಹಾಗಿರುತ್ತದೆ ಇಲ್ಲಿಯ ವಾತಾವರಣ. ಹಲವಾರು ಹಕ್ಕಿಗಳು, ಕಾಗೆಗಳು, ಗಿಡುಗಗಳು ಹಾರುತ್ತಾ ಇರ್ತವೆ. ತೆಂಗಿನ ಮರಗಳಿವೆ, ಅನೇಕ ಚಿಕ್ಕ ಪುಟ್ಟ ಮನೆಗಳಿವೆ. ಇಗರ್ಜಿಯು ಪಾಲ್ಗುಣಿ ನದಿಯ ತೀರದಲ್ಲಿ ಇದೆ. ಜನರು ಬೋಟಿನಿಂದ ಇಳಿದು ಸಮುದ್ರ ತೀರಕ್ಕೆ ಹೋಗುತ್ತಾರೆ, ಯಾಕಂದರೆ ಬೋಟು ನಿಲ್ಲುವ ಸ್ಥಳ ಇಗರ್ಜಿ ಹತ್ತಿರವೇ ಇದೆ. ಹೆಚ್ಚಿನ ಅಂಶ ಬೆಸ್ತರೆ ಇಲ್ಲಿ ಇರುವವರು, ವಾಸಿಸುವವರು. ಮತ್ತು ವಿದ್ಯಾಭ್ಯಾಸ ಪಡೆದವರು ಮಂಗಳೂರಿಗೋ ಗಲ್ಪಿನಲ್ಲಿಯೋ ಅಥವಾ ಹೊರ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಈ ಮಂಗಳೂರು ನಗರಕ್ಕೆ ಹೋಗಬೇಕಾಗ್ತದೆ. ಇಲ್ಲಿಂದ ಸ್ಟೇಟ್ ಬ್ಯಾಂಕಿಗೆ ಇರುವುದು ಒಂದೇ ಒಂದು ಬಸ್, 1A ಎಂಬ ಬಸ್. ಅದು ಹೋಗುತ್ತದೆ ಮತ್ತು 1.5 ಗಂಟೆ ನಂತರ ಬರುತ್ತದೆ. ಮತ್ತು ಇನ್ನೆರಡು ಬಸ್ಗಳಿವೆ, ಅವುಗಳು ಮಂಗಳೂರಿಗೆ ಹೋಗುವುದರ ಬದಲಾಗಿ ಇಲ್ಲಿಂದ ಕುಳೂರಿಗೆ ಹೋಗಿ ಬಜ್ಪೆಗೆ ಹೋಗ್ತವೆ, 2B ಎಂಬ ಬಸ್. ಜನರು ರಿಕ್ಷಾಗಳಲ್ಲಿ, ಬೈಕುಗಳಲ್ಲಿ ಹೋಗುತ್ತಾರೆ, ಮತ್ತು ಕೆಲವರು ದೋಣಿಗಳಲ್ಲಿ ಪ್ರಯಾಣ ಮಾಡುತ್ತಾರೆ. ಪರಿಸರ ನಿರ್ಮಲ ಅಂತ ಹೇಳಲು ಆಗುವುದಿಲ್ಲ. ಯಾಕಂದರೆ ಈ ನದಿಯಲ್ಲಿ ಬಿಸಾಡಿದ ಎಲ್ಲ ತ್ಯಾಜ್ಯ ಈ ನದಿ ತೀರದಲ್ಲಿ ಬಂದು ಬೀಳುತ್ತದೆ. ಕೆಲವರು ಪ್ಲಾಸ್ಟಿಕ್ ಚೀಲಗಳಲ್ಲಿ ಕೋಳಿಯ ತ್ಯಾಜ್ಯವನ್ನು, ಪ್ರಾಣಿಗಳ ತ್ಯಾಜ್ಯವನ್ನು ಕಟ್ಟಿ ಬಿಸಾಡುತ್ತಾರೆ, ಹಾಗೂ ಮೀನಿನ ತ್ಯಾಜ್ಯವು ಅಲ್ಲಿ ಬಿದ್ದಿರುತ್ತದೆ. ಬೋಟು ರಿಪೇರಿ ಮಾಡುವವರು ಅದರ ಪ್ಲಾಸ್ಟಿಕ್ ಅಥವಾ ಫೈಬರ್ ತುಂಡುಗಳನ್ನು ಸುಡುತ್ತಾರೆ, ಅದರಿಂದ ಸುಟ್ಟ ಹೊಗೆ ಇಲ್ಲಿ ತುಂಬುತ್ತದೆ. ಅದರಿಂದ ಕೆಲವೊಮ್ಮೆ ನಮಗೆ ಉಸಿರಾಡಲು ಕೂಡ ಕಷ್ಟವಾಗ್ತದೆ. ಈ ಚರ್ಚು ಮೊದಲು ಈಗ ಇರುವ ಚರ್ಚಿನಿಂದ 2.5 ಕಿಲೋಮೀಟರ್ ಉತ್ತರದಲ್ಲಿತ್ತು. ಈಗಿನ ನವ ಮಂಗಳೂರು ಬಂದರಿನ ಹತ್ತಿರ ಸಾಧಾರಣ ಅದು ಇತ್ತು. ಸರ್ಕಾರವು ನವ ಬಂದರಿಗಾಗಿ ಆ ಸ್ಥಳವನ್ನು ಆಕ್ರಮಿಸಿತು. ಮೊದಲನೇ ಚರ್ಚೆಯಲ್ಲಿ ಸ್ಥಾಪಿತವಾದದ್ದು 1950 ಇಸವಿಯಲ್ಲಿ. 1972 ಇಸವಿವರೆಗೆ ಆ ಚರ್ಚೆ ಆ ಸ್ಥಳದಲ್ಲಿತ್ತು. ಈಗಿರುವ ಚರ್ಚಿನಿಂದ 2.5 ಕಿಲೋಮೀಟರ್ ವೃತ್ತದಲ್ಲಿತ್ತು. ನಂತರ ಹೊಳೆಬಂದೇರ್ನವರು ಒಂದು ಚಿಕ್ಕ ಸ್ಥಳವನ್ನು ಇಲ್ಲಿ ದಾನವಾಗಿ ನೀಡಿದರು. ದಾನವಾಗಿ ನೀಡಿದ್ದಂದರೆ ಅದು ಚರ್ಚಿನ ಕೈಯಲ್ಲಿಲ್ಲ, ಅದು ಇನ್ನೂ ಕೂಡ ಹಳೆಬಂದರಿನ ಕೈಯಲ್ಲಿದೆ. ಆದರೆ ಒಂದು ಚರ್ಚನ್ನು ಕಟ್ಟಲು ಅವರು ಅನುಮತಿ ಮಾಡಿದ್ದಾರೆ, ಹಾಗೆ ಈ ಚರ್ಚೆ ಇಲ್ಲಿ ಇದೆ. 1972 ಈಗಿರುವಂಥ ಚರ್ಚಿನ ಸ್ಥಳದಲ್ಲಿ ಹಳೆಯ ಚರ್ಚನ್ನು ಕಟ್ಟಲಾಗಿತ್ತು. ನಂತರ ಪುನಃ ಅದನ್ನು ಕೆಡವಿ ಹೊಸ ಚರ್ಚನ್ನು 2004 ಕಟ್ಟಲಾಯಿತು. ಇಲ್ಲಿ 86 ಕ್ರೈಸ್ತ ಕುಟುಂಬಗಳಿವೆ ಮತ್ತು ಹತ್ತಿರ 325 ಸದಸ್ಯರಿದ್ದಾರೆ ಈ ಚರ್ಚಿಗೆ. ಈ 3 ವಾರ್ಡ್ಗಳಿವೆ ಮತ್ತು ಪ್ರತಿ ಆದಿತ್ಯವಾರ 2 ಪೂಜೆಗಳಿವೆ.
1: ನಿಮ್ಮ ಇಷ್ಟದ ಹಾಡನ್ನು ಈ ಸಂದರ್ಭದಲ್ಲಿ ನಾವು ಪ್ರಸಾರ ಮಾಡುವುದಾದರೆ ರೇಡಿಯೋದಲ್ಲಿ ಯಾವ ಹಾಡನ್ನು ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ?
2: ಬಾನಿಗೊಂದು ಎಲ್ಲೇ ಎಲ್ಲಿದೆ.
1: ಖಂಡಿತವಾಗಿ ಫಾದರ್, ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತೇನೆ. ಧನ್ಯವಾದಗಳು ಫಾದರ್.

0: ಧರ್ಮಗುರುಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿ ಈಗ ಚರ್ಚಿನಿಂದ ಹೊರಗೆ ಬಂದಿದ್ದೇವೆ. ಶ್ರೋತೃಗಳೇ, ಹೊರಗೆ ನಮಗೆ ಬಂದು ನೋಡುವಾಗ ತಣ್ಣೀರು ಬಾವಿ ಬೋಟ್ ಚಟ್ಟಿ ಕಾಣಿಸ್ತಾ ಇದೆ. ಬಹುಶಃ ನದಿಯ ಮೂಲಕ ಇನ್ನೊಂದು ಭಾಗಕ್ಕೆ ಹೋಗುವಂಥ ವ್ಯವಸ್ಥೆಯಲ್ಲಿದೆ. BMS ಫೆರಿ ಸರ್ವಿಸಸ್ ಅಂತ ಇಲ್ಲಿ ಮಾಡಿಕೊಂಡಿದ್ದಾರೆ. ಅದರ ಮುಖಾಂತರ ನೋಡಿ ನಾವು ಆ ಕಡೆ ಸುಲ್ತಾನ್ ಬತ್ತೇರಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಫೆರಿಯ ಮೇಲೆ. ಈಗ ನಾವು ಹೋದ ದಾರಿಯಲ್ಲಿ ಮತ್ತೆ ಬಂದು ಪ್ರಧಾನ ರಸ್ತೆಗೆ ನಾವು ಸೇರಿದ್ದೇವೆ. ಅದರಿಂದ ನಾವು ಮುಂದೊತ್ತಿ ಬಂದಾಗ ಓ ಇದೆಂಥದ್ದು, ಇದು ಬೋರ್ಡು ತಣ್ಣೀರ್ ಬಾವಿ ತ್ರೀ ಬರ್ಡ್ಸ್ ಟ್ಯಾಟೂ ಸ್ಟುಡಿಯೋ ಅಂತ ಹಾಕಿದ್ದಾರೆ. ಟ್ಯಾಟೂ ಅಂತ ಹೇಳಿದ ಕೂಡಲೇ ಮಕ್ಕಳು ಕಿವಿ ನೆಟ್ಟಗೆ ಮಾಡ್ತಾರೆ. ಈಗ ಅದೊಂದು ಫ್ಯಾಷನ್ ಆಗಿ ಹೋಗಿದೆ ಹಚ್ಚೆ ಹಾಕಿಕೊಳ್ಳುವಂಥದ್ದು. ಈ ಹಚ್ಚೆ ಹಾಕಿಸಿಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದು ಅಂತ ನಮಗಂತೂ ಅನ್ನಿಸುವುದಿಲ್ಲ. ಅದು ಯಾಕೆ ಹಾಕಿಕೊಳ್ಳುತ್ತಾರೆ ಅನ್ನೋದು ಅವರವರನ್ನೇ ಕೇಳಬೇಕು. ಒಂದು ರೀತಿಯಲ್ಲಿ ಅಪಾಯಕಾರಿಯಾದಂಥ ಒಂದು ಹವ್ಯಾಸ ಇದು. ಇದರಲ್ಲಿ ಏನೋ ಔಷಧೀಯ ಶಕ್ತಿ ಕೂಡ ಉಂಟು ಅಂತ ಕೆಲವರ ನಂಬಿಕೆ ಇದೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಎನ್ನುವುದನ್ನು ಇನ್ನು ಕೂಡ ವೈಜ್ಞಾನಿಕವಾಗಿ ನಾವು ನೋಡಬೇಕಾಗ್ತದೆ. ಈ ದಾರಿಯಾಗಿ ನಾವು ಮುಖ್ಯ ರಸ್ತೆಗೆ ಬರಬೇಕು ಅಂತ ಇದ್ದರೆ ಸ್ವಲ್ಪ ಆಸುಪಾಸಿನ ಕಡೆಗೆ ಗಮನ ಹರಿಸಿದ್ದೇವೆ. ಬಹಳ ವಿಶೇಷ ಅಂತ ಹೇಳಿದರೆ ಈ ಒಂದು ಪುಟ್ಟ ಪ್ರದೇಶದಲ್ಲಿ ಮೂರ್ನಾಲ್ಕು ದೇವಸ್ಥಾನಗಳು ಇದ್ದ ಹಾಗೆ ಕಾಣಿಸ್ತಾ ಇದೆ. ನೋಡಿ, ಚಿಕ್ಕ ಚಿಕ್ಕ ಗುಡಿಗಳಿದ್ದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಂದು ಕಡೆ ಇದೆ. ದೇವಾಲಯದ ಹತ್ರ ನಾವು ಬಂದಿದ್ದೇವೆ. ಅಲ್ಲಿ ಬೋರ್ಡ್ ನೋಡುವಾಗ ಬೊಕ್ಕಪಟ್ಟಣ ಅಂತ ಇದೆ. ಬೊಕ್ಕಪಟ್ಟಣ ನಮಗೆ ಉರುವ ಕಡೆ ಹೋಗುವಾಗ ಸಿಗುವಂಥದ್ದು. ಇಲ್ಲೇನು ಓ, ಆಗ ನಮ್ಮ ರೋಷನ್ ಹೇಳಿದರು ಅದು ತಣ್ಣೀರ್ ಬಾವಿ ಬೊಕ್ಕಪಟ್ಟಣ ಅಂತ ಹೇಳಿ. ಒಂದು ಹೆಸರನ್ನಾಗಿ ಇನ್ನೊಂದು ಹೆಸರು ತುಂಬ ಇದೆ ನೋಡಿ. ಉಳ್ಳಾಲ ಅಂತ ನಾವು ಹೇಳ್ತೇವೆ, ಆ ಕಡೆಗೆ ಹೋದರೆ ಬಿಸಿ ರೋಡ್ ಹತ್ರ ಕೂಡ ಒಂದು ಉಳ್ಳಾಲ ಅಂತ ಇದೆ. ಹಾಗಾಗಿ ಒಂದು ಹೆಸರನ್ನಾಗಿ ಮತ್ತೊಂದು ಹೆಸರು ಇರಬಾರದು ಅಂತ ಹೇಳಿಲ್ಲ. ಆದರೆ ಇಲ್ಲಿ ಹತ್ರ ಹತ್ರ ಬೊಕ್ಕಪಟ್ಟಣ ಎರಡು ಇದ್ದಾಗಾಯಿತು. ಈ ದುರ್ಗಾಪರಮೇಶ್ವರಿ ದೇವಸ್ಥಾನ ಒಂದು ಪುಟ್ಟ ಗುಡಿಯ ಒಂದು ವಿನ್ಯಾಸದಲ್ಲಿ ಇದೆ. ಅದರಲ್ಲಿ ಒಳಗೆ ಗರ್ಭಗುಡಿ ಕೂಡ ಇದೆ. ಹೊರಭಾಗದಲ್ಲಿ ಒಂದು ಕಟ್ಟೆಯಾಕಾರದ ಮತ್ತೊಂದು ಗುಡಿ ಇದೆ. ತುಳಸಿ ಕಟ್ಟೆ ಇದೆ. ನೇತಾಡಿಸಿದಂತಹ ಗಂಟೆಗಳು ಇದ್ದಾವೆ. ತೆಂಗಿನ ಮರಗಳ ಒಂದು ಹಿನ್ನೆಲೆ ಉಂಟು ಇದಕ್ಕೆ. ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಬರುವ ಬಂದಾಗ ಇಲ್ಲಿ ಒಂದು ಬಿಳಿ ಬಣ್ಣದ ಒಂದು ಆರಾಧನಾ ಮಂದಿರ ಕಾಣಿಸ್ತಾ ಇದೆ. ಶ್ರೀ ವೀರಾಂಜನೇಯ ಮಂದಿರ ಅಂತ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ. 1975 ಸ್ಥಾಪನೆ ಆಗಿದೆ ಅಂತ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಸಣ್ಣ ಒಂದು ಮಂದಿರ. ಇದರ ಎದುರುಭಾಗದಲ್ಲಿ ಕಲ್ಲಿನಿಂದ ಮಾಡಿದಂತಹ ಒಂದು ತುಳಸಿ ಕಟ್ಟೆ ಕೂಡ ಕಾಣಿಸ್ತಾ ಇದೆ. ಎರಡು ಗಂಟೆಗಳು ನೇತಾಡ್ತಾ ಇದ್ದಾವೆ ಮಹಾದ್ವಾರದಲ್ಲಿ. ದ್ವಾರ ಹಾಕಿದ್ದಾರೆ. ಎರಡು ದೇವಸ್ಥಾನಗಳನ್ನು ದಾಟಿ ಮತ್ತೆ ಇಲ್ಲಿಗೆ ಬಂದರೆ ಇಲ್ಲಿ ಇನ್ನೊಂದು ದೈವಸ್ಥಾನ ಇದೆ. ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಬೊಕ್ಕಪಟ್ಟಣ ಬೆಂಗ್ರೆ ಮಂಗಳೂರು ಅಂತ ಇದೆ. ಇದು ನವೀಕೃತ ದೈವಸ್ಥಾನ ಆಗಿ 12/3/2004 ಈ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ ಅಂತೆ. ಈ ಪ್ರದೇಶ ಕೆಲವು ಮನೆಗಳಷ್ಟೇ ಇರತಕ್ಕಂಥ ಒಂದು ಪ್ರದೇಶ. ಹಾಗಾಗಿ ಒಂದೊಂದು ಮನೆಯವರು ಅಥವಾ ಒಂದೊಂದು ಕುಟುಂಬದವರು ಆರಾಧನೆ ಮಾಡಿಕೊಂಡು ಬರುವಂತಹ ಮಂದಿರಗಳು ಇವು ಅಂತ ಸ್ಥಳೀಯರ ಹೇಳಿಕೆ. ನಮಗೂ ಸಂತೋಷ ಆಯಿತು. ಒಂದು ಹಳ್ಳಿಯ ವಾತಾವರಣ ಕಾಣಿಸ್ತಾ ಇದೆ. ಇಲ್ಲೊಂದು ಕಟ್ಟೆ ಕೂಡ ಇದೆ ನೋಡಿ. ಅದು ಬಹುಶಃ ಉತ್ಸವದ ಸಮಯದಲ್ಲಿ ದೇವರು ಅಲ್ಲಿ ಕೂತ್ಕೊಳ್ಳುವಂಥ ಪ್ರದೇಶ ಆಗಿರಬೇಕು ಅಂತ ನನಗೆ ಅನ್ನಿಸ್ತದೆ. ಮತ್ತು ಎದುರುಭಾಗದಲ್ಲಿ ಎರಡು ಉದ್ದನೆಯ ಕಂಬಗಳಿದ್ದಾವೆ. ಅದಕ್ಕೆ ಯಾವುದೇ ರೀತಿಯ ಛಾವಣಿ ಇಲ್ಲ. ಮಧ್ಯದಲ್ಲಿರುವಂತಹ ಗುಡಿಗೆ ಒಂದು ಶೋಭೆಯನ್ನು ಕೊಡುವಂತಹ ಎರಡು ಕಂಬಗಳು ಅಂತ ಅದು ಕಾಣಿಸ್ತಾ ಇದೆ. ಇನ್ನು ಪಕ್ಕ ಆ ಕಡೆಗೆ ಮತ್ತೊಂದು ಸಣ್ಣ ಗುಡಿ ಇದೆ. ಹೀಗೆ ಒಂದು ದೈವಸ್ಥಾನದ ಒಂದು ಕಲ್ಪನೆಯನ್ನು ಕೊಡುವ ಒಂದು ಪ್ರದೇಶ ಇದು. ನಾವು ಮತ್ತೆ ಸ್ವಲ್ಪ ಮುಂದೆ ಹೆಜ್ಜೆ ಹಾಕಿದರೆ ಇನ್ನೊಂದು ಭಜನಾ ಮಂದಿರ ಇಲ್ಲಿ ಕಾಣಿಸ್ತಾ ಇದೆ. ಇದು ಶ್ರೀ ವಿಠೋಬ ಭಜನಾ ಮಂದಿರ. ಇಲ್ಲಿ ಎರಡು ಬಿಂಬಗಳಿದ್ದಾವೆ ಗೋಡೆಯಲ್ಲಿ. ಅದು ಬಹುಶಃ ದಾಸರ ಒಂದು ಬಿಂಬ. ಸಂತ ತುಕಾರಾಮ್ ಅವರು ತಂಬೂರಿ ಹಿಡ್ಕೊಂಡು ತಾಳ ಹಿಡ್ಕೊಂಡು ಇರುವಂತಹ ಆ ಒಂದು ದೃಶ್ಯ ನಮಗೆ ಆ ಬಿಂಬದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ದಾಸರ ವರೇಣ್ಯರೊಬ್ಬರ ಚಿತ್ರ ಇದೆ. ಬಹುಶಃ ಪುರಂದರ ದಾಸರ ಒಂದು ಮೂರ್ತಿ ಇರಬಹುದು. ಇದು ಗೋಡೆಗೆ ಅಂಟಿಕೊಂಡಿರುವಂಥದ್ದು. ಇದರ ಒಳಭಾಗಕ್ಕೆ ಇರುವಂಥದ್ದು ವಿಠೋಬ ಮಂದಿರ. ಇಲ್ಲಿ ಆಗಾಗ ಭಜನೆ ಇತ್ಯಾದಿಗಳೆಲ್ಲ ನಡೀತಾ ಇದ್ದಾವೆ ಅಂಥೇಳಿ ಸ್ಥಳೀಯರ ಒಂದು ಹೇಳಿಕೆ. ಇದನ್ನು ದಾಟಿ ಮತ್ತೆ ನಾವು ಬಂದರೆ ನೋಡಿ, ಇಲ್ಲೊಂದು ಸಣ್ಣ ಆವರಣ, ಸುತ್ತಮುತ್ತ ಪೊದೆಗಳು ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಒಂದು ಕಟ್ಟೆಯಾಕಾರದ ಒಂದು ಗುಡಿ ಇದೆ. ಅಲ್ಲಿ ಬರೆದಿದ್ದಾರೆ ಕತ್ತಲೆ ಕಾಣದ ಗುಳಿಗ ಅಂತ. ಬಹಳ ಒಂದು ರುದ್ರರಮಣೀಯವಾದಂತಹ ಚಿತ್ರ ಕೂಡ ಇದೆ. ಗುಳಿಗ ದೈವದ ಚಿತ್ರವನ್ನು ಕೂಡ ಇಟ್ಟಿದ್ದಾರೆ. ಒಂದು ತ್ರಿಶೂಲ ಅದರ ಹಣೆಯ ಭಾಗದಲ್ಲಿ ಇರುವಂತದ್ದು, ತ್ರಿಪುಂಡ್ರ ಇದೆ, ಕೆಳಭಾಗದಲ್ಲಿ ಆ ಗುಳಿಗನ ಕಲ್ಲು ಕೂಡ ಅಲ್ಲಿ ಇದೆ. ಆ ಕಲ್ಲಿಗೆ ತಾಗಿದಂತೆ ಗೋಡೆಯಲ್ಲಿ ಆ ಗುಳಿಗನ ಅದ್ಭುತವಾದಂತಹ ಕಣ್ಣುಗಳು ಮತ್ತು ಮುಖದ ಮೇಲ್ಭಾಗದಲ್ಲಿರತಕ್ಕಂತಹ ತ್ರಿಶೂಲ, ಇದೆಲ್ಲ ಒಂದು ದೈವಾರಾಧನೆಯ ಒಂದು ಕಲ್ಪನೆಯನ್ನು ನಮಗೆ ಕೊಡ್ತಾ ಇರುವಂಥದ್ದು. ಈ ಪರಿಸರ ಒಂದು ಮಂದಿರಗಳ ಸಮುಚ್ಚಯ ಅಂತ ಖಂಡಿತ ಹೇಳಬಹುದು. ಯಾಕಂದರೆ ಇನ್ನೂ ಇಲ್ಲಿ ಮುಗಿಲಿಲ್ಲ. ಇಲ್ಲಿ ಸ್ವಲ್ಪ ಇನ್ನು ಮುಂದಕ್ಕೆ ಬಂದರೆ ಇಲ್ಲಿ ಒಂದು ಸತ್ಯದೇವತೆಯ ದೇವಾಲಯ ಇದೆ. ಇದು ಕೂಡ ಆ ಪರಿಸರದ ಯಾವುದೋ ಒಂದು ಕುಟುಂಬದವರು ನಡೆಸಿಕೊಂಡು ಬರ್ತಾ ಇರುವಂಥದ್ದು. ಇನ್ನು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಗುಡ್ಡದ ಗುಳಿಗಜ್ಜ ಅಂತ ಹೇಳಿ ಮತ್ತೊಂದು ಗುಡಿ ಇದೆ. ಅದಕ್ಕೆ ಸತ್ಯದೇವತೆ ಮತ್ತು ಈ ಗುಡ್ಡದ ಗುಳಿಗಜ್ಜ ಹತ್ತಿರ ಹತ್ತಿರ ಇರತಕ್ಕಂಥ ಎರಡು ಗುಡಿಗಳು. ಇನ್ನು ಅದರ ಮುಂಭಾಗದಲ್ಲಿ ಒಂದು ಬಾವಿ ಕೂಡ ಇದೆ. ಅದು ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಪವಿತ್ರ ಬಾವಿ ಅಂತ ಕಾಣುತ್ತದೆ. ಅಲ್ಲಿ ಗೋಡೆಯಲ್ಲಿ ಕೆಲವು ಚಿತ್ರಪಟಗಳು ಕೂಡ ಇದ್ದಾವೆ. ಈ ಪ್ರದೇಶದಲ್ಲಿ ಆಗುವಂತಹ ಉತ್ಸವಗಳ ಒಂದು ದೃಶ್ಯವನ್ನು ನಾವು ಈ ಚಿತ್ರಗಳಲ್ಲಿ ನೋಡಬಹುದು. ಸತ್ಯದೇವತೆಯ ಈ ಮಂದಿರ ತುಂಬ ಅಲಂಕಾರಿಕವಾಗಿದೆ. ಅದರ ಕಂಬಗಳು, ಅದರ ಬೋದಿಗೆಗಳು, ಅದರ ಬಾಗಿಲುಗಳು, ಇದೆಲ್ಲ ಒಂದು ಶಿಲ್ಪ ವಿನ್ಯಾಸವನ್ನು ಹೊಂದಿದೆ. ಇದು ಒಂದು ರೀತಿಯಲ್ಲಿ ದಾರು ಶಿಲ್ಪ ಇದು. ಇಷ್ಟು ಮಾಹಿತಿಗಳನ್ನು ನೋಟ ಮಾತ್ರದಿಂದ ಗ್ರಹಿಸಿಕೊಂಡು ನಾವು ಹೇಳಿದ್ದೇವೆ ಶ್ರೋತೃಗಳೇ. ಯಾರಾದರೂ ಮಾತಾಡ್ತಾರಾ ಅಂತ ಒಂದಷ್ಟು ಮಂದಿಯನ್ನು ನಾವು ವಿಚಾರ ಮಾಡಿದ್ದೀವಿ. ಆದರೆ ಯಾವುದೋ ಒಂದು ರೀತಿಯ ಶ್ರದ್ಧೆ ಅವರಲ್ಲಿ ಇರುವುದರಿಂದ ಅದರ ಬಗ್ಗೆ ಮಾತಾಡಲಿಕ್ಕೆ ಅವರು ಹಿಂಜರಿತಾ ಇದ್ದಾರೆ. ನೋಡಿ, ಇಲ್ಲಿ ಇನ್ನೊಂದು ಭಜನಾ ಮಂದಿರ ಇದೆ, ವಿಷ್ಣು ವಿಠೋಬಾ ಭಜನಾ ಮಂದಿರ. ನಾವು ಬರುವುದಕ್ಕೂ ಇಲ್ಲಿ ಒಳಗೆ ಭಜನೆಯ ಶಬ್ದ ಕೇಳುವುದಕ್ಕೂ ಸರಿಯಾಗಿದೆ. ಇಲ್ಲಿ ಮುಂಭಾಗದಲ್ಲಿ ಕೈ ಮುಗಿದ ಭಂಗಿಯಲ್ಲಿ ಒಂದು ಆಂಜನೇಯನ ವಿಗ್ರಹ ಕೂಡ ಇದೆ ಈ ವಿಷ್ಣು ವಿಠೋಬಾ ಭಜನಾ ಮಂದಿರದ ಮುಂಭಾಗದಲ್ಲಿ. ಅದರ ಆಚೆಯಲ್ಲಿ ವಿಷ್ಣು ದೇವರ ಮೂರ್ತಿ ಕೂಡ ಇದೆ. ವಿಷ್ಣುವಿನ ಶಂಕ ಚಕ್ರ ಗದಾ ಪದ್ಮಗಳಿಂದ ಕಂಗೊಳಿಸುವಂತಹ ದಿವ್ಯವಾದಂತಹ ಮೂರ್ತಿ. ಅದರ ಕಾಲಿನ ಭಾಗದಲ್ಲಿ ಆಂಜನೇಯ ಸ್ವಾಮಿ ಮಂಡಿಯೂರಿ ನಮಿಸುವಂತಹ ಒಂದು ದೃಶ್ಯದ ಒಂದು ಚಿತ್ರೀಕರಣ ಆಗಿದೆ. ಬೊಕ್ಕಪಟ್ಟಣ ಬೆಂಗ್ರೆ ಮಂಗಳೂರು ಪ್ರದೇಶದಲ್ಲಿರುವಂತಹ ವಿಷ್ಣು ವಿಠೋಬಾ ಭಜನಾ ಮಂದಿರ 1981 ಅದರ ಸ್ಥಾಪನೆ, ಆಮೇಲೆ ನವೀಕೃತಗೊಂಡು 21/4/2002 ಅದರ ಉದ್ಘಾಟನೆ ಆಗಿದೆ. ರಾಜಯೋಗಿ ರಮಾನಂದ ಸ್ವಾಮೀಜಿಯವರು ಕೊಲ್ಯಮಠ ಅವರು ಉದ್ಘಾಟನೆ ಮಾಡಿರುವಂಥದ್ದು. ಬಹಳ ಸಂತೋಷ ಆಯಿತು ಶ್ರೋತೃಗಳೇ. ಯಾಕಂದರೆ ಬೆಳಗಿನ ಹೊತ್ತು ನೋಡಿ ಒಂದಷ್ಟು ದೇವತಾ ಮಂದಿರಗಳ ಸಂದರ್ಶನವನ್ನು ನಾವು ಮಾಡಿದ ಹಾಗಾಯಿತು. ಮನಸ್ಸಿಗೆ ಒಂದು ಸಮಾಧಾನ ಆಗಿದೆ. ಮಾತ್ರ ಅಲ್ಲ, ಈ ಪ್ರದೇಶ ಬರೇ ವಿಹಾರಕ್ಕೆ ಮಾತ್ರ ಇರತಕ್ಕಂಥದ್ದಲ್ಲ, ಆಧ್ಯಾತ್ಮಕವಾದಂಥ ಅನುಭೂತಿಗೂ ಕೂಡ ಒಂದು ಅವಕಾಶ ಇರತಕ್ಕಂಥ ಪ್ರದೇಶಗಳನ್ನು ಹೊಂದಿರುವಂಥದ್ದು. ಈಗಾಗಲೇ ನಾವು ಒಂದು ಕಡೆ ಮಸೀದಿಯನ್ನು ನೋಡಿದ್ದೇವೆ, ಮತ್ತೊಂದು ಕಡೆ ಚರ್ಚನ್ನು ನೋಡಿದ್ದೇವೆ, ಒಂದಷ್ಟು ದೈವಾಲಯಗಳು, ದೇವಾಲಯಗಳು, ಮಠ ಮಂದಿರಗಳನ್ನು ನೋಡಿದ್ದೇವೆ. ಇಲ್ಲಿ ಜನಜನರ ನಡುವೆ ಒಂದು ರೀತಿಯ ಒಡಕು ಉಂಟು ಮಾಡಿ ಸಾಮರಸ್ಯವನ್ನು ಕೆಡಿಸುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ ಯಾರೋ ಒಬ್ಬರು ಹಿಂದೆ ಬಂದಿದ್ರಂತೆ, ಏನೋ ಸ್ವಾರ್ಥವನ್ನು ಇಟ್ಟುಕೊಂಡು. ಅದನ್ನು ತಿಳ್ಕೊಂಡಂತಹ ಈ ಪರಿಸರದ ಜನ, ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಕೂಡ ಸೇರಿಕೊಂಡು ಆ ಮನುಷ್ಯನನ್ನು ಇಲ್ಲಿಂದ ಹೊಡೆದು ಓಡಿಸಿದ್ದಾರೆ ಎನ್ನುವುದನ್ನು ಸ್ಥಳೀಯರು ಆಡ್ತಾ ಇದ್ದಾರೆ. ಹಾಗಿದ್ದರೆ ಎಷ್ಟರ ಮಟ್ಟಿಗೆ ಈ ಸಾಮರಸ್ಯ ಇಲ್ಲಿ ಗಟ್ಟಿಯಾಗಿ ಉಂಟು ಎನ್ನುವುದಕ್ಕೆ ಆ ಘಟನೆ ಸಾಕ್ಷಿ ಅಂತ ನನಗೆ ಅನ್ನಿಸ್ತದೆ. ನಾವು ಮುಂದಕ್ಕೆ ಇಲ್ಲಿ ಬಂದಿದ್ದೇವೆ ನೋಡಿ. ಇಲ್ಲಿ ಬಹಳ ವಿಶೇಷವಾದಂತಹ ಒಂದು ಪಾರ್ಕ್ ಇದೆ. ಆಗಲೇ ನನಗೆ ಅಲ್ಲಿ ಹೋಟೆಲ್ ಅವರು ಹೇಳಿದರು, ನೀವು ಇಲ್ಲಿಗೆ ಹೋದ ನಂತರ ಟ್ರೀ ಪಾರ್ಕ್ಗೆ ಹೋಗಲೇಬೇಕು ಅಂತ. ನಮಗೂ ಒಂದು ಕುತೂಹಲ ಆಯಿತು, ನೋಡೋಣ ಏನದು ಟ್ರೀ ಪಾರ್ಕ್. ಟ್ರೀ ಪಾರ್ಕ್ ಅಂದರೆ ವೃಕ್ಷ ಉದ್ಯಾನ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ತಣ್ಣೀರು ಬಾವಿಯ ಈ ಟ್ರೀ ಪಾರ್ಕ್ ಸಿದ್ಧಾದದ್ದು 24/2016 ರಾಜ್ಯದ 6 ಜಿಲ್ಲಾ ಕೇಂದ್ರಗಳಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಸ್ಥಾಪಿಸಿರುವಂತಹ ಸಸ್ಯೋದ್ಯಾನಗಳ ಪೈಕಿ ಒಂದಾಗಿರುವಂಥದ್ದಿದು. ಅರಣ್ಯ ಇಲಾಖೆಯ ಮಂಗಳೂರು ವೃತ್ತ, ಮಂಗಳೂರು ವಿಭಾಗ ಮತ್ತು ಮಂಗಳೂರು ಉಪವಿಭಾಗ ಇವರು ಸೇರಿಕೊಂಡು 15 ಹೆಕ್ಟೇರ್ ಪ್ರದೇಶದಲ್ಲಿ 1.99 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಟ್ರೀ ಪಾರ್ಕನ್ನು ನಿರ್ಮಿಸಿದ್ದಾರೆ. ಈ ಸಸ್ಯೋದ್ಯಾನದ 9 ಹೆಕ್ಟೇರ್ ಪ್ರದೇಶದಲ್ಲಿ ಬಯಲು ಹೊನ್ನೆ ಗಿಡಗಳನ್ನು ನೆಟ್ಟಿದ್ದಾರೆ. ಔಷಧ ತಳಿಯ 16 ಗಿಡಗಳು, 50% ಪಶ್ಚಿಮಘಟ್ಟದ ಸಸ್ಯ ಸಂಕುಲ ನೆಟ್ಟಿದ್ದಾರೆ. ಇದಕ್ಕೆ ಹನಿ ನೀರಾವರಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. 5-6 ವರ್ಷದಲ್ಲಿ ತಂಪು ಪ್ರದೇಶ ಸೃಷ್ಟಿಯಾಗುತ್ತದೆ ಎನ್ನುವಂಥ ನಿರೀಕ್ಷೆಯಿಂದ ಈಗ ಗಾಳಿ ಮರಗಳಿರುವಂಥ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಅಂತ ಗುರುತಿಸಲಾಗಿದೆ. ಸಸ್ಯೋದ್ಯಾನಕ್ಕೆ ಅದನ್ನು ಸೇರಿಸಿದ್ದಾರೆ. ಜನರಿಗೆ ಪೂರಕ ಶಿಕ್ಷಣ ನೀಡುವಂಥ ವ್ಯವಸ್ಥೆ ಇದೆ. ಇದರ ಉದ್ದೇಶ ಏನು ಅಂತ ಕೇಳಿದರೆ, ನಗರ ಪ್ರದೇಶದಲ್ಲಿ ಸಸ್ಯ ಸಂರಕ್ಷಣೆ ಮಾಡುವಂಥದ್ದು, ಆಮೇಲೆ ಸಸ್ಯ ಜಾಗೃತಿಯನ್ನು ಮೂಡಿಸುವಂಥದ್ದು ಸಂಬಂಧಪಟ್ಟವರು ಮಾಹಿತಿ ಕೊಟ್ಟಿದ್ದಾರೆ. ಈ ಟೀ ಪಾರ್ಕ್ನಲ್ಲಿ ಒಂದು ಮಾಹಿತಿ ಕೇಂದ್ರ ಇದೆ ನೋಡಿ, ಜಾಗೃತಿ ಮೂಡಿಸುವಂತಹ ಕೆಲವು ಫಲಕಗಳನ್ನು ಕೂಡ ಸೂಚನಾ ಫಲಕ ನೀಡಿದ್ದಾರೆ. ಸೇವ್ ಟ್ರೀ ಹೇಳುವಂತಹ ಸೂಚನಾ ಫಲಕ ಇದೆ. ಇನ್ನು ಸಂಸ್ಕೃತಿಯ ಪ್ರತಿಫಲನ, ಈ ಟ್ರೀ ಪಾರ್ಕ್ನಲ್ಲಿ ಯಕ್ಷಗಾನ, ಕಂಬಳ, ಭೂತಕೋಲ, ಬುಡಕಟ್ಟು ಜನರ ಪ್ರತಿಕೃತಿಗಳು ಇತ್ಯಾದಿಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದನ್ನು ನೋಡಿಕೊಳ್ಳುವುದಕ್ಕೆ ಒಂದಷ್ಟು ಇಲ್ಲಿ ಉದ್ಯೋಗಿಗಳು ಕೂಡ ಇದ್ದಾರೆ, ವಿಶೇಷವಾಗಿ ಅರಣ್ಯ ಸಂರಕ್ಷಕರು, ಗಾರ್ಡ್ ಅಂತ ನಾವು ಹೇಳ್ತೇವೆ. ಹೆಚ್ಚಿನ ವಿವರಗಳನ್ನು ನಮಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ಅವರನ್ನೇ ನಾವು ಮಾತಾಡಿಸಬೇಕು. ಒಬ್ಬರು ಗಾರ್ಡ್ ಇಲ್ಲಿದ್ದಾರೆ, ಅವರು ಏನು ಹೇಳ್ತಾರೆ ಅಂತ ಕೇಳೋಣ.
1: ಕೇಳುಗರೆ, ಈಗ ಈ ಟ್ರೀ ಪಾರ್ಕಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಇಲ್ಲಿನ ಗಾರ್ಡ್ ಆದಂತ ಸಂಗಮೇಶ್ವರ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ, ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್.
2: ನಮಸ್ಕಾರ. ಇಲ್ಲಿ ಒಂದು ವಿಶೇಷತೆ, ಟ್ರೀ ಪಾರ್ಕ್ನ ವಿಶೇಷತೆ ಏನಂದರೆ, ಇದು ವೀಕಲ್ಲಿ ಸೋಮವಾರ ಮಾತ್ರ ಟ್ರೀ ಪಾರ್ಕ್ ಹಾಲಿಡೇ ಇರೋದು. ಇಲ್ಲಿ ಒಂದು ಸ್ಥಳಗಳ ಒಳಗಡೆ ನೋಡುವಂಥ ಆಕರ್ಷಣೆ ಸ್ಥಳ ಅಂದರೆ ಸಮುದ್ರ ದಂಡೆಗೆ ಬರುವಂಥ ಇದೊಂದು ಟ್ರೀ ಪಾರ್ಕ್ ಆಗಿರುತ್ತದೆ ಇದು. ಮತ್ತು ಇಲ್ಲಿ ಹೆಚ್ಚಿನದಾಗಿ ಕೆಲವೊಂದು ಮೆಡಿಸನ್ ಪ್ಲ್ಯಾಂಟ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಇರ್ತೀವಿ. ಇಲ್ಲಿ ಕೆಲವೊಂದು ವಿಶೇಷತೆಗಳು ಅಂದರೆ, ಸುಪ್ರಸಿದ್ಧವಾದ ಗೋಪುರಗಳು ಮತ್ತು ಕೆಲವೊಂದು ಹಿಂದಿಕ್ಕಿನಿಂದ ಬಂದಂತಹ ಒಂದು ಅದ್ಭುತವಾದ ಚಿತ್ರಗಳನ್ನು ಹಾಗೂ ಈ ಟ್ರೀ ಪಾರ್ಕನ್ನು ಇನ್ಫಾರ್ಮೇಷನ್ ಸೆಂಟರ್ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಈ ತುಳುನಾಡಿನ ಒಂದು ಏನು ಆಗ್ತಾ ಇರ್ತಲ್ಲ ಸಾಹಿತ್ಯ ಕಲೆ ಎಲ್ಲ ಬಗ್ಗೆ ಅದರದ ಒಂದು ಹಿನ್ನೋಟ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹೆಚ್ಚಿನದಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡಲು ಚಿನ್ನರ ಅಂಗಳ ಅಂತ ಒಂದು ಸಪ್ರೇಟ್ ಅದೇ ಆದಂಥ ಒಂದು ಇದು ಮಾಡಿರಲಾಗಿರ್ತದೆ. ಜನರಿಗೆ ಒಂದು ಆಕರ್ಷಣೀಯವಾದ ಸ್ಥಳವಾಗಿರುತ್ತೆ ಅಂತ ಹೇಳ್ಬೋದು. ತಣ್ಣೀರ್ ಬಾವಿಯ ಹೆಸರಲ್ಲೇ ಉಂಟು ಒಂದು ಸುಪ್ರಸಿದ್ಧವಾದಂಥ ಒಂದು ಪಾರ್ಕ್. ಒಂದು ಈವ್ನಿಂಗ್ ಟೈಮಲ್ಲಿ ಸನ್ಸೈಟು ಅಥವಾ ಆಗಲಿ ಅಥವಾ ಪಾರ್ಕ್ ಆಗಲಿ ಒಳಗಡೆ ಪ್ರತಿಯೊಂದು ಮನಸ್ಸು ಒಂದು ಕೇಂದ್ರೀಕೃತವಾಗಿ ನಾವು ಇದು ಮಾಡಬೇಕು ಮಾಡುವುದಂತ ತಿಳಿಸ್ತಾ ಇರ್ತದೆ. ಇಲ್ಲಿ ವಯಸ್ಕರಿಗೆ 10 rupees ಇದೆ, ಚಿಲ್ಡ್ರನ್ಸ್ 5 ವರ್ಷ ಮೇಲೆ 5 rupees ಇದೆ ಅಷ್ಟೇ. ನಮ್ಮದು ಇದು ಒಂದು ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಇದಕ್ಕೆ ಎಲ್ಲ ಅಂಡರ್ ಅಂದರೆ ನಮ್ಮದು ಅರಣ್ಯ ಇಲಾಖೆ ವಹಿಸ್ಕೊಳ್ಳೋರು.
1: ಈ ಟ್ರೀ ಪಾರ್ಕಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ನೀಡಿದಿರಿ ಸಂಗಮೇಶ್ವರ ಅವರೇ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಒಳ್ಳೆಯ ಹಾಡನ್ನು ಪ್ರಸಾರ ಮಾಡೋದಾದರೆ ಯಾವ ಹಾಡನ್ನು ಇಷ್ಟಪಡ್ತೀರಿ?
2: ಹಸಿರು ಹಾಡನ್ನು ಹಾಡಬಹುದು.
1: ಓಕೆ, ಥ್ಯಾಂಕ್ ಯು.
0: ಈ ಟ್ರೀ ಪಾರ್ಕ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿವರಗಳನ್ನು ನಮಗೆ ಇಲ್ಲಿಯ ಗಾರ್ಡ್ ಅವರು ಹೇಳಿದ್ದಾರೆ. ಯಾವ ಉದ್ದೇಶದಿಂದ ಇದನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದವರು, ಅದು ಎಷ್ಟರ ಮಟ್ಟಿಗೆ ಈಡೇರಿದೆ ಎನ್ನುವುದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿ ಕಾಣುತ್ತದೆ ನಮಗೆ. ಯಾಕಂದರೆ ಈ ಪರಿಸರದಲ್ಲಿ ಸ್ವಚ್ಛತೆಗೆ ಹೆಚ್ಚು ಗಮನ ಕೊಟ್ಟ ಹಾಗೆ ನಮಗೆ ಕಾಣುವುದಿಲ್ಲ. ಅಲ್ಲಲ್ಲಿ ಕಸದ ರಾಶಿಗಳು ಕೂಡ ಇದ್ದಾವೆ. ಮತ್ತು ಬಂದು ಹೋಗುವಂತಹ ಪ್ರವಾಸಿಗಳು ಸಭ್ಯತೆಯನ್ನು ಮೀರಿ ವ್ಯವಹರಿಸುವಂತಹದ್ದು ಕೂಡ ಕೆಲವು ಕಡೆ ನಮ್ಮ ಕಣ್ಣಿಗೆ ಬಿದ್ದಿದೆ ನೋಡಿ. ಪ್ರೇಮಿಗಳು ಬರ್ತಾರೆ, ದಂಪತಿಗಳು ಬರ್ತಾರೆ, ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಹಾಗಾಗಿ ಬರುವವರಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಕಿರಿಕಿರಿ ಆಗುವಂತಹ ದೃಶ್ಯಗಳು ಸಿಗಬಾರದು. ಅದಕ್ಕೇನಾದರೂ ವ್ಯವಸ್ಥೆಯನ್ನು ಸಂಬಂಧಪಟ್ಟವರು ಮುಂದಿನ ದಿನಗಳಲ್ಲಾದರೂ ಮಾಡ್ತಾರೆ ಅಂತ ನಾವು ತಿಳಿಯೋಣ. ಈ ಟ್ರೀ ಪಾರ್ಕ್ನಿಂದ ನಾವು ಸ್ವಲ್ಪ ಈ ಕಡೆಗೆ ಬಂದರೆ ಬೀಚ್ ಪಕ್ಕದಲ್ಲಿ ವಾಲಿಬಾಲ್ ಆಡುವುದಕ್ಕಂತ ಒಂದು ಕೋರ್ಟು ಮಾಡಿದ್ದಾರೆ. ಇದು ಬೀಚ್ ಹತ್ತಿರ ಇರುವುದರಿಂದ ಮುಂದೆ ಇಲ್ಲಿ ಜಲಕ್ರೀಡೆ ಏರ್ಪಡಿಸುವಂಥ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲೊಂದು ಉಲ್ಲೇಖ ಬಹುಶಃ ನಾವು ಮಾಡಬಹುದು. March 29, 2017 ಇಲ್ಲೊಂದು ದುರಂತ ಸಂಭವಿಸಿದೆ. ನೀವು ಬಹುಶಃ ಪತ್ರಿಕೆಯಲ್ಲಿ ಓದಿರಬಹುದು, ತಣ್ಣೀರು ಬಾವಿ ಟ್ರೀ ಪಾರ್ಕ್ಗೆ ಬೆಂಕಿ ಅಂತ. ಸುಮಾರು 7 lakh rupees ಮೌಲ್ಯದ ಸ್ವತ್ತುಗಳು ಬೆಂಕಿಗೆ ಆಹುತಿಯಾದದ್ದು ಘಟನೆ ಅವತ್ತು ನಡೆದಿದೆ. ಅದು ಬೇಸರದ ಸಂಗತಿ ಕೂಡ. ಹಾಗಾಗಿ ಪೂರ್ತಿಯಾಗಿ ಈಗ ಆ ಒಂದು ಹೊಸ ವಿನ್ಯಾಸ ಅಲ್ಲಿ ಕಾಣ್ತಾ ಇಲ್ಲ. ಯಾರೋ ಕಿಡಿಗೇಡಿಗಳು ಮಾಡಿದಂಥ ಒಂದು ವಿಚಿತ್ರಕಾರಿ ಕೆಲಸ ಅದು. ಅದರಿಂದ ಸರ್ಕಾರಕ್ಕೂ ನಷ್ಟ ಆಗಿತ್ತು, ಸಾರ್ವಜನಿಕರಿಗೂ ಖಂಡಿತ ನಷ್ಟ ಆಗಿದೆ. ನಮ್ಮ ತೆರಿಗೆ ಹಣ ನೋಡಿ ಹಾಳಾಗುವುದು ಅಂತ ಪಾಪ ಆ ವ್ಯಕ್ತಿಗಳಿಗೆ ಗೊತ್ತಿಲ್ಲದೆ ಹೀಗೆ ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಇಂತಹ ವಿನಾಶದ ಮನಸ್ಸುಗಳು ಜಾಗೃತ ಆಗದಾಗೆ ನಾವು ನೋಡಿಕೊಳ್ಬೇಕಾದಂಥ ಅಗತ್ಯ ಇದೆ. ಶ್ರೋತೃಗಳೇ, ಸಾಕಷ್ಟು ತಣ್ಣೀರು ಬಾವಿಯ ಸುತ್ತಾಟ ಆಗಿದೆ. ಈಗ ಮತ್ತೆ ಮರಳಿ ಹೋಗುವಂತಹ ಮನಸ್ಸಾಗ್ತಾ ಉಂಟು. ಬಂದ ಉದ್ದೇಶ ಹಾಗೆ ಉಳಿದಿದೆ. ಈಗ ಊರುಕೇರಿ ಮಾಡುವಂತಹ ಒಂದು ಕೆಲಸ ಅದರೊಟ್ಟಿಗೆ ಆಗಿದೆ. ಇನ್ನು ಹೊರಡುವ ಹೊತ್ತಿಗೆ ಮತ್ತೆ ಸ್ವಲ್ಪ ಫ್ರೆಶ್ ಆಗಬೇಕಲ್ಲ, ಅದಕ್ಕೆ ಬೇಕಾಗಿ ಇಲ್ಲಿ ಹತ್ತಿರ ಅರಣ್ಯ ಶೌಚಗೃಹ ಇದೆ, ಅಲ್ಲಿಗೆ ಹೋಗಿ ಮುಖಮಾರ್ಜನ ಎಲ್ಲ ಮಾಡಿಕೊಂಡಿದ್ದೇವೆ. ಸ್ವಲ್ಪ ಮನಸ್ಸಿಗೆ ಸಂತೋಷ ಆಗಿದೆ, ತಂಪಾಗಿದೆ. ಇನ್ನು ಹೊರಡಬೇಕು ಅಂತ ಇದ್ದರೆ ಆಗಲೇ ಹೇಳಿದ್ದಾರೆ ಹೋಟೆಲ್ನವರು ಮಂಜುಶ್ರೀಯವರು, ವಾಪಸ್ ಬರುವಾಗ ಬನ್ನಿ, ಬಿಸಿ ಬಿಸಿ ಮೀನಿನ ಪದಾರ್ಥ ಮಾಡಿರ್ತೇವೆ ಅಂತ ಹೇಳಿ. ಹಾಗಾಗಿ ಬಂದಿದ್ದೇವೆ ನಾವು ಮಂಜುಶ್ರೀಗೆ. ಹೋಟೆಲ್ನವರು ಹೇಳಿದ ಹಾಗೆ ಒಳ್ಳೆ ಬೂತಾಯಿ ಪಲ್ಯ ಮಾಡಿಟ್ಟಿದ್ದಾರೆ ಬಿಸಿ ಬಿಸಿ, ಹಾಗೆ ಮೋಟಾ ರೈಸ್ ಕುಚ್ಚಲಕ್ಕಿಯ ಅನ್ನ ಇದೆ, ಊಟ ಮಾಡಿದ್ದೇವೆ, ಸಂತೋಷ ಆಯಿತು. ಇನ್ನು ಹೋಗಬೇಕಲ್ಲ, ಹೋಗಬೇಕು ಅಂತಿದ್ರೆ ಬರುವಾಗ ಯಾಕೆ ನಾವು ಬಂದದ್ದು ಅಂತ ಯೋಚನೆ ಮಾಡಿದ್ದೇವೆ, ಮೀನು ಕೊಂಡು ಹೋಗಬೇಕು ಅಂತ ಹೇಳಿದರು ಹೋಟೆಲ್ನವರು. ಫ್ರೆಶ್ ಮೀನು ಬಂದಿದೆ, ತಾಜಾ ಮೀನು, ಈಗ ತಾನೇ ಹಿಡ್ಕೊಂಡು ಬಂದಿರುವಂಥದ್ದು, ಬೇಕಾದ್ದು ತಕ್ಕೊಳ್ಳಿ ಅಂತ. ನಮ್ಮ ರೋಷನವರಿಗೆ ಮಾಲ ಮೀನು ಆದೀತು ಅಂತ ಒಂದಷ್ಟು ಅವರು ತಗೊಂಡಿದ್ದಾರೆ. ನನಗಾದರೂ ಸ್ವಲ್ಪ ಮಾಂಜಿ ಸಿಕ್ಕಿದೆ ಆದೀತು ಅಂತ ನಾನು ವಿಚಾರಿಸಿದರೆ ಅದು ಕೂಡ ತಯಾರಾಗಿ ಉಂಟು ಮಾಂಜಿ. ನಮ್ಮ ಎಡ್ವರ್ಡ್ ಅವರು ಮದ್ಮಲ್ ಮೀನು ಆದಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಮಾಮಾಮ ಈ ಮೂರು ಜಾತಿಯ ಮೀನುಗಳನ್ನು ಕೂಡ ನಮಗೆ ಬೇಕಾದಷ್ಟನ್ನು ನಾವು ತಗೊಂಡಿದ್ದೇವೆ. ಅದಕ್ಕೆ ಬೇಕಾದಂತಹ ಒಂದು ಚೀಲವನ್ನು ಕೂಡ ಈ ಅಂಗಡಿಯವರು ವ್ಯವಸ್ಥೆ ಮಾಡಿಕೊಟ್ರು. ಹಾಗೆ ಜಾಗ್ರತೆಯಿಂದ ಮತ್ತೆ ನಾವು ನಮ್ಮ ಕಾರಣ ಕಡೆಗೆ ಬಂದಿದ್ದೇವೆ. ಶ್ರೋತೃಗಳೇ, ಇವತ್ತಿನ ಪ್ರಯಾಣ ಒಂದು ವಿಶಿಷ್ಟವಾದಂಥ ಅನುಭವವನ್ನು ನಮಗೆ ಕೊಟ್ಟಿದೆ. ಈ ಹಿಂದಿನ ಊರುಕೇರಿಯ ಹಾಗಲ್ಲ, ಬಂದದ್ದು ಯಾಕೋ ಅದರ ಜೊತೆಗೆ ಊರುಕೇರಿಯನ್ನು ಕೂಡ ಸಾಧಿಸಿಕೊಂಡು ನಿಮ್ಮ ಜೊತೆ ಆ ಸಂತೋಷವನ್ನು ಅನುಭವವನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈಗ ಮತ್ತೆ ಮಂಗಳೂರು ಕಡೆ ನಮ್ಮ ಪ್ರಯಾಣ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಪ್ರದೇಶದ ಬಗ್ಗೆ ನಾವು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಣ. ನಮ್ಮ ಊರುಕೇರಿ ಕಾರ್ಯಕ್ರಮ ಹೇಗಾಯಿತು ಎನ್ನುವುದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಹೇಳ್ತಾ ಇರಿ. ನೀವು ಮೆಸೇಜ್ ಕಳಿಸ್ಬೋದು, ಫೋನ್ ಮಾಡ್ಬೋದು, ಪತ್ರ ಬರೀಬೋದು. ಸಾಕಷ್ಟು ಪ್ರದೇಶಗಳನ್ನು ನಾವು ತಿರುಗಾಡಿದ್ದೇವೆ, ಆದರೆ ನಾವು ಸಾಸಿವೆಯಷ್ಟು ಕಂಡಿದ್ದೇವೆ, ಸಾಗರದಷ್ಟು ಉಳಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ಆ ಅನುಭವಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭ ಬಂದಾಗ ಖಂಡಿತ ಆ ವಿವರಗಳನ್ನು ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಕೊಡುವ ಪ್ರಯತ್ನ ಮಾಡ್ತೇವೆ. ಶ್ರೋತೃಗಳೇ, ಸಾರಂಗದ ಇಡೀ ತಂಡ ನಮ್ಮ ಜೊತೆ ಸಹಕಾರ ಮಾಡಿದೆ, ಅವರಿಗೆ ಪ್ರತ್ಯೇಕ ಕೃತಜ್ಞತೆಗಳು ಅರ್ಪಿಸಬೇಕು. ಕೇಳಿದಂತಹ ನಿಮಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಮುಂದೆ ಮತ್ತೆ ಇನ್ನೊಂದು ಊರುಕೇರಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಾನು ವಿದಾಯ ಹೇಳ್ತಾ ಇದ್ದೇನೆ. ಭಾಸ್ಕರ್ ರೀ ಕುಕ್ಕುವಳ್ಳಿ, ಸದಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕಲ್ಯಾಣದಲ್ಲಿ ಸಂಬೋಳಿಯ ನಾಗಿದೇವ ಅಂತೊಬ್ಬ ಮಹಾ ಶಿವಭಕ್ತ ಇದ್ದ. ನಾಗಿದೇವ ಅಂತ ಶಿವಭಕ್ತ, ಅವನ ಜಾತಿಯಲ್ಲಿ ಹೊಲೆಯ. ಆದರೆ ಬಸವಣ್ಣ ಆತನ ಬಗ್ಗೆ ಎಷ್ಟು ಗೌರವ ಇಟ್ಟುಕೊಂಡಿದ್ರು ಅಂದರೆ ಸಾಧ್ಯ ಆದಾಗಲಿಲ್ಲ. ಎರಡು ದಿವಸಕ್ಕೊಂದ್ಸಲ ಹೊಲಗೇರಿಗೆ ಹೋಗಬೇಕು, ಆ ನಾಗಿದೇವನ ಮನೆಗೆ ಹೋಗಬೇಕು, ಅವನ ಮನೆಯಲ್ಲಿ ಊಟ ಮಾಡಿ ಬರಬೇಕು. ಇದು ಸಾಕಷ್ಟು ಪ್ರಚಾರ ಆಯಿತು. ಎಷ್ಟರ ಮಟ್ಟಿಗೆ ಪ್ರಚಾರ ಆಯಿತು ಅಂದರೆ, ಬಸವಣ್ಣ ಭಂಡಾರಿ ಆಗಿದ್ದವನು, ಎಲ್ಲ ಆಧಿಪತ್ಯ ಬಿಜ್ಜಳ ನಂತರ ಅವನೇ ಮುಖ್ಯ, ಇಡೀ ಅಧಿಕಾರ ಕೈಲಿರುವಂಥ ದೊಡ್ಡ ಮನುಷ್ಯರಾದವರು ಹಾಗೆ ಹೊಲಿಗೇರಿಗೆ ಹೋಗಿ ಯಾವುದೋ ಒಬ್ಬ ನಾಗಿದೇವನ ಮನೆಯಲ್ಲಿ ತಿಂದು ಬರಬಹುದಾ? ಸಂಪ್ರದಾಯ ಬಿಡೋ ತುಂಬ ಕಷ್ಟ. ಹಾಗೆಲ್ಲ ತಕರಾರು ಬಂತು. ಕೆಲವರು ಹೋಗಿ ರಾಜನಿಗೆ ಹೇಳಿದರು, ಬಿಜ್ಜಳಗೆ ಹೇಳಿದರು, ನಿಮ್ಮ ಬಸವಣ್ಣ ಏನು ಮಾಡ್ತಿದ್ದಾರೆ ಗೊತ್ತಾ, ಆ ಹೊಲಿಯರ ಮನೆಗೆ ಹೋಗಿ ಊಟ ಮಾಡ್ಕೊಂಬರ್ತಾರೆ, ಬಂದದಕ್ಕೆ ಏನಾಗಿದೆ ಗೊತ್ತಾ, ಆ ಸಂಬೋಳಿ ನಾಗಿದೇವ ಎಷ್ಟು ಜೋರಾಗಿದೆ ಗೊತ್ತಾ, ಅವನು ಯಾರನ್ನೂ ಕೇರೆ ಮಾಡಲ್ಲ. ಈಗ ಬಸವಣ್ಣ ಅವರ ಮನೆಗೆ ಬಂದು ಹೋಗ್ತಾರೆ ರೀ, ಕಲ್ಪನೆ ಮಾಡ್ಕೊಂಡು ಮನೆಗೆ ಚೀಫ್ ಮಿನಿಸ್ಟರ್ ದಿನ ಬಂದು ಹೋಗ್ತೀರಿ, ನಿಮ್ಗೆ ಯಾರು ಅದು ಹೆದರ್ತಾರ? ನೀವೇ ಎದುರಲ್ಲ ಯಾರಿಗೂ. ಯಾಕಂದರೆ ಬಸವಣ್ಣನೇ ಬಂದು ಹೋಗ್ತಾರೆ ಮನೆಗೆ ಅಂದಾಗ ಈತನಿಗೇನು ಧೈರ್ಯ ಬಂತಂದು ಯಾರಿಗೂ ಹೆದರಲ್ಲ, ಆರಾಮಾಗಿ ಅಡ್ಡಾಡ್ತಾನೆ. ಮೊದಲು ಹೇಗಿರಬೇಕಾಗಿತ್ತು ಹೊಲಿಯರು, ಹಾಗಿಲ್ಲ ಇವನು ಜೋರಾಗಿದ್ದಾನೆ ಅಂತ ಕಂಪ್ಲೇಂಟ್ ಶುರು ಮಾಡಿದರು. ಅದು ಅಲ್ಲದೆ ಇವನು ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರಲ್ಲ, ಹೋಗಿ ಊಟ ಮಾಡಿ ಅರಮನೆಗೆ ಬರ್ತಾರೆ. ಸ್ವಾಮಿ ಚಾಡ ಹೇಳೋರು ಹೆಂಗಿರ್ತಾರೆ ನೋಡಿ, ಅರಮನೆಗೆ ಬರ್ತಾರೆ. ಅರಮನೆಯಲ್ಲಿ ಮಡಿ ಇಲ್ವಾ? ಎಲ್ಲ ಮಡಿ ಹೋಗ್ಬಿಟ್ಟಿದೆ, ಎಲ್ಲನು ಹೊಲಿಗೆಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಕೆಟ್ಟೋಗಿದೆ ನಮ್ದೆಲ್ಲನು, ಭಾಳ ಅಸಹ್ಯ ಆಗಿದೆ. ಆದ್ದರಿಂದ ಬಸವಣ್ಣನ ಸ್ಟಾಪ್ ಮಾಡಿ ಅಂತ ಶುರು ಮಾಡಿದ್ದೆ.

0: रेडियो सारंग 107.8 FM।
1: ಈ ರಾಜರಿಗೂ ಟೈಮ್ ಇರೋದು ಕಮ್ಮಿ. ಒಂದೇ ಸುತ್ತಸುಳ್ಳನ್ನು 10 ಸಲ ಹೇಳಿದ ಸತ್ಯ ಅನಿಸ್ಬಿಡುತ್ತೆ. ಯಾವಾಗಲೂ ರಾಜರದು ಹಿತ್ತಾಳೆ ಕಿವಿ ಅಂತ ಹೇಳ್ತಾರೆ. ಯಾಕೆ ಹಿತ್ತಾಳೆ ಕಿವಿ ಅಂದರೆ ಪಾಪ ತಪ್ಪೇನೋದು ಇರಲಿಲ್ಲ. ಅದು ಆ ಟೈಮ್ ಸಿಗೋದೇ ಕಮ್ಮಿ. ಸಿಕ್ಕಾಗಲೊಮ್ಮೆ ಬರೀ ಇಂಥದ್ದೇ ಹೇಳ್ತಾ ಇದ್ರೆ ಹೌದಪ್ಪ ಅನಿಸ್ಬಿಡುತ್ತೆ ಒಂದ್ಸಲ. ಅವನು ಅವನಂತ ಹಾಗಾದ್ರೆ ಎಲ್ಲಿದ್ದಾನೆ ಈಗ ಬಸವಣ್ಣ ಅಂತ ಕೇಳಿದ. ಬಸವಣ್ಣ ಈಗ ನೋಡಿ, ಈಗ ಅಲ್ಲಿದ್ದ ಹೊಲಿಗೆರೆಯಲ್ಲಿ ಕೂತಿದ್ದಾನೆ. ಅವನ ಜೊತೆಗೆ ಏನು ಸಾಕ್ಷಿ ಹೇಳಿದ್ರು? ಇವರು ಕರೆಸಿ, ಹಾಗಾದರೆ ಕರೆಸಿದ್ರು. ಇವ ಬಿಜ್ಜಲ ಎಷ್ಟು ಕಾಳಜಿ ತಗೊಂಡ ಅಂದರೆ, ಈ ಕರೆಸಿದ ತಕ್ಷಣ ಬಸವಣ್ಣ ಬಂದುಬಿಡ್ತಾರೆ. ನಾ ಅರಮನೆಯಲ್ಲಿ ಕೂತಿದ್ರೆ ಅರಮನೆಯೊಳಗೆ ಬಂದುಬಿಡ್ತಾನೆ. ಸೀದಾ ಹೊಲಿಗೇರಿ ಎಂದು ಇಲ್ಲಿ ಬಂದರೆ ನನ್ನ ಮನೆಯೆಲ್ಲ ಮೈಲಿಗೆ ಆಗಲ್ವಾ? ಅದು ಬೇಡ ಅಂತ ಹೇಳಿ ತನ್ನ ಸಿಂಹಾಸನ ತರಿಸಿ ಹೊರಗೆ ಬಯಲಲ್ಲಿ ಹಾಕ್ಕೊಂಬಿಟ್ಟ. ಇಲ್ಲೇ ಒಡ್ಡೋಲಗ ನಡೀಲಿ ಅಂತ. ನೋಡಿ ಹೆಂಗಿರುತ್ತೆ ಮನಸ್ಸು ಅಂತ. ಒಡ್ಡೋಲಗ ಅಲ್ಲೇ ನಡೀಲಿ, ಅಲ್ಲಿ ಕುರ್ಚಿ ಹಾಕಿ ಅಲ್ಲೇ ದರ್ಬಾರ್ ನಡೀಬೇಕು ಅಂತ. ಬಸವಣ್ಣವ್ರು ಬಂದರು ಸೀದಾ. ಬಂದ ತಕ್ಷಣ ಹೇಳ್ತಾನೆ, ಅಸ್ಪೃಶ್ಯರನ್ನು ಹಿರಿಯ ಭಕ್ತ ಮಹೇಶ್ವರ ಅಂತ ಕರಿತೀಯಲ್ಲ, ಬಂದಿಯಲ್ಲ ನೀನು. ಮಾತೆಷ್ಟು ಚಂದ ನೋಡಿ, ಹರಿಹರನ ಮಾತದು ಚೆನ್ನದ ಮಾತು. ಬಂದ ತಕ್ಷಣ ಹೇಳುವಂಥ ಮಾತು, ಎಲೆ ಬಸವಣ್ಣ, ಮಾತು ಎಷ್ಟು ಹೊಗಳಬೇಕು ಒಂದು ಕಡೆಗೆ, ನೀ ಇಂಥವನು ಇಂಥ ಕೆಲಸ ಮಾಡ್ಬೋದೇನಪ್ಪ ಅನ್ನೋ ಹಾಗೆ. ಎಲೆ ಬಸವಣ್ಣ, ಸುವರ್ಣಕ್ಕೆ ಸುವಾಸನೆ ಬಂದಂತೆ ಸತ್ಕುಲ ಪ್ರಸೂತನಾದ ನಿನ್ನಲ್ಲಿ ಶಿವಭಕ್ತಿ ಇರುವಾಗ ಸದಾಚಾರದಿಂದ ವರ್ತಿಸದೆ ಅತಿಭಕ್ತಿ ತಲೆಗೇರಿ ಹಿರಿಯ ಮಹೇಶ್ವರರೆಂದು ಹೊಲಗೇರಿಗೆ ಹೋಗಿ ಅವರಲ್ಲಿ ಉಂಡುದಲ್ಲದೆ ಇಲ್ಲಿಯೂ ಬಂದು ಎಲ್ಲರನ್ನೂ ಮೈಲಿಗೆ ಮಾಡುವುದು ಸರಿಯಲ್ಲ ಬಸವಣ್ಣ. ಹೆಂಗಿದೆ ನೋಡಿ ಮಾತು, ಒಂದು ಕಡೆ ಹೊಗಳದಂಗಿರಬೇಕು. ಹೆಂಗಿದೆ, ನೀನು ಹೇಗಿದ್ದೀಯಪ್ಪ ಅಂದರೆ ಸುವರ್ಣಕ್ಕೆ ಸುವಾಸನೆ ಬಂದಂತೆ ಅಂತ. ಬಂಗಾರಕ್ಕೆ ವಾಸನೆ ಇಲ್ಲ, ಅದೊಂದೇ ಕರ್ತೆ. ಅದಕ್ಕೆ ಬಂಗಾರಕ್ಕೆ ಸುವಾಸನೆ ಬಂದುಬಿಟ್ರೆ ಎಂಥ ಚಂದ ಅದು. ಅದಕ್ಕೆ ಸುವರ್ಣಕ್ಕೆ ಸುವಾಸನೆ ಬಂದಂತೆ ಸತ್ಕುಲ ಪ್ರಸೂತನಾದ ನೀನು, ನಿನಗೆ ಎರಡೂ ಸೇರ್ಕೊಂಡಿದೆ. ಸುವರ್ಣಕ್ಕೆ ವಾಸನೆ ಬಂದರೆ ಹೇಗಿರುತ್ತೋ ಹಾಗೆ ನೀನು ಮೊದಲೇ ಸತ್ಕುಲದಲ್ಲಿ ಹುಟ್ಟಿದವನು, ಒಳ್ಳೆ ಉಚ್ಚ ಕುಲದಲ್ಲಿ ಹುಟ್ಟಿದವನು, ಅದ್ರ ಜೊತೆ ಶಿವಭಕ್ತಿ ಬೇರೆ ಸೇರ್ಕೊಂಡ್ಬಿಟ್ಟಿದೆ ನಿನಗೆ. ಸತ್ಕುಲ ಪ್ರಸೂತನ ಹೌದು, ಶಿವಭಕ್ತಿನೇ ಸೇರ್ಕೊಂಡ್ರಿಂದ ಸುವರ್ಣಕ್ಕೆ ಸುವಾಸನೆ ಬಂದಂಗೆ ಆಗ್ಬಿಟ್ಟಿದೆ ನಿನಗೆ. ಅಂಥವನು ಸದಾಚಾರದಿಂದ ವರ್ತಿಸದೆ, ಒಳ್ಳೆ ಆಚಾರದಿಂದ ಇರೋ ಬದಲು ಅತಿಭಕ್ತಿ ತಲೆಗೇರಿ. ಹೆಂಗಿದೆ ನೋಡಿ ಮಾತು, ಭಕ್ತಿ ಇರಬೇಕಪ್ಪ ಒಪ್ಪಿಕೊಳ್ಳೋಣ, ಅತಿ ಭಕ್ತಿ ಆದರೆ ಡೇಂಜರ್. ಅದು ಅತಿ ಭಕ್ತಿ ತಲೆಗೇರಿಬಿಟ್ಟಿದೆ ನಿನಗೆ. ಹಿರಿಯ ಮಹೇಶ್ವರರೆಂದು ಹೊಲಗೇರಿಗೆ ಹೋಗಿ, ಹಿರಿಯ ಮಹೇಶ್ವರರು ಅಂಥೇಳಿ ಹೊಲಗೇರಿಗೆ ಹೋಗಿ ಅಲ್ಲಿ ಊಟ ಮಾಡಿ, ಅದಷ್ಟೇ ಅಲ್ಲ ಇಲ್ಲಿಗೂ ಬಂದು ಎಲ್ಲರೊಂದಿಗೆ ಮೈಲಿಗೆ ಮಾಡುವುದು ಸರಿಯಲ್ಲ, ಇಲ್ಲಿಗೂ ಬರ್ತೀಯ ಎಲ್ಲರೂ ಮೈಲಿಗೆ ಮಾಡಿಬಿಡ್ತೀಯ ಅಂತ ಹೇಳಿದೆ.

0: Radio Sarang 107.8 FM.
1: ಇಲ್ಲಿಗೂ ಬರ್ತೀಯಾ, ಎಲ್ಲರೂ ಮೈಲಿಗೆ ಮಾಡಿಬಿಡ್ತೀಯಾ ಅಂತ ಹೇಳಿದ. ಹೇಳಿದಾಗ ಬಸವಣ್ಣನ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ದಂಡಾಧಿಪ ಆದಂಥ ಬಸವಣ್ಣ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ. ಎಲೆ ಬುದ್ಧಿ ಇಲ್ಲದ ರಾಜ, ಇದು ಬೇಕು ಸ್ವಾಮಿ. ಇವತ್ತು ಅಂಥ ಮಂತ್ರಿಗಳು ಬೇಕು, ಬುದ್ಧಿ ಇಲ್ಲದ ರಾಜ ಅಂತ ಹೇಳೋರು ಬೇಕು. ಬುದ್ಧಿ ಇರೋಲ್ಲ ಸಾಮಾನ್ಯವಾಗಿ, ಇಲ್ಲ ಅಂತ ಹೇಳೋ ಧೈರ್ಯನೂ ಇಲ್ದಂಗೆ ಆಗುತ್ತೆ. ನನಗೆ ನೆನಪಿದೆ, ಫ್ರಾನ್ಸ್ ದೇಶದಲ್ಲಿ ಲೂಯಿ ದ ಫೋರ್ಟೀನ್ತ್ ರಾಜ ಆದಾಗ, ಅವನು ಮಹಾಜ್ಞಾನಿ. ಲೂಯಿ ದ ಫೋರ್ಟೀನ್ ಸಾಕಷ್ಟು ಓದ್ಕೊಂಡವನು. ಅವನು ವಾದ ವಿವಾದ ಮಾಡೋ ಹುಚ್ಚು ಜಾಸ್ತಿ, ಚರ್ಚೆ ಮಾಡಬೇಕು. ಅವನೊಂದ್ಸಲ ಸಭಾಕ್ಕೆ ಕೂತಿದ್ದಾರೆ, ಯಾವುದೋ ವಿಷಯದ ಬಗ್ಗೆ ಚರ್ಚೆ ಶುರುವಾಯಿತು. ಅವನು ಲೂಯಿ ಫೋರ್ಟೀನ್ ತನ್ನ ವಾದ ಇಟ್ಟ, ಅದಕ್ಕೆ ಪ್ರತಿವಾದ ಅವ್ರು ಮಾಡಿದರು ಪಂಡಿತರು. ವಾದ ವಿವಾದ ಜೋರಾಗ್ಬಿಡ್ತು. ಕೊನೆಗೆ ಯಾರು ಗೆದ್ದರು ಯಾರು ಸೋತರು ಗೊತ್ತಾಗಲಿಲ್ಲ. ಲೂಯಿ ದ ಫೋರ್ಟೀನ್ ಹೇಳಿದ, ನಾನು ಗೆದ್ದೆ ಅಂದ್ಕೊಂಡ. ಅವ್ರ ಸಭಾಸದರು ನಾವು ಗೆದ್ದಿವಿ ಅಂದ್ಕೊಂಡ್ರು. ಆ ಹೊತ್ತಿಗೆ ಡಿ ಗ್ರೆಮಾಂಟ್ ಅಂತ ಮಹಾ ಮೇಧಾವಿ, ಆಗಿನ ಕಾಲದ ಮಹಾಜ್ಞಾನಿ, ತತ್ವಜ್ಞಾನಿ ಅವನು. ಅವನು ಒಳಗಡೆ ಬಂದ. ಬಂದ ತಕ್ಷಣ ರಾಜನಿಗೆ ಬಹಳ ಖುಷಿಯಾಯಿತು. ಅವನಕ್ಕಿಂತ ಜ್ಞಾನಿಗಳು ಯಾರಿದ್ದಾರೆ ನಮ್ಮ ರಾಜ್ಯದಲ್ಲಿ? ಅವನೇ ಬಂದ್ಬಿಟ್ಟನಲ್ಲ. ಓಡಿ ಹೋಗಿ ಹೇಳಿದಂತೆ ಗ್ರೆಮಾಂಟ್ನ ಕೈ ಹಿಡ್ಕೊಂಡು, ಗ್ರೆಮಾಂಟ್ ಕರೆಕ್ಟ್ ಟೈಮ್ ಬಂದಿದೆಯಾ ನೀನೀಗ? ನಮ್ಮ ದೊಡ್ಡ ಚರ್ಚೆ ಆಗ್ತಾ ಇದೆ, ನಾನು ಗೆದ್ದಿದ್ದೇನೋ ಅವ್ರು ಗೆದ್ದಿದ್ದೇನೋ ಗೊತ್ತಾಗ್ತಾ ಇಲ್ಲ, ನಾನು ಗೆದ್ದದ್ದೇ ಅಂತ ಹೇಳ್ತೇನೆ ಕೇಳು ಅಂತ ಹೇಳಿ, ಯಾರು ಗೆದ್ದದ್ದು ನೀನೇ ತೀರ್ಮಾನ ಮಾಡು ಅಂದ. ಇನ್ನು ವಾದ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ, ಅವನಿಗೇನು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಗೊತ್ತಿಲ್ಲ, ಯಾರು ಗೆದ್ದರು ಹೇಳು ಅಂದ. ಅಂದ ತಕ್ಷಣ ಒಂದು ನಿಮಿಷ ಕೈ ಹಿಂಗೆ ಮಾಡಿ ಆ ಡೆಗ್ರೆಮೌಂಟ್ ಎಲ್ಲರೂ ನೋಡಿದ್ದಂತೆ. ನೋಡಿಬಿಟ್ಟು ಹೇಳಿದಂತೆ, ಸಾರಿ ಮಹಾರಾಜರೇ, ಕ್ಷಮಿಸ್ಬೇಕು, ನೀವು ಪೂರ್ತಿ ಸೋತು ಹೋಗಿದ್ದೀರಿ ವಾದ ವಿವಾದದಲ್ಲಿ ಅನ್ನೋದು. ರಾಜನ ಸಿಟ್ಟು ಬಂತು. ಡಿ ಗ್ರೆಮಾಂಟ್, ನೀನು ಕೇಳೇ ಇಲ್ಲ ಯಾವ ವಿಷಯದ ಬಗ್ಗೆ ಚರ್ಚೆ, ನಾನೇನು ಹೇಳಿದೆ ಅವರೇನು ಹೇಳಿದ್ರು ಗೊತ್ತೇ ಇಲ್ಲ ನಿನಗೆ, ಕೇಳೋದಕ್ಕೆ ಮೊದಲೇ ತೀರ್ಮಾನ ಕೊಡ್ತೀಯಲ್ಲ ನೀನು ಅಂತ. ಅದಕ್ಕೆ ಅವನು ಹೇಳುವಂತ ಮಾತು ಹೇಗಿದೆ ಗೊತ್ತಾ? ಸಾಮಾನ್ಯವಾಗಿ ರಾಜನ ದರ್ಬಾರದಲ್ಲಿ 80% ಮಂದಿ ರಾಜ ಗೆದ್ದ ಅಂತ ಒಂದು ಸುಳು ಸಿಕ್ಕರೆ ಸಾಕು, ಓದ್ಕೊಂಡಾರು ಬಿಡ್ತಾರೆ. ರಾಜ ಗೆದ್ದ ಅಂತಾರೆ. ಬೆಂಬಲಿಸ್ಬೇಕಲ್ಲ, ಅವನು ಚಪ್ಪಾಳೆ ತಟ್ಟಬೇಕಲ್ಲ, ಅವನು ಹಿಂದೆ ಹೋಗ್ಬೇಕು, ಹೊಗಳ್ಬೇಕು, ಹೊಗಳ ಬಟ್ಟಂಗಿಗಳವರೆಲ್ಲ. 80% ಮಂದಿ ಹಾಗೆ ಇರ್ತಾರೆ. ರಾಜ ಗೆದ್ದಿದ್ದಾನೆ ಅಂತ ಒಂದು ಚೂರು ಅನಿಸಿದ್ರೆ ಸಾಕು, ಎಲ್ಲರೂ ಚಪ್ಪಾಳೆ ತಟ್ಟು ಹೋ ಅಂದ್ಬಿಡ್ತಾರೆ. ಇವತ್ತೆಲ್ಲ ನೋಡಿದ್ರೆ ಸುಮ್ಮನೆ ಕೂತಿದ್ದಾರೆ. ಅವ್ರು ಸುಮ್ಮನೆ ಕೂತಿದ್ರೆ ನೀನು ಪೂರ್ತಿಯಾಗಿ ಸೋತು ಹೋಗಿದ್ಯಾ ಅಂತ, ಸ್ವಲ್ಪ ಗೆದ್ದಿದ್ಯಾ ಅಂದ್ರೆ ಕೂಡ ಹಾರಾಡ್ಬಿಡ್ತಿದ್ರು ಅವರು. ಅವ್ರು ಪೂರ್ತಿ ಸುಮ್ಮನೆ ಕೂತಿದ್ದು ನೋಡಿದ್ರೆ ಗೊತ್ತಾಗುತ್ತೆ ನೀನು ಪೂರ್ತಿ ಸೋತಿದ್ದೀಯಾ ಅಂತ. ಸಭಿಕರು ಹಿಂಗಿರ್ತಾರೆ.

0: रेडियो सारंग 107.8 FM
1: ರಾಜ ಒಂಚೂರು ಗೆದ್ದಿದ್ದಾನೆ ಅಂದ್ರೆ ತೋರಿಸುವಂಥವ್ರು. ಆದರೆ ಬಸವಣ್ಣ ಎಂಥ ಮಂತ್ರಿ ಆಗಿದ್ರು ಅಂತಂದ್ರೆ ಹೇಳ್ತಾರೆ, ಎಲೆ ಬುದ್ಧಿ ಇಲ್ಲದ ರಾಜ ಎರಗಿವಿಯ ಮರುಳೆ, ಎರಗುಲ್ ತಂದಂಥ ಕಿವಿ ಇದು ಮರುಳೆ, ನಾರಣ ಕ್ರಮಿತರ ಕೇರಿಯನ್ನು ಹೊಕ್ಕೆನೆ. ಈ ಮಾತು ಸ್ವಲ್ಪ ಬಹಳ ಗಟ್ಟಿ ಮಾತು. ನಾರಣ ಕ್ರಮಿತರ ಕೇರಿಯನ್ನು ಹೊಕ್ಕೆನೆ, ದಾಮೋದರ ಭಟ್ಟರನ್ನು ನಾನೇನಾದರೂ ಮುಟ್ಟಿದ್ದೇನೆ, ಶಿವನನ್ನು ಅರಿಯದ ಹೊಲೆಯರ ಮನೆಯನ್ನು ಹೊಕ್ಕು ಉಣಲಿಲ್ಲ ಎನ್ನುವರು. ನಾನು ಯಾರ ಮನೆಗೆ ಹೋಗಿದ್ದೇನೆ? ನಾರಣ ಕ್ರಮಿತರ ಮನೆಗೆ ಹೋಗಿದ್ದೇನಾ? ನಾರಣನ ಆಕ್ರಮಿತರಾದಂಥವ್ರು ವೈಷ್ಣವರೇನು ಆಕ್ರಮಿತ ಆಗಿದ್ದಾರೆ, ಅವ್ರ ಮನೆಗೆ ಹೋಗಿದ್ದೇನೆ ನಾನು. ದಾಮೋದರ ಭಟ್ಟರ ಮನೆಗೆ ಹೋಗಿದ್ದೇನೆ, ನಾನು ಬ್ರಾಹ್ಮಣರ ಮನೆಗೆ ಹೋಗಿಲ್ಲ ನಾನು ಅಂತ ಹೇಳಿಬಿಟ್ಟು, ಶಿವನನ್ನು ಅರಿಯದ ಹೊಲೆಯರ ಮನೆಯನ್ನು ಹೊಕ್ಕು ಉಣಲಿಲ್ಲ. ಯಾರು ಶಿವನನ್ನು ಅರಿತಿದ್ದಾರೋ ಅವರು ದೊಡ್ಡವರು, ಸತ್ಕುಲ ಪರಿಶುದ್ಧರು. ಯಾರು ಶಿವನನ್ನು ಅರಿಯಲಿಲ್ಲವೋ ಅವರೆಲ್ಲರೂ ಹೊಲೆಯರು. ಅದಕ್ಕೆ ಹೇಳ್ತಾರೆ, ಶಿವನನ್ನು ಅರಿಯದ ಹೊಲೆಯರ ಮನೆಯನ್ನು ಹೊಕ್ಕು ಉಣಲಿಲ್ಲ ಅನ್ನುತ್ತಾರೆ. ಹುಟ್ಟಿನಿಂದ ಯಾವುದೇ ಕುಲ ಆದರೂ ಕೂಡ ಶಿವಭಕ್ತಿ ಇಲ್ಲದವರು ಹೊಲೆಯರು, ಶಿವಭಕ್ತಿ ಉಳ್ಳವರು ಯಾವುದೇ ಕುಲದವರಾಗಲಿ ಅವರು ಸತ್ಕುಲ ಪ್ರಸೂತರು ಅನ್ನುವಂಥದ್ದು ಅಂತ ಹೇಳಿ ಆಶ್ರನ ಬಸವಣ್ಣ ಹೇಳ್ತಾರೆ. ಆಗ ಬಿಜ್ಜಳಕ್ಕೆ ಸಿಟ್ಟು ಬರ್ಬಿಡ್ತದೆ. ಸಿಟ್ಟು ಬಂದು ವಿಪ್ರರನ್ನು ಹೊಲೆಯರಿಗೂ ಶಿವಭಕ್ತರಾದ ಹೊಲೆಯರನ್ನು ಉತ್ತಮರೆಂದು ಕರೆಯಲು ಆಧಾರವೇನು? ಏನು ಆಧಾರ ನಿಮಗೆ? ಶಿವಭಕ್ತರಾದವರು ದೊಡ್ಡವರು, ಶಿವಭಕ್ತರಲ್ಲದವರೆಲ್ಲ ಹೊಲೆಯರು ಅಂತ ಹೇಳ್ತೀಯಲ್ಲ, ಅದಕ್ಕೆ ಆಧಾರ ಏನಾದರೂ ಇದೆಯಾ ಅಂತ ಹೇಳಿದ ಮಾತು ಕೇಳ್ತಾನೆ. ವಿಪ್ರರ ಮೈಯನ್ನು ಕೊಯ್ದರೆ ನೆತ್ತರು ಸುರಿದು, ಭಕ್ತರ ಮೈಯನ್ನು ಕೊರೆದರೆ ಹಾಲು ಸುರಿಯುವುದೇ. ನೀವು ಬ್ರಾಹ್ಮಣರ ಕೈ ಕೊರೆದ್ರೆ, ಮೈ ಕೊರೆದ್ರೆ ರಕ್ತ ಬರ್ತದೆ. ನಿನ್ನ ಭಕ್ತರಿದ್ದಾರಲ್ಲ ಶಿವಭಕ್ತರು, ಅವ್ರ ಮೈ ಕೊರೆದ್ರೆ ಹಾಲು ಸುರಿತದ ಅಂತ ಬಿಜ್ಜಳ ಕೇಳ್ತಾನೆ. ಕೇಳಿದಾಗ ಬಸವಣ್ಣ ಆಯಿತು ತೋರಿಸುತ್ತೇನೆ ಅಂತಾರೆ. ತೋರಿಸುತ್ತೇನೆ ಅಂದ್ಬಿಟ್ಟು ಒಂದು ಪಲ್ಲಕ್ಕಿ ತೊಗೊಂಡು ಹೋಗ್ತಾರೆ ಮೆರವಣಿಗೆಗೆ. ಪೂರ್ತಿ ಮೆರವಣಿಗೆಯಲ್ಲಿ ಆ

0: रेडियो सारंग 107.8 FM
1: ಮೆರವಣಿಗೆ ಸಮೇತ ಅಲ್ಲಿಂದ ಹೊಲಿಗೇರಿಯಿಂದ ಕರ್ಕೊಂಡು ಊದ್ಕೊಂಡು ಬಾರಿಸ್ಕೊಂಡು ಪಲ್ಲಕ್ಕಿಯಲ್ಲಿ ಎತ್ಕೊಂಡು ಬರ್ತಾರೆ. ಸಂಭ್ರಮದ ಮೆರವಣಿಗೆ ಮಾಡಿಸ್ಕೊಂಡು ಇಲ್ಲಿ ಬಂದು ಆ ಸಂಬೋಳಿ ನಾಗಿದೇವಿ ಇರ್ತಾನಲ್ಲ ರಾಜನ ಮುಂದೆ ಇಳಿಸಿ ಪಲ್ಲಕ್ಕಿಯಲ್ಲಿ ಇಳಿಸಿ ಅವನ ಕೈ ಬೆರಳನ್ನು ಹಿಂಡಿ ಹಿಂಡುತ್ತಾರಂತೆ. ಹಿಂಗೆ ಹಿಂಡಿದಾಗ ಬರೀ ಹಾಲು ಬರ್ತದೆ ಬೆರಳೊಳಗೆ ಅಂತ, ಅದೊಂದು ಪವಾಡ. ಅವನ ಬೆರಳನ್ನು ಹಿಂಡಿದಾಗ ರಕ್ತ ಬರದೇನೆ ಹಾಲು ಬಂತು ಅಂತ ಹೇಳ್ತಾರೆ. ಇದು ಪವಾಡ ದೃಷ್ಟಿಯಿಂದ ಒಂದು ರೀತಿ ನೋಡೋದು. ಇದರಲ್ಲಿ ಯಾವುದನ್ನು ಒಪ್ಪಬಹುದು ಯಾವುದನ್ನು ಒಪ್ಪಲಿಕ್ಕಿಲ್ಲ ಅಂತ ನೋಡ್ಕೊಳ್ಳೋಣ. ಕೊನೆಯದನ್ನು ಒಪ್ಪೋದು ಕಷ್ಟ, ಕೆಲವು ಆಧುನಿಕರು ಒಪ್ಪಲಿಕ್ಕಿಲ್ಲ. ಬೆರಳನ್ನು ಹಿಂಡಿದಾಗ ಹಾಲು ಹೇಗೆ ಬರ್ತದೆ ರೀ, ಮೈಯಲ್ಲಿ ಹಾಲು ಇರ್ತಾ ಏನಾದರೂ ಅಂತ ಅನ್ಬೋದು. ಅದು ಬೇಡ ನಮಗೆ, ಆ ವಿಷಯ ಚರ್ಚೆ ವಿಷಯ ಬೇಡ. ಅಂದರೆ ಅರ್ಥ ಇಷ್ಟೇ, ಬಸವಣ್ಣನವರಿಗೆ ಹುಟ್ಟಿನಿಂದ ಬಂದಂತಹ ಕುಲ ದೊಡ್ಡದಲ್ಲ, ತಮ್ಮ ಭಾವನೆಯಿಂದ ಶಿವಭಕ್ತರಾದವರು ಮಾತ್ರ ಸತ್ಕುಲ ಪ್ರಸೂತರು. ಎಷ್ಟೋ ಜನ ದೊಡ್ಡವರು ಒಳ್ಳೆ ಮನೆತನದಲ್ಲಿ ಹುಟ್ಟಿ ಕೆಟ್ಟ ಕೆಲಸ ಮಾಡಿದ್ದನ್ನು ನೋಡಲಿಲ್ವಾ? ಅದು ಹೇಳ್ತಾರೆ ಅವರು. ಹೇಳಿ ದೇವ ಕರ್ಕೊಂಬಂದು ಹೇಳ್ತಾರೆ, ದೇವ ಭಕ್ತ ದೈಹಿಕ ದೇವ. ಮಾತು ಹೆಂಗಿದೆ ನೋಡಿ, ಭಕ್ತ ದೈಹಿಕ ದೇವ, ಭಕ್ತರ ದೇಹದಲ್ಲಿ ಸೇರ್ಕೊಂಡಂಥ ದೇವ ನೀನು. ನೀ ಹೊಕ್ಕಲ್ಲಿ ಹೊಕ್ಕು ಅವರೊಕ್ಕುದನ್ನು ಕೊಂಡೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಗೊತ್ತಪ್ಪ, ನಾನು ತಪ್ಪಿಗೆ ಜಾಗಕ್ಕೆ ಹೋಗಿಲ್ಲ, ಹೊಲಿಗೇರಿಗೆ ಹೋಗಲೇ ಇಲ್ಲ, ನಾನು ಅವ್ರ ಪ್ರಕಾರ ಹೋಗಲಿಲ್ಲ. ನೀ ಹೊಕ್ಕಲ್ಲಿ ಹೊಕ್ಕು, ನೀ ಎಲ್ಲೆಲ್ಲಿ ಹೋಗಿದ್ದೀಯೋ ಅಲ್ಲಿ ಹೋಗಿದ್ದೇನೆ, ನೀನು ಅಲ್ಲಿದ್ದರೆ ಅಲ್ಲಿ ಬಂದಿದ್ದೇನೆ, ಇಲ್ಲಿದ್ದರೆ ಇಲ್ಲಿ ಬಂದಿದ್ದೇನೆ. ಹೊಕ್ಕಲ್ಲಿ ಹೊಕ್ಕು ಅವರೊಕ್ಕುದನ್ನು ಕೊಂಡೆ, ಅವ್ರು ಏನು ಕೊಟ್ಟರೋ ಅದನ್ನು ಕೊಂಡ್ಕೊಂಡಿದ್ದೇನೆ, ತೊಗೊಂಡಿದ್ದೆ ನಾನು. ನೀನಿದ್ದ ಕುಲವೇ ಸತ್ಕುಲ, ನಿನಗಿಂತ ನಾನು ಸತ್ಕುಲ ಜನೇ. ನೀನು ಎಲ್ಲಿದ್ದೀಯೋ ಅದೇ ಸತ್ಕುಲ, ನೀನಿದ್ದ ಕುಲವೇ ಸತ್ಕುಲ, ನಿನಗಿಂತ ನಾನು ಸತ್ಕುಲನೇ. ಕೂಡಲ ಸಂಗಮ ದೇವ ಕರುಣಿಸು ಅಂತ ಹೇಳಿ ಆ ಪವಾಡವನ್ನು ತೋರಿಸಿದರು ಅಂತ. ಇದರ ಮೂಲ ಉದ್ದೇಶ ಇಷ್ಟೇ, ಅವ್ರು ಹೇಳಬೇಕಾಗಿತ್ತು, ನೀನು ಹುಟ್ಟಿನಿಂದ ಕುಲಜ ಆಗಲಿಕ್ಕಿಲ್ಲ, ಆದರೆ ಮನಸ್ಸಿನಿಂದ ಭಕ್ತಿಯಿಂದ ಕುಲಜ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು.

0: Radio Sarang 107.8 FM.
1: ಮುಂದೆ ಇನ್ನೊಂದು ವಚನ ತಗೋಬೇಕು. ನಾವು ಸಾಮಾಜಿಕ ಚಿಂತನೆಗಳು ಅಂದಾಗ ಒಂದು ಸಮೃದ್ಧ ಸಮಾಜ ಚೆನ್ನಾಗಿರಬೇಕಾದ್ರೆ ಎಲ್ಲರೂ ಸಮಾನವಾಗಿರಬೇಕು ಅಂತ ನೋಡ್ಕೊಂಡ್ವಿ. ವರ್ಗ ಸಮಾನತೆ, ವರ್ಣ ಸಮಾನತೆ ನೋಡ್ಕೊಂಡ್ವಿ. ಅದರ ಜೊತೆಗೆ ಹಂಚಿ ತಿನ್ನುವಂಥದ್ದು ಅನ್ನೋ ವ್ಯವಸ್ಥೆ ಆಗಬೇಕಲ್ಲ. ಎಲ್ಲರೂ ಒಂದೇ ಕಡೆ ಇರೋದ್ರೆ, ಇವತ್ತು ಹೇಳ್ತಾರೆ 10% ಆಫ್ ದ ಪೀಪಲ್ ಹ್ಯಾವ್ ಸೋ ಮಚ್ ರಿಸೋರ್ಸ್ ಇನಫ್ ಫಾರ್ 90% ಆಫ್ ದ ಪೀಪಲ್. 90% ಜನಕ್ಕೆ ಬೇಕಾಗುವಷ್ಟು ವಸ್ತು ಸಾಮಗ್ರಿಗಳು 10% ಜನರ ಕಡೆ ಇರೋದ್ರಿಂದ ಆ ವ್ಯತ್ಯಾಸ ಆಗ್ತಾ ಇದೆ ಅಂತ. ಹಂಚಿಕೊಂಡು ತಿನ್ನಬೇಕು ಅನ್ನೋದನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಎಷ್ಟು ಚೆಂದ ಹೇಳ್ತಾರೆ, ಅದು ನೋಡಬೇಕು ವಚನ ಎಷ್ಟು ಚೆನ್ನಾಗಿದೆ. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಆಯುಷ್ಯವೆ ತೀರಿ ಪ್ರಳಯ ಬಂದರೆ ಅರ್ಥವ ನುಂಬುವರಿಲ್ಲ. ನೆಲ ನಗಿದು ಮಡುಗದರ ನೆಲ ನುಂಗಿದಡೆ ಉಗುಳುವುದೇ. ಕಣ್ಣಲ್ಲಿ ನೋಡಿ ಮಣ್ಣಲ್ಲಿ ಹರಹಿ ಉಣ್ಣದೆ ಹೋಗದಿರ. ನಿನ್ನ ಮಡದಿಗಿರಲೆಂದಡೆ ಮಡದಿಯ ಕೃತಕ ಬೇರೆ. ನಿನ್ನೊಡಲು ಕೆಡೆಯಲು ಮತ್ತೊಬ್ಬನಲ್ಲಿ ಗಡಗದೆ ಮಾಳ್ಪಳೆ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ. ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಸುವುದು. ಕೊನೆಗೆ ಸೊಲ್ಯೂಷನ್ನು ಕೊಡ್ತಾರೆ. ಅದು ಮೊದಲು ಹೆಂಗಿದೆ ನೋಡಿ, ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ನಾವು ಆಯುಷ್ಯ ಬೇಕಾದಷ್ಟಿದೆ, ಅದು ಎಷ್ಟು ದಿವಸ ಇದೆ ನಮಗೆ ಯಾರಿಗೂ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಬದುಕಿರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಇತ್ತೀಚೆಗೆ ಒಂದು 4-5 ದಿವಸದ ಕೆಳಗೆ ನಮ್ಮ ಮನೆ ಎದುರಿಗೆ ಆ ಹುಡುಗ ಓಂಕಾರ ಅಂತ ಒಂದು ದೊಡ್ಡ ಫ್ಯಾಮಿಲಿ ಇದೆ, ಆ ಹುಡುಗನ ಮದುವೆ ಗೊತ್ತಾಯಿತು. ಎಂಗೇಜ್ಮೆಂಟ್ ಅಂತ ಹೋದರು, ಮುಗಿಸ್ಕೊಂಬಂದರು. ಈ ಓಂಕಾರ ಅಂತ ಏನಿದ್ದಾರೆ ಅವ್ರ ತಂಗಿ ಗೋವಾದಲ್ಲಿರ್ತಾರೆ. ಈಗೆಲ್ಲ ಫೋಟೋ ಕಳಿಸ್ಬೋದಲ್ಲ ಇಮೇಲ್ ಮೂಲಕ, ಆ ಎಂಗೇಜ್ಮೆಂಟ್ ಆದ ಫೋಟೋ ಎಲ್ಲ ಕಳಿಸಿದ್ರು. ಸಾಯಂಕಾಲ ಹೋಯಿತು, 8:00 ಅವ್ರು ಫೋನ್ ಮಾಡಿದರು. ತಂಗಿ ಗಂಡ ಫೋನ್ ಮಾಡಿ, ಏ ಫೋಟೋ ತುಂಬ ಚೆನ್ನಾಗಿ ಬಂದಿದೀವಾ, ಭಾಳ ಚೆನ್ನಾಗಿದೆ ಫೋಟೋ, ಇನ್ನೊಂದಿಷ್ಟಿದ್ರೆ ಕಳಿಸೋ ಅಂತ ಹೇಳಿ ನಕ್ಕೊಂಡ್ರು. ಮಾತಾಡಿದ್ರು, ಆರೋಗ್ಯ ಹೇಗಿದೆ ಅಂತ. ನಾನು ಆರೋಗ್ಯಕ್ಕೇನೋ, ಭಾರಿ ಜೋರಾಗಿದ್ದೀನಿ ಅಂತೆಲ್ಲ ಹೇಳಿದರು. ಅಷ್ಟು ಹೇಳಿ ಊಟಕ್ಕೆ ಹೋಗ್ತೀನಿ ನಾ ಅಂದರು. ಅವ್ರು ಊಟಕ್ಕೆ ಹೋದರು ಗೋವಾದಲ್ಲಿ, ಇವರಿಲ್ಲಿ. 9:30 ಫೋನ್ ಬಂತು, ಅವರಿಲ್ಲ ಈಗ ಅಂತ. ಕುರ್ಚಿಯಲ್ಲಿ ಕೂತಲ್ಲೇ ಹಾರ್ಟ್ ಅಟ್ಯಾಕ್. ನಂಬ್ಕೊಂಡಿದ್ದೇನು, ಇನ್ನಿಷ್ಟು ಫೋಟೋ ಕಳಿಸು ಅಂತ. ನೋಡೋಕ್ಕೆ ಸಮಯ ಇಲ್ಲಿದೆ ನೋಡೋದಕ್ಕೆ. ನಾವೆಲ್ಲರೂ ಹಾಗೇನೆ, ವಿ ಆರ್ ಆಲ್ ಪೆರಿಷಬಲ್ ಕಮೋಡಿಟೀಸ್ ವಿತ್ ಎ ಶಾರ್ಟ್ ಶೆಲ್ಫ್ ಲೈಫ್. ಯಾವಾಗ ಮುಗೀತದೆ ಅಂತ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಆದರೆ ಆಯುಷ್ಯ ಉಂಟು ಪ್ರಳಯ ಇಲ್ಲ, ಪ್ರಳಯ ಆಗೋ ಸಾಧ್ಯನೇ ಇಲ್ಲ ಅಂತ ಹೇಳಿ ಅರ್ಥವ ಮುಡುಗುವಿರಿ. ಗಳಿಸಿ ಗಳಿಸಿ ಗಳಿಸಿ ಗಳಿಸಿ ಇಡ್ತೀರಿ.

0: Radio Sarang 107.8 FM.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ

0: ಇದು ಬಣ್ಣ ಬಣ್ಣದ ಬದುಕು. ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ತೊಕ್ಕೊಟ್ಟು ಇದರ 28ನೇ ವರ್ಷದ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯ ಅಂಗವಾಗಿ ತುಕ್ಕೊಟ್ಟಿನ ಕ್ಲಿಕ್ ಸಭಾಂಗಣದಲ್ಲಿ ನಡೆದ ಮೊಸರು ಕುಡಿಕೆ ಹಬ್ಬದ ಬಗ್ಗೆ ಇರುವಂತ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳ ಭಾಷಣವನ್ನು ನಾವೀಗ ಕೇಳೋಣ.
1: ನನ್ನ ಹೆಸರು ಅದಿತ್ರಿಯಲ್ ಕೊಟ್ಟಾರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ರಾಷ್ಟ್ರತಾನ ವಿದ್ಯಾಕೇಂದ್ರ. ಇನ್ನು ನಮ್ಮ ದೇಶದ ಅತ್ಯಂತ ಸಡಗರ ಸಾಂಪ್ರದಾಯಿಕ ಹಾಗೂ ಆಚರಣೆಗಳಲ್ಲಿ ಒಂದಾದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮೊಸರು ಕುಡಿಕೆ ಹಬ್ಬ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಆಚರಿಸಲಾಗುವ ಮೊಸರು ಕುಡಿಕೆ ಹಬ್ಬ ನಮ್ಮ ಕರಾವಳಿ ಹಾಗೂ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮೊಸರು ಕುಡಿಕೆ ಅಥವಾ ವಿಟ್ಲಪಿಂಡಿ ಎಂದು ಕರೆಯಲಾಗುತ್ತದೆ. ದ್ವಾಪರ ಯುಗದಲ್ಲಿ ಕೃಷ್ಣನು ಗೋಕುಲದಲ್ಲಿ ತನ್ನ ಮಿತ್ರರೊಂದಿಗೆ ಮನೆ ಮನೆ ಹೋಗಿ ಎತ್ತರವಾದ ಕಟ್ಟಿಟ್ಟಿದ್ದ ಮೊಸರು ಹಾಲು ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದನು. ಗೋಪಿಕೆಯರು ಕೃಷ್ಣನಿಗೆ ಬೆಣ್ಣೆ ಸಿಗದ ಹಾಗೆ ಮೇಲೆ ತೂಗಿ ಹಾಕುತ್ತಿದ್ದರು. ಕೃಷ್ಣ ಮತ್ತು ಅವನ ಗೆಳೆಯರು ಒಬ್ಬರ ಮೇಲೆ ಒಬ್ಬರ ಹತ್ತಿ ಮಾನವ ಗೋಪುರವನ್ನು ನಿರ್ಮಿಸಿ ಆ ಬೆಣ್ಣೆಯನ್ನು ಒಡೆದು ತಿನ್ನುತ್ತಿದ್ದರು.

ಜಗದ್ಗುರು. ಒಂದು ಪ್ರಶ್ನೆಯಿಂದ ನನ್ನ ಭಾಷಣವನ್ನು ಆರಂಭಿಸಲು ಇಚ್ಛಿಸುತ್ತೇನೆ. ಕೃಷ್ಣನು ಬೆಣ್ಣೆ ಕದ್ದದ್ದು ಕೇವಲ ಹೊಟ್ಟೆ ತುಂಬಿಸ್ಕೊಳಕಾಗಿರ್ತೆ, ಇಲ್ಲವೇ ಅದರ ಹಿಂದೆ ಆಳವಾದ ಸಂದೇಶ ಅಡಗಿದೆಯೇ? ಪುರಾಣಗಳು ಹೇಳುತ್ತವೆ, ಹಾಲನ್ನು ಮತಿಸಿದಾಗ ಬೆಣ್ಣೆ ಸಿಗುತ್ತದೆ. ಅದೇ ತರ ಮನುಷ್ಯರ ಮನಸ್ಸನ್ನು ಮತಿಸಿದಾಗ ಪ್ರೀತಿ, ಕರುಣೆ, ದಯೆ ಮತ್ತು ಭಕ್ತಿ ಎಂಬ ಬೆಣ್ಣೆ ಹೊರಹೊಮ್ಮುತ್ತದೆ. ಆದ್ದರಿಂದ ಶ್ರೀಕೃಷ್ಣನನ್ನು ಬೆಣ್ಣೆ ಕದ್ದನು ಎಂದರೆ ಆತ ಕದ್ದಿದ್ದು ಬೆಣ್ಣೆಯಲ್ಲ, ಭಕ್ತರ ನಿರ್ಮಲ ಹೃದಯ.

ಆಚರಿಸುವ ಮೊಸರು ಕುಡಿಕೆ ಹಬ್ಬವು ಕೇವಲ ಒಂದು ಮಡಕೆ ಒಡೆಯುವ ಹಬ್ಬವಲ್ಲ. ಅದು ನಮ್ಮ ಅಹಂಕಾರವೆಂಬ ಮಡಿಕೆಯನ್ನು ಒಡೆದು ಅದರ ಒಳಗೆ ಇರುವ ಪ್ರೀತಿ ಮತ್ತು ಭಕ್ತಿಯನ್ನು ಹೊರತರುವ ಸಂಕೇತವಾಗಿದೆ. ಇಂದು ಮೊಸರು ಕುಡಿಕೆ ಹಬ್ಬದಲ್ಲಿ ಮಾನವ ಪಿರಾಮಿಡ್ ನಿರ್ಮಿಸುತ್ತೇವೆ. ಕೆಳಗಡೆ ನಿಂತಿರುವವನು ಬಲವಾಗಿಲ್ಲದಿದ್ದರೆ ಮೇಲಿರುವವನು ಗುರಿ ತಲುಪೋಕೆ ಸಾಧ್ಯವಿಲ್ಲ. ಇದು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಒಬ್ಬನ ಯಶಸ್ಸಿನ ಹಿಂದೆ ಅನೇಕರ ಪರಿಶ್ರಮ ಅಡಗಿರುತ್ತದೆ. ಇದೇ ತಂಡದ ಮನೋಭಾವ, ಇದೇ ಸಮಾಜದ ಶಕ್ತಿ. ಇಂದು ನಾವು ಕರಾವಳಿಯಲ್ಲಿ ಮಂಗಳೂರು ಮತ್ತು ತೊಕೋಟು ಪ್ರದೇಶಗಳಲ್ಲಿ ಬತ್ತಿ ಮತ್ತು ಮೊಸರು ಕುಡಿಕೆ ಹಬ್ಬ ಬತ್ತಿ ಮತ್ತು ಮಹಾಸಂಭ್ರಮವಾಗಿದೆ. ಇಂದು ವಿಜ್ಞಾನವು ಚಂದ್ರನನ್ನು ತಲುಪಿದೆ. ತಂತ್ರಜ್ಞಾನವು ಜಗತ್ತನ್ನು ಕೈಯೊಳಗೆ ತಂದುಕೊಂಡಿದೆ. ಮೊಸರು ಕುಡಿಕೆ ಹೇಳುವುದು ನಮಗೆ ಒಂದೇ ಒಂದು ಮಾತು: ಪ್ರೀತಿ ಇದ್ದರೆ ಶಕ್ತಿ ಬರುತ್ತದೆ, ಒಗ್ಗಟ್ಟು ಇದ್ದರೆ ವಿಜಯ ಸಿಗುತ್ತದೆ. ಪ್ರೀತಿ ಇದ್ದರೆ ದೇವರು ನಮ್ಮ ಹೃದಯದಲ್ಲೇ ನೆಲೆಸುತ್ತಾನೆ. ಇಂದು ನನ್ನ ಭಾಷಣವನ್ನು ಶ್ರೀಕೃಷ್ಣನ ಒಂದು ಸುಂದರ ಸಂದೇಶದಿಂದ ಮುಕ್ತಾಯಗೊಳಿಸುತ್ತೇನೆ. ಪ್ರೀತಿ ಇರುವ ಹೃದಯವೇ ನಿಜವಾದ ಬೃಂದಾವನ, ಭಕ್ತಿ ಇರುವ ಮನವೇ ನಿಜವಾದ ಗೋಕುಲ. ಬನ್ನಿ, ನಾವು ಮಡಕೆಗಳನ್ನು ಮಾತ್ರ ಒಡೆಯದೆ ನಮ್ಮ ಅಹಂಕಾರವನ್ನು ಒಡೆಯೋಣ. ಬೆಣ್ಣೆಯನ್ನು ಮಾತ್ರ ಹುಡುಕದೆ ನಮ್ಮ ಮನದಲ್ಲಿರುವ ಮಾನವೀಯತೆಯನ್ನು ಕಂಡುಕೊಳ್ಳೋಣ. ಇದೇ ಮೊಸರು ಕುಡಿಕೆ ಹಬ್ಬದ ನಿಜವಾದ ಅರ್ಥ.

ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಶ್ರೀಕೃಷ್ಣನು ಮಧುರ ನಗರದ ಕಾರಾಗೃಹದಲ್ಲಿ ಅಷ್ಟಮಿಯ ಮಧ್ಯರಾತ್ರಿ ಜನಿಸಿದನು. ದೇವಕಿ ಹೆತ್ತ ತಾಯಿಯಾದರೆ ಯಶೋದೆ ಸಾಕುತಾಯಿ. ಯಶೋದೆಯ ಲಾಲನೆ ಪಾಲನೆಯಲ್ಲಿ ಬೆಳೆದ ಶ್ರೀಕೃಷ್ಣನು ತನ್ನ ತುಂಟದಾನದಿಂದ ಎಲ್ಲರ ಪ್ರೀತಿಗೆ ಪಾತ್ರನಾಗುತ್ತಾನೆ. ಶ್ರೀಕೃಷ್ಣನು ಕಾರಾಗೃಹದಲ್ಲಿ ಹುಟ್ಟುವಾಗ ತಂದೆ ವಾಸುದೇವ ಮತ್ತು ತಾಯಿ ದೇವಕಿಗೆ ತುಂಬ ಕಷ್ಟವಿತ್ತು. ಆಗ ದ್ವಾರಕೀಯ ನಾಗರಿಕರು ಅನ್ನ ನೀರು ಸೇವಿಸದೆ ಜಾಗರಣೆಯಲ್ಲಿದ್ದರು. ಹೀಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಕರಾವಳಿ ಕರ್ನಾಟಕದಲ್ಲಿ ಆಚರಿಸುವ ಹಬ್ಬವೇ ಮೊಸರುಗುಡಿಗೆ ಹಬ್ಬ. ಇದನ್ನು ಉಡುಪಿಯಲ್ಲಿ ಪಿಟ್ಲಪಿಂಡಿ ಅಥವಾ ಕೃಷ್ಣ ಲೀಲೋತ್ಸವ ಎಂದು ಕರೆಯುತ್ತಾರೆ. ದ್ವಾಪರ ಯುಗದಲ್ಲಿ ಬಾಲಕೃಷ್ಣನು ತನ್ನ ಗೋಪಾಲಕ ಗೆಳೆಯರೊಂದಿಗೆ ಸೇರಿ ಗೋಕುಲದ ಮನೆಗಳಲ್ಲಿ ಎತ್ತರದಲ್ಲಿ ತೂಗಿ ಹಾಕುತ್ತಿದ್ದ ಮೊಸರು, ಹಾಲು ಮತ್ತು ಬೆಣ್ಣೆಯ ಮಡಿಕೆಯನ್ನು ಕದ್ದು ಕುಡಿದಿದ್ದ. ಈ ಸುಂದರ ಬಾಲಲೀಲೆಯ ನೆನಪಿಗಾಗಿ ನಾವಿಂದು ಮೊಸರುಗುಡಿಗೆ ಹಬ್ಬವನ್ನು ಆಚರಿಸುತ್ತೇವೆ. ಶ್ರೀಕೃಷ್ಣನು ಎತ್ತರದಲ್ಲಿದ್ದ ಮಡಿಕೆಯನ್ನು ತಲುಪಲು ಗೆಳೆಯರ ಹೆಗಲ ಮೇಲೆ ಹತ್ತಿ ನಿಲ್ಲುತ್ತಿದ್ದಂತೆ ಇಂದಿನ ಯುವಕರು ಮಾನವನ ಪಿರಮಿಡ್ ರಚಿಸಿ ಎತ್ತರದಲ್ಲಿದ್ದ ಮಡಿಕೆಯನ್ನು ಹೊಡೆಯುತ್ತಾರೆ. ಎತ್ತರದಲ್ಲಿದ್ದ ಮಡಿಕೆಯನ್ನು ಹೊಡೆಯಲು ಒಬ್ಬನೇ ವ್ಯಕ್ತಿಯಿಂದ ಸಾಧ್ಯವಿಲ್ಲ. ಇದಕ್ಕೆ ಇಡೀ ತಂಡದ ಪರಸ್ಪರ ನಂಬಿಕೆ ಬೇಕಾಗಿದೆ. ಇದು ಸಮಾಜದಲ್ಲಿ ಒಗ್ಗಟ್ಟನ್ನು ಬೆಳೆಸುತ್ತದೆ. ಮಡಿಕೆ ಹೊಡೆಯುವುದೆಂದರೆ ನಮ್ಮ ದೇಹವನ್ನು ಸಂಕೇತಿಸುತ್ತದೆ. ಮಡಿಕೆಯೊಳಗಿನ ಬೆಣ್ಣೆ ಅಥವಾ ಮೊಸರು ನಮ್ಮ ದೇಹ ಒಳಗಿನ ಆತ್ಮ ಅಥವಾ ಪರಮಾತ್ಮವನ್ನು ಸಂಕೇತಿಸುತ್ತದೆ. ಮಡಿಕೆ ಹೊಡೆಯುವುದೆಂದರೆ ಮನುಷ್ಯನ ಐಚ್ಛಿಕ ಬಂಧನನ್ನು ಮುರಿದು ಮುಕ್ತಿಯನ್ನು ಪಡೆಯುವುದಾಗಿದೆ. ಕೊನೆಯದಾಗಿ, ಮೊಸರುಗುಡಿಗೆ ಹಬ್ಬವನ್ನು ಕೇವಲ ವಿನೋದಕ್ಕಾಗಿ ಅಲ್ಲ, ಇದು ನಮ್ಮಲ್ಲಿ ಒಗ್ಗಟ್ಟನ್ನು ಬೆಳೆಸುತ್ತದೆ. ಎಲ್ಲರೂ ಜಾತಿ ಮತ ಭೇದವನ್ನು ಮುರಿದು ಮೊಸರುಗುಡಿಗೆ ಹಬ್ಬವನ್ನು ಆಚರಿಸೋಣ. ಧನ್ಯವಾದಗಳು.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನನ್ನ ಹೆಸರು ಚೈತ್ರ. ಇಂದು ನಾನು ಮೊಸರು ಕುಡಿಕೆ ಹಬ್ಬದ ಬಗ್ಗೆ ಚಿಕ್ಕ ಭಾಷಣ ಮಾಡಲಿರುವೆನು. ಶ್ರೀಕೃಷ್ಣನ ಬಾಲ ಲೀಲೆಗಳನ್ನು ಸ್ಮರಿಸುತ್ತಾ ಭಕ್ತಿ ಮತ್ತು ಉತ್ಸಾಹದ ಪ್ರತೀಕವಾದ ಈ ಮೊಸರು ಕುಡಿಕೆ ಹಬ್ಬವು ನಮ್ಮ ಸಂಸ್ಕೃತಿಯ ಜೀವಂತಿಕೆಯಾಗಿದೆ. ಒಗ್ಗಟ್ಟು, ಸಾಹಸ ಮತ್ತು ಸಂಭ್ರಮದ ಸಂಕೇತವಾಗಿರುವ ಈ ಮೊಸರು ಕುಡಿಕೆ ಹಬ್ಬವು ನಮ್ಮೆಲ್ಲರ ಮನದಲ್ಲಿ ಸಡಗರವನ್ನು ಉಂಟು ಮಾಡಿದೆ. ಶ್ರೀಕೃಷ್ಣನು ಗೋಪಾಲಕನಾಗಿ ಗೋಕುಲದಲ್ಲಿ ಮಾಡಿದ ತುಂಟಾಟಗಳು ಹಾಗೂ ಮೊಸರು ಬೆಣ್ಣೆ ಕದ್ದ ಲೀಲೆಗಳು ಎಲ್ಲರಿಗೂ ಗೊತ್ತು. ಆ ಬಾಲಕೃಷ್ಣನ ನೆನಪಿನಲ್ಲಿ ಆಚರಿಸುವ ಹಬ್ಬವೇ ಮೊಸರು ಕುಡಿಕೆ. ಕುಡಿಕೆ ಒಡೆಯುವ ಸಾಹಸವು ಮನುಷ್ಯನ ಜೀವನದ ಕಷ್ಟಗಳನ್ನು ಒಗ್ಗಟ್ಟಿನಿಂದ ಎದುರಿಸುವ ಶಕ್ತಿಯನ್ನು ಕಲಿಸುತ್ತದೆ. ಯುವಕರ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯಕ್ಕೆ ಇಲ್ಲಿ ಒಂದು ದೊಡ್ಡ ವೇದಿಕೆ ಸಿಗುತ್ತದೆ. ನಮ್ಮ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಶ್ರೀಕೃಷ್ಣನು ಬೆಣ್ಣೆ ಮೊಸರು ಕದಿಯಬಾರದೆಂದು ಅದನ್ನು ಗಡಿಗೆಯಲ್ಲಿಟ್ಟು ಮೇಲಕ್ಕೆ ಕಟ್ಟಿಟ್ಟರೆ ಕೃಷ್ಣ ಅದನ್ನು ಉಪಾಯದಿಂದ ಕದ್ದು ತಿಂದು ಗಡಿಗೆ ಒಡೆದು ಹಾಕುತ್ತಿದ್ದ. ಅದನ್ನೇ ಇಂದು ಮೊಸರು ಕುಡಿಕೆ ನೆನಪಿನಲ್ಲಿ ಮರುಸೃಷ್ಟಿಸಿ ಸಂಭ್ರಮಿಸಲಾಗುತ್ತದೆ. ಮೊಸರು ಕುಡಿಕೆ ಹಬ್ಬವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. 12-14 ಅಡಿ ಎತ್ತರದ ಕಂಬಗಳನ್ನು ಗಟ್ಟಿಯಾಗಿ ಕಟ್ಟಿ ಅದಕ್ಕೆ ಎಣ್ಣೆ, ತುಪ್ಪ ಮತ್ತು ಗಂಧವನ್ನು ಸವರಿರುತ್ತಾರೆ. ಆ ಕಂಬದ ತುದಿಗೆ ಮಡಿಕೆಯನ್ನು ಕಟ್ಟಿರುತ್ತಾರೆ. ಯಾರು ಅದನ್ನು ಒಡೆಯುತ್ತಾರೋ ಅವರಿಗೆ ಬಹುಮಾನವನ್ನು ನೀಡಲಾಗುತ್ತದೆ. ಪುಟಾಣಿ ಮಕ್ಕಳಿಗೆ ಆಟಗಳನ್ನು ಏರ್ಪಡಿಸುತ್ತಾರೆ. ದೊಡ್ಡವರಿಗೆ ಹಗ್ಗ ಜಗ್ಗಾಟ, ಕಬಡ್ಡಿ ಮತ್ತು ಮಡಿಕೆ ಹೊಡೆಯುವ ಸ್ಪರ್ಧೆಗಳನ್ನು ನಡೆಸುತ್ತಾರೆ. ಮೊಸರು ಕುಡಿಕೆ ಹಬ್ಬವು ಸಡಗರ ಸಂಭ್ರಮದಿಂದ ನಡೆಯುತ್ತದೆ. ಮೊಸರು ಕುಡಿಕೆ ಹಬ್ಬವು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನು ನಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಶ್ರೀಕೃಷ್ಣ ಪರಮಾತ್ಮ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಜೈ. ಇಂದು ನಾನು ನಮ್ಮ ಕರಾವಳಿ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲ್ಪಡುವ ಮೊಸರು ಕುಡಿಕೆ ಹಬ್ಬದ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ನಿಮ್ಮ ಮುಂದೆ ಬಂದು ನಿಂತಿರುತ್ತೇನೆ. ಭಗವಾನ್ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಮೊಸರು ಕುಡಿಕೆ ಹಬ್ಬವನ್ನು ಆಚರಿಸುತ್ತಾರೆ. ಬಾಲ್ಯದಲ್ಲಿ ಶ್ರೀಕೃಷ್ಣನು ತನ್ನ ಜನಿತರೊಂದಿಗೆ ಸೇರಿ ಗೋಪಿಕೆಯರ ಮನೆಯಲ್ಲಿದ್ದ ಬೆಣ್ಣೆ ಮೊಸರು ಹಾಳು ತುಂಬಿದ ಮಡಿಕೆಗಳನ್ನು ಒಡೆದು ತಿನ್ನುತ್ತಿದ್ದ. ಈ ಮಧುರ ಲೀಲೆಯ ಸವಿನೆನಪಿಗಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ದಿನದಂದು ಬೀದಿಗಳಲ್ಲಿ ಅಥವಾ ಮೈದಾನಗಳಲ್ಲಿ ಅತ್ಯಂತ ಎತ್ತರಕ್ಕೆ ಬೆಣ್ಣೆ ಮೊಸರು ಹಾಳು ಅರಿಶಿನ ನೀರು ನಾಣ್ಯಗಳು ಸಿಹಿ ತಿಂಡಿಗಳನ್ನು ತುಂಬಿರುವ ಮಡಿಕೆಗಳನ್ನು ಕಟ್ಟಿರುತ್ತಾರೆ. ಯುವಕರ ತಂಡಗಳು ಒಂದಾಗಿ ಸೇರಿ ಮಾನವ ಗೋಪುರವನ್ನು ರಚಿಸಿ ಈ ಮಡಿಕೆಗಳನ್ನು ಒಡೆಯುತ್ತಾರೆ. ಈ ಸಮಯದಲ್ಲಿ ಸುತ್ತಲೂ ನೆರೆದಿರುವ ಜನರು ಶ್ರೀಕೃಷ್ಣನ ನಾಮಸ್ಮರಣೆ ಮಾಡುತ್ತಾ ಸಂತೋಷದಿಂದ ಸ್ಪರ್ಧಿಗಳನ್ನು ಪ್ರೋತ್ಸಾಹಿಸುತ್ತಾರೆ. ಈ ಹಬ್ಬವು ಕೇವಲ ಒಂದು ಆಟ ಅಥವಾ ಮನೋರಂಜನೆಯಷ್ಟೇ ಅಲ್ಲ, ಇದು ಅನೇಕ ಜೀವನ ಮೌಲ್ಯಗಳನ್ನು ಕಳಿಸಿಕೊಡುತ್ತದೆ. ಇದು ಇದು ಧೈರ್ಯ ಒಗ್ಗಟ್ಟು ಸಹಕಾರ ಸಾಹಸ ಮತ್ತು ಗುರಿಯನ್ನು ತಲುಪುವವರೆಗೂ ಪ್ರಯತ್ನಿಸುವ ಮನೋಭಾವ ಬೆಳೆಸುತ್ತದೆ. ಜಾತಿ ಪಂಥಗಳ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸಂಭ್ರಮಿಸುವ ಹಬ್ಬವಾಗಿದೆ. ಈ ಮೊಸರು ಕುಡಿಗೆ ಈ ಇಂದಿನ ಧಾವಂತದ ಜೀವನದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಜನಪದ ಕಲೆಗಳನ್ನು ಜೀವಂತವಾಗಿಸಲು ಇಂತಹ ಹಬ್ಬಗಳು ಅತ್ಯಗತ್ಯ. ಶ್ರೀಕೃಷ್ಣನ ಲೀಲೆಗಳನ್ನು ನೆನೆಯುತ್ತಾ ನಮ್ಮೊಳಗಿರುವ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ ಪ್ರೀತಿ ಸಾಮರಸ್ಯ ಹಂಚುವ ಸುಂಸದದಲ್ಲಿ ಕೊನೆಯದಾಗಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾಗೂ ಮೊಸರು ಕುಡಿಕೆ ಹಬ್ಬದ ಶುಭಾಶಯಗಳು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ.

0: You're listening to Radio Sarang, 107.8 FM.
1: ಇನ್ನು ನಾನು ಮೊಸರು ಕುಡಿಕೆ ಹಬ್ಬದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಭಗವಾನ್ ಶ್ರೀಕೃಷ್ಣನು ಧರ್ಮ ಸಂಸ್ಥಾಪನೆಯ ಆರಾಧ್ಯ ದೇವತೆ ಆಗಿದ್ದಾನೆ. ಶ್ರೀಕೃಷ್ಣನು ವಿಷ್ಣುವಿನ 8ನೇ ಅವತಾರ. ಅವನು 16 ಕಲೆಗಳನ್ನು ತಿಳಿದಿರುವುದರಿಂದ ಅವನನ್ನು ಪೂರ್ಣಾವತಾರವೆಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನು ವಜ್ರಮಂಡಲದಲ್ಲಿ ಗೋವುಗಳನ್ನು ಮೇಯಿಸುವಾಗ ಸ್ವಂತದ ಮತ್ತು ಇತರ ಮಿತ್ರರ ಬುದ್ಧಿಗಳನ್ನು ಒಟ್ಟಿಗೆ ಕೂಡಿಸಿ ಆ ಖಾದ್ಯ ಪದಾರ್ಥಗಳ ಕಾಲ ಮಾಡಿ ಎಲ್ಲರೊಂದಿಗೆ ತಿನ್ನುತ್ತಿದ್ದನು. ಈ ಕಥೆ ಗೋಕುಲಾಷ್ಟಮಿಯ ಮರುದಿನ ಕಾಲವನ್ನು ಮಾಡುವ ಮತ್ತು ಮೊಸರು ಕುಡಿಕೆಯನ್ನು ಒಡೆಯುವ ರೂಢಿಯು ನಿರ್ಮಾಣವಾಯಿತು. ಶ್ರೀಕೃಷ್ಣ ಬಾಲ್ಯದ ಲೀಲೆಗಳನ್ನು ತೋರಿಸುವ ಉತ್ಸವವೇ ಮೊಸರು ಕುಡಿಕೆ ಹಬ್ಬ. ಶ್ರೀಕೃಷ್ಣನು ಬೆಣ್ಣೆ ಮೊಸರು ಕದಿಯಬಾರದೆಂದು ಅದನ್ನು ಗಡಿಗೆಯಲ್ಲಿಟ್ಟು ಮೇಲಕ್ಕೆ ಕಟ್ಟುತ್ತಿದ್ದರು. ಶ್ರೀಕೃಷ್ಣನು ಉಪಾಯದಿಂದ ಅದನ್ನು ಕದ್ದು ತಿಂದು ಗಡಿಗೆ ಒಡೆದು ಹಾಕುತ್ತಿದ್ದ. ಕೃಷ್ಣಾಷ್ಟಮಿಗೆ ಒಂದೆರಡು ದಿನ ಮೊದಲೇ ಅಡಿಕೆ ಮರದ ಕಂಬವನ್ನು ವಿಶಾಲವಾದ ಮೈದಾನದಲ್ಲಿ ಆಳವಾಗಿ ನೆಡುತ್ತಾರೆ. ಕಂಬಕ್ಕೆ ಎಣ್ಣೆ ತುಪ್ಪ ಸವರುತ್ತಾರೆ. ಕಂಬದ ತುದಿಯಲ್ಲಿ ಸಾಲಾಗಿ ಮಡಿಕೆಗಳನ್ನು ಕಟ್ಟಲಾಗುತ್ತದೆ. ಈ ಹಬ್ಬವು ಒಗ್ಗಟ್ಟು ಸಾಹಸ ಮತ್ತು ಸಂಭ್ರಮದ ಸಂಕೇತವಾಗಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಶ್ರೀಕೃಷ್ಣ.
2: ಇಂದು ನಾನು ನಮ್ಮ ಕರಾವಳಿ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲ್ಪಡುವ ಮೊಸರು ಕುಡಿಕೆ ಹಬ್ಬದ ಬಗ್ಗೆ ಕುರಿತು ಒಂದೆರಡು ಮಾತನಾಡಲು ನಿಮ್ಮ ಮುಂದೆ ಬಂದು ನಿಂತಿರುತ್ತೇನೆ. ಭಗವಾನ್ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮರುದಿನ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಮೊಸರು ಕುಡಿಕೆ ಹಬ್ಬವನ್ನು ಆಚರಿಸುತ್ತಾರೆ. ಬಾಲ್ಯದಲ್ಲಿ ಶ್ರೀಕೃಷ್ಣನು ತನ್ನ ಜನಿತರೊಂದಿಗೆ ಸೇರಿ ಗೋಪಿಕೆಯರ ಮನೆಯಲ್ಲಿದ್ದ ಬೆಣ್ಣೆ ಮೊಸರು ಹಾಳು ತುಂಬಿದ ಮಡಿಕೆಗಳನ್ನು ಒಡೆದು ತಿನ್ನುತ್ತಿದ್ದ. ಈ ಮಧುರ ಲೀಲೆಯ ಸವಿನೆನಪಿಗಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ದಿನದಂದು ಬೀದಿಗಳಲ್ಲಿ ಅಥವಾ ಮೈದಾನಗಳಲ್ಲಿ ಅತ್ಯಂತ ಎತ್ತರಕ್ಕೆ ಬೆಣ್ಣೆ ಮೊಸರು ಹಾಳು ಅರಿಶಿನ ನೀರು ನಾಣ್ಯಗಳು ಸಿಹಿ ತಿಂಡಿಗಳನ್ನು ತುಂಬಿರುವ ಮಡಿಕೆಗಳನ್ನು ಕಟ್ಟಿರುತ್ತಾರೆ. ಯುವಕರ ತಂಡಗಳು ಒಂದಾಗಿ ಸೇರಿ ಮಾನವ ಗೋಪುರವನ್ನು ರಚಿಸಿ ಈ ಮಡಿಕೆಗಳನ್ನು ಒಡೆಯುತ್ತಾರೆ. ಈ ಸಮಯದಲ್ಲಿ ಸುತ್ತಲೂ ನೆನೆದಿರುವ ಜನರು ಶ್ರೀಕೃಷ್ಣನ ನಾಮಸ್ಮರಣೆ ಮಾಡುತ್ತಾ ಸಂತೋಷದಿಂದ ಸ್ಪರ್ಧಿಗಳನ್ನು ಪ್ರೋತ್ಸಾಹಿಸುತ್ತಾರೆ. ಈ ಹಬ್ಬವು ಕೇವಲ ಒಂದು ಆಟ ಅಥವಾ ಮನೋರಂಜನೆಯಷ್ಟೇ ಅಲ್ಲ, ಇದು ಅನೇಕ ಜೀವನ ಮೌಲ್ಯಗಳನ್ನು ಕಳಿಸಿಕೊಡುತ್ತದೆ. ಇದು ಇದು ಧೈರ್ಯ ಒಗ್ಗಟ್ಟು ಸಹಕಾರ ಸಾಹಸ ಮತ್ತು ಗುರಿಯನ್ನು ತಲುಪುವವರೆಗೂ ಪ್ರಯತ್ನಿಸುವ ಮನೋಭಾವ ಬೆಳೆಸುತ್ತದೆ. ಜಾತಿ ಪಂಥಗಳ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸಂಭ್ರಮಿಸುವ ಹಬ್ಬವಾಗಿದೆ. ನಮ್ಮ ಸಂಸ್ಕೃತಿ ಮತ್ತು ಜನಪದ ಕಲೆಗಳನ್ನು ಜೀವಂತವಾಗಿಸಲು ಇಂತಹ ಹಬ್ಬಗಳು ಅತ್ಯಗತ್ಯ. ಶ್ರೀಕೃಷ್ಣನ ಲೀಲೆಗಳನ್ನು ನೆನೆಯುತ್ತಾ ನಮ್ಮೊಳಗಿರುವ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ ಪ್ರೀತಿ ಸಾಮರಸ್ಯ ಹಂಚುವ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯೇ ನಮೋ ನಮಃ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಶ್ರೀಕೃಷ್ಣ.

ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ತೊಕ್ಕೊಟ್ಟು ಇದರ 28ನೇ ವರ್ಷದ ಮುದ್ದುಕೃಷ್ಣ ವೇಷ ಸ್ಪರ್ಧೆಯ ಅಂಗವಾಗಿ ತುಕ್ಕೊಟ್ಟಿನ ಕ್ಲಿಕ್ ಸಭಾಂಗಣದಲ್ಲಿ ನಡೆದ ಮೊಸರು ಕುಡಿಕೆ ಹಬ್ಬದ ಬಗ್ಗೆ ಇರುವಂತಹ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳ ಭಾಷಣವನ್ನು ನಾವು ಕೇಳಿದೆವು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸ್ತುತ.

ಕೇಳ್ತಿಯ ನಂದುಲ್ಲರೆ ರೇಡಿಯೋ ಸಾರಂಗ್ 107.8 FM. ಇತ್ತೆ ಇಂಚಿಪ್ಪ ಕುಡ್ಲದ ತುಳುಭವನದ ಸಿರಿಚಾವಡಿಡ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಮಂಗಳೂರು ಮಹಾನಗರ ಪಾಲಿಕೆ ಒಂದದ ಒಟ್ಟು ಸೇರಿಗೆಡೆ ನಡತಿನ ತುಳು ನಾಟಕ ಪರ್ಬ 2022. ಈ ಲೇಸಿಡ್ ನಡತಿನ ನಾಟಕ ಆ ದೇವೆರು ತೂವಡು ನಡಪಾದು ಕೊರ್ನಕಲು ವಿಷ್ಣು ಕಲಾವಿದರು ಮದ್ದಡ್ಕಾ.

ರಂಗೋಡ ಮೆಂಟನ ವಿಷ್ಣು ಕಲಾವಿದರೆ, ಸಂತೋಷ್ ಕುಲಾಳ ಹೊಸ್ಮಾರು, ದಿನೇಶ್ ಕಕ್ಕಿಂಜೆ, ಸುರೇಶ್ ನಾರಾವಿ, ಯಜ್ಞೇಶ್ ಧರ್ಮಸ್ಥಳ, ವಿನೋದ್ರಾಜ್ ಸವಣಾಲು, ಅಭಿಷೇಕ್, ಸಂತೋಷ್ ಪಡಂಗಡಿ, ಅಭಿಜಿತ್ ಕುತ್ಲೂರು, ಮಧುಸೂದನ್ ಅಲಂಕಾರು, ದಣೇಂದ್ರ ಧರ್ಮಸ್ಥಳ, ದರ್ಶನ್ ಕುದ್ಯಾಡಿ, ಅಶ್ವಥ್ ಏಯಾಡಿ, ಶ್ರೀಮತಿ ವಸಂತಿ ಕಿಲ್ಲೂರು, ಶ್ರೀಮತಿ ವಿಜಯ ನಾರಾವಿ, ಸುಜಯ ಬೆಳ್ತಂಗಡಿ, ಹರಿಣಿ ಬೆಳ್ತಂಗಡಿ, ನಿಖಿತಾ ಬೆಳ್ತಂಗಡಿ. ಈ ನಾಟಕದ ರಚನೆ, ಗೀತ ರಚನೆ, ಸಂಗೀತ, ಸಾಹಿತ್ಯದ ಒಟ್ಟಿಗೆ ತಂಡದ ಸಮಗ್ರ ನಿರ್ವಹಣೆ ತಂಡದ ಗುರಿಕಾರಿ ಅನಂತ್ ಎಸ್ ಇರುವತ್ತರಾಯ ತಂಗೋಯಿ ಮದ್ದಡ್ಕ ನಡೆದು ಮಗು ನಿಖಿಲ ಎದುರು ಆ ದೇವೆರು ತುವಡು.

0: ಬರುವೆ ಬರುವೆ ಬರುವೆ.
1: ಸರಿ ಪಪ್ಪ.

0: ஹலோ பாரு தானே வாடி கேட்டு தாதேரா கொஞ்சம் நிமிஷம் திட்டக்க மாட்டேன் தாத்தப்பா தாதா நம்ம ஏத்த கொஞ்சம் என்ன கித்து நெட்டா வா கேட்டு தக்கலாம் நம்ம எல்லாரும் நின்றாதேரா ಗಾಡಿ ಚರ್ಬಿ ಕೊಡಲಿ ಹಲೋ ಯಾಕೆ ಬಾತೇ ಎಮ್ ಎಲ್ ಬರಲಿ ನಮಸ್ತೆ ನಮಸ್ತೆ ಪಲ್ಲೆಕ ಇವನ ಗಾಡಿ ಗೇಟ್ ತಗೊಂಡು ಬರ್ತದೆ ಹಾ ಹಾ ಕೊಟ್ಟರೆ ಮಾತೆ ಕೊಡ್ತದೆ ಆಣ ಬರ್ತದೆ ಅವ ಈ ಪೊಸಕ್ಕೆ ಆಫೀಸರ್ ಬಿಡಿ ಬೈದಲ್ಲಿ ಹಲೋ ಹಲೋ ನವೇ ಎರಡು ಪಾತೆ ಬಂದಿಲ್ಲ ನಕಲ್ ಉಂಡದ ನಿಕ್ಕ ದಾನೆ ದೇವ ಪೇಮೆಂಟ್ ಹತ್ತು ಸಾವಿರ ಅನ್ಕೊಂಡು ನೀವು ಯಾರು ಮೊಬೈಲ್ ಪಾತೆ ಬಿಟ್ಟಾಗ ಬರೀ ಕೇಳಿ ಪಾತೆರ್ನ ನಿನ್ನ ಕೈಟ ಅಧಿಕಾರ ಇತ್ತ ಈ ಪಂಡ ಆ ಗೇಟ್ ನಾಳೆ ಕೇನುವ ಈ ಒಂದು ಕಿಂಗ್ ಇತ್ತ ಲೆಕ್ಕನೇ ಆಂಡ ನಿನ್ನ ಆ ಪೊಸಿಷನ್ ಹಿಡ್ಕೊಳ್ಳದ್ನಾಯಿ ಈ ದೇವಪ್ಪ ಈ ಕಿಂಗ್ ಆಂಡ ಯಾನ್ ಕಿಂಗ್ ಮೇಕರ್ ಮೇ ಮತ್ತೆ ಜಾಗ್ರತೆ ಮತ್ತಂತಾನೆ ಹೆಂಗ್ ಒಂದ್ ಜಾಗೃತಿ ಸಾಂತು ಯಾನ್ ಮೊಬೈಲ್ ಪಾತ್ರ ಎಂಡನೇ ಪಾತ್ರ ಬರೀ ಬೊಕ್ಕರೆಡೆ ಪಾತ್ರ ಬಂಡೆ ಪರ್ಮಿಷನ್ ಕೇಳು ಒಂದು ಸೆಕೆಂಡ್ ದೇವಪ್ಪ ನಾ ಲೆಕ್ಕ ಮಾತ ಏಪ ಡಿಸಿಪ್ಲಿನ್ ಕಲ್ಪರಯ್ಯ ಅನ್ನ ಮುಗ್ಗುಲ ಏಪತ್ತೊಂದಲ್ಲಿ ಇತ್ತಿನವೇ ಕಿರಿಕಿ ಯಾ ನಿನ್ನ ಬಂದಿದ್ದೇನ ಜಾಸ್ತಿ ಮಂಡೆ ವೆಚ್ಚ ಮನ್ಕೊಂಡು ಡಾಕ್ಟರ್ ಮಾಡಿ ಆದ ಅಂತ ಗೊತ್ತನದ ಅರ್ಥ ಮತ್ತೆ ಅವಳು ಯಾನೊಂದು ಇರಬೇಕು ಜಾಗದಲ್ಲಿ ನೀ ಪಾತ್ರೆ ಕತೆಗೆ ಹೋದಿದ್ದ ನೀನು ಪೂರ ಪಾತ್ರೆ ರೆಡಿ ಮಾಡುತ್ತೆ ಆಯ್ತ ಬರೀಟ್ಟು ಒಂದು ಎಲ್ಲಿಯ 5 ಎಕರೆ ಕಾಡ್ಲು
1: ಕಂದ
0: ಆಯ್ತು ಸುಮಾರು ಗಂಧದ ಮಾರು ಎಂಚ ದೆಬ್ಬಗನ ಮಲ್ಲೆ
1: ಆ ಕಾಡ್ ಮಾತ್ರ ನಮ್ಮನೇಲಿ
0: ಸರಿ
1: ಶಾಂತು
0: ಅನ್ನ ಬಡ ಅವನು ದಾದ ರೆಡಿ ಮಾಡ್ತಾರೆ ತಿಂದು ರೆಡಿ ಮಾಡ್ತೇನೆ ಗಾಡಿ ಬರಿ ಹೋಗಿ ಹೋಗಿ ಪಲ್ಲೆಕ್ಕ ಮುರಣ್ಣ ಮನೆ ಇಲ್ಲದ ಕೆಲಸ ಅಲ್ಲಿ ಮುಡಿಬೋಕ್ಕ ಬೇತೇರಣಾಡರ ನಾಡಿಯನ್ನ ಅಂತ ನಂದು ತಿಳ್ಕೊಂಡೆ ಬರ್ತೇನೆ ನಾಣ ನಿನ್ನ ಅನ್ನ ಆ ವಿಷಯ ನನ್ನ ಏತಿ ಜನಟಂದಿ ಅನ್ ಪನ್ನುಡು
1: ದಾದ
0: ದೂರ ಅಲ್ಪ ಅಲ್ಪ ಕಂದು ಬಿಡುತ್ತೆ ಏರ್ನಲ್ಲ ದಾಳ ಸುದ್ದಿ ಅದು ಯಾರಂಜಿ ಪನ್ಬುಡಿ ನಮ್ಮ ಇರುವೇರನ್ನ ತರಿಟ್ಟು ಆ ದೇವಿರಂಜಿ ಬರೀತೀನಿ ದಾದ ಮಾರಯ್ಯ ತುಳೆನ್ನ ನಮ್ಮ ಕರಡು ಜನಕ್ಕೆ ಬಿಡಿದಿಚ್ಚು ಐಟ್ಲ ವಿಶೇಷದಾದ ಬಂಡ ನಮ್ಮ ರಡಿಚರದ ಬುರಿ ಇಲ್ಲ ಕೆರೆಕ್ಕೆ ಬಂದು ಸೈತಿತ್ತು
1: ಸಾಂತು
0: ಈ ವಿಷಯ ಎಂಡ ಪಾತ್ರ ಬಂದು ನಿನ್ಗೆ ಏನ್ ಕರ್ತಿ ಬಂಟೆ
1: ಸೈತು ನಗು ಸೈತು ಅದ್ಲಿಕ್ಕೆ
0: ಈ ಭೂಮಿ ಎರಡು ಮುಗಿದಿದೆ ಏನಿಲ್ಲ
1: ಮೂಲ ಏನು ಶಾಸ್ತ್ರ ಬಂದೆ ಎಲ್ಲದಾಗಿ ನಮ್ಮಲ್ಲ ಆತೆ
0: ಸರಿ ಪಾತ್ರ ಕುಂಕೋಣ ನಾಳೆ ಬಂದಿರ ಕುಂಕೋಣ ಅನ್ನ ಹೆಂಗ್ ಕೈತ ಬಗ್ಗೆ ನಾನು ಮಂಡಿ ವೆಚ್ಚತ್ತೆ ಮುಗ ಬರೋರು ಎಂದಿನಾಗ ನಮಕ್ಲೆ ಹೆಂಚಿನ ಪುನಃ ಬೇಜಾರಾಪುನತ್ತ ಅಂದ್ರೆ ಚೂರು ಮಂಡಿ ವೆಚ್ಚ ಹಾಕುತ್ತೆ ಅವು ಇಪ್ಪಾಡೆ ಎಂಕದಾನೆ ಐಕ್ಯದಾಗ ಕಮ್ಮಿಚ್ಚಿ ಗೋಡೈನಾದ ತಿಕ್ಕು ಗೋಡೈನಾದ ತಿಕ್ಕು ಸ್ಥೂಲ ವಿದ್ಯ ಅನ್ನ ಒಂದು ಪಲೆ ಯಾವ ಈ ಪಾತ್ರ ಅಂತ ನಾಲ್ ಗೋಡದ ಮಧ್ಯ ಆಯ್ನ ಬೇಲೆ ಎಲ್ಲದಾನಿ 4 ಇಂಚಿನ ಮೊಬೈಲ್ ಮಿನಿ ಬತ್ತದ್ ಸಿಡಿ ಪೆನ್ ಡ್ರೈವ್ ಮಾಡಿದ ಮೇಲೆ ವೈರಲ್ ಆವಡು ಎಲ್ಲದಾನಿ ದೇವಪ್ಪರ ಬಗ್ಗೆ ಶಾಂತಪ್ಪಗೆ ಒಂದು ಜಾಗ್ರತೆ ಬಂತು ತಾನೆ ಅಂಚ ಕುದಾರ್ದಾರೆ ಬರೆಯರಿಗೆ ಯಾನೆಲ್ಲಿ ಬಾಲೆಂದೆ ಯಾನು ಏರಿ ಶಾಂತಪ್ಪನ ಮೆಗ್ಗೆ ದೇವಪ್ಪ ಗೊತ್ತುಂಡ ದೇವಪ್ಪನ ಮೆಗ್ಗೆ ಏನಕ್ಕೆ ಬಂತು ಜಾಗ್ರತೆ ಬಂತು ಅಣ್ಣ ಸರಿ ನೀ ಬಡ ಒಂದು ನಾನೇ ಹೋಯ್ ತಿಳಿದಿನಿ
2: ಬಂಗಾರದ ಕಲಶವಪ್ಪ ಬಂಡ ಶ್ರೀಗಂಧ ಬಂಡ ಒಂದು ರಿಸ್ಕ್ ಉಂಟು ಮುಂತೆ ಗೌರ್ಮೆಂಟ್ ಲಾಡ್ರಿ ಡಬ್ಬರದ ಬಂಗಾರ ಉಂಟು ಬಾರಿ ಕುಟ್ಟೇ ಗೊಪ್ಪ ಗಾಡಿ ಎಲ್ಲ ಹೋಗ್ತಾ
0: ಆಯ್ತಾ ಡಿಕ್ಷನ್ ಬಂತು ಎಂ ಎಲ್ ಎಂ ಪಿ

సరే నీకు అంచాలు ఇచ్చిందా

ఆత్రేయా

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

0: ಕೇಳ್ತಾ ಇದ್ರ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
1: ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಶ್ರೀಕೃಷ್ಣೆ
2: 4ನೇ ಕಂತು
0: ಕೊನೆಯ ಕಂತು.

0: ನಿಖಿಲ ಆಸ್ತ ಅನ್ನದ ಜಟ್ಟಿಲು ಆನದಂಚನ ಬುಲೆತರ್ ನಿಖಿಲ ಮೀಸೆಡು ಕೈಕಾಂಜಿ ಕಟ್ಟೋಲಿ ಎಡ್ಡೆಡ್ಡ ತನಸನಸು ತಿಂದಿದ್ದು ಉರ್ದೇರ ಅಂದ್ರೆ ಮೈ ಬುಲ ಪಾದರು ಅಂಡ ಎಂಕುಲ ಅಂಚನ ಕೈಕಾಂಜಿ ಕಾಪನ ಮೇ ಪೆದ ಜೋಕುಲು ಬುತ್ತಿದ ತಂಜನ ಉಂಡು ಎಂಕುಲ ಜೀವ ಉರಿತೊಂಡ ಎಂಕುಲಡ ನಿಖಿಲು ಹುಡ್ಡು ನಿನ್ ಪಂಡ ಆನೆ ಕುಂಡ ಚಡ ಉರ್ದಿರ ಕಾವಂದ
1: ಎಂಕ್ಲೆ
0: ಗುಲೈಪ ಅಂದ್ರೆ ನಿಮೂರ್ತಿ ಹೆಜ್ಜತ್ತ
1: ಅಪಗಂಡ ಉರ್ಡಲೆ
2: ಅಪಂಡ ದುಂಬತ್ತಲೆ

ಕೃಷ್ಣೇ ಕಲ್ಲಾಗಿದೆ ಎನ್ನ ಚಕ್ಕೆಂಡು ಕೊಲ್ಲಿ ಅತ್ತ ರಾಧಾಂದು ನೆನೆತ ಎನ್ನ ಚಕ್ಕೆಲ್ ಪಂಡ ಕೈ ಕಂಜಿ ಮೇಮುನಾಗ ಅಚ್ಚಲರ ಪಾಯರು ಕೊಲ್ಲಿನ ಮಣ್ಣಿನ ದಿಟ್ಟಂದೆ ಎನ್ನ

ಅವರ ತಂದೆ ಆತ ಮೋಕೆ ಅಂತಾರ. ಜಕ್ಕೇಲು ಕುಲ್ಲಿನ ತಪ್ಪ

ಅವೆಂಚಾಯಿ ಬಣ್ಣ.

0: ಅಂಚೇನೆ ಮೀರೆ ಕೊರಿಯಲು. ಅಣ್ಣ ಅಲೆ ಸಹಿತಲ್ವಣ್ಣ
1: ಅವೆಂಚಯ ಸಹಿತೀನಿ.
0: ಯಾನ ಪೇರು ಪರಿಯ ಐಟಿ ತೀಸೋನು ಕಡೆ ಬಾಡಿ ಕಾರ್ಯ ಯಾರಪ್ಪ ಹೆಂಗೆ ಬಾಳೆ ಮಾಮಣ್ಣ ಹಾಲು ಸಹಿಸಿ ಬೊಕ್ಕಳ ಜುಮ್ಮೊಂದೇ ಇತ್ತೆ
1: ಸಕಟೆ
0: ಬಂಡಿದಾರಟ್ಟು ಬಸ್ತೆ ಏನ ಎಂಕ್ಲೇನು ಮಾತಾ ಕೆರಿಯರ್ ತುಯ್ಯೇ ಆಯನ ಪಿಸುರುಡು ಸರಿತೆ ಆಯ್ ಸಹಿತೆ ಮಾಮಣ್ಣ
1: ಅಕಾಸುರೆ
0: ಆಯ್ ಕೊಂಬುದಾರಟ್ಟು ಬಸ್ತೆ ಏನನ್ನ ಕೆರಿಯರ್ ತುಯ್ಯೇ ಯಾನಾಯನ ಕೋಕಾಯಿನ ಇಚ್ಛಾದ ಕೆರಿಯ ಆಯ್ ಸಹಿತೆ ಮಾಮಣ್ಣ
1: ಏನಕ್ಕೆ
0: ಆಯೇ ಸತ್ಯದಾರಟ್ಟು ಬಸ್ತೆ ಬಲರಾಮಣ್ಣನೆ ಕಾಡು ಬಸ್ತದ ನೆಲಕ್ಕೆ ಮಾಮಣ್ಣ ಆಯ್ತು ಏನು ಬಾಲಕಂಜಿ ಆಡು ತಿನ್ಪುರೆ ನಂಜಿ ಅನಿ ಆನೆ ಕೆರಿಯ
1: ಮಾಮಣ್ಣ ಮಾತು ಕೆಟ್ಟ ಬತ್ತಿದ ಕೂಲಿ ಬಿಡ್ಪತ್ತ ನಿಕ್ಕ ಬಂದೊಂದಿದ್ದೀನಾರ ಇನ್ನ ಪರುನಾಥ ತಾಲ್ಪೇ

ಪರಮ ಪಾತ್ರಕ್ಕೆ ಕಂಸ ಸೈತೆ. ನನ್ನ ಕರ್ಪಿಲೊಡುಪ್ಪಿ ನಮ್ಮ ಅಪ್ಪೆ ಮೇರೆಲ್ಲ, ಅಜ್ಜ ಉಗ್ರಸೇನೆ ಮಹಾರಾಜರೆಲ್ಲ, ಊರಿನ ಯಾದವರೆಲ್ಲ ಬುಟ್ಟಾಗ ಕಂಸ ಸೈತಿನೇ ಇಟ್ಟು ಈ ನಾಡಿದು ಪತ್ತಿ ಗ್ರಹಣ ಬಿಡುಗಡೆ ಆಂಡು ನನಗ್ ಪಡಿಸ್ ಈ ಎಟ್ಟಗರಿಗೆ ಲೋಕ ಕೆಟ್ಟೆ ಕೇನೊಂದು ನಟ್ಟೊಂದು ಆ ಕಠಿಣ ತಪ್ಪೆನ ಶಕ್ತಿನ ನಮ್ಮ ಸರ್ವೇಂದ್ರ ಸಿಂಗ ಭದ್ರಾಂಶ.

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
1: ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

ತಾಯ್ತಿತ್ತು. ಬಾಯಲ್ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಟ್ಟರಿಸ್ಕೊಂಡು

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: रेडियो सारंग 107.8 FM।
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಅಲ್ಲಕ್ಕನೆ ಭಾವ ಯಾನಾದು ಜಾಗ ಮಾಡಿರೋದು
1: ಪೂರ ತುಗುಟವೇ ಕಣಿ.
0: ಓಹೋ ದೊಡ್ಡ ಕೂರ
1: ಅದು ದುಬಟಯ್ಯ ದುಬಟಯ್ಯ.